ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ವೈಶಾಖ ಮಾಸದ 28 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷದ ಬೀದಿಗೆ. 2026 ಇಸವಿ ಮೇ ತಿಂಗಳ 18 ತಾರೀಖು ಸೋಮವಾರ. ಈಗ ಸಮಯ 5:58:32. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: FM 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ವಿಶ್ವ ಏಡ್ಸ್ ಲಸಿಕಾ ದಿನದಂದು ಎಚ್ಐವಿ ಏಡ್ಸ್ ಜಾಗೃತಿ ಮತ್ತು ಲಸಿಕೆ ಸಂಶೋಧನೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿಶಾಸ್ತ್ರಜ್ಞರಾದ ಡಾಕ್ಟರ್ ಛಾಯಾ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 7:30 ಸೇವಾ ವಾಹಿನಿ. 7:45 8:45 9:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 8:30 ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್. 9:00 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ವೃತ್ತಿಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ನಡೆಸಿದ ಸಂವಾದವನ್ನು ಕೇಳಬಹುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಚ್ಎಲ್ ಶಿವಶಂಕರ ಸ್ವಾಮಿ ನಿರ್ದೇಶನದ ವಾದ್ಯವೃಂದ ಪ್ರಸಾರವಾಗಲಿದೆ. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಪಡಿಸುತ್ತಾರೆ ದಿಗ್ವಿಜಯ್ ಬಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ ಅವರ ಬದುಕು ಬರಹ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸ್ಲೆ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರ್ ಗಿರೀಶ್ ಅವರು ಹಾಡಿರುವ ದೇವರ ನಾಮಗಳು. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. IBS ಅಂದರೆ ಇರಿಟಬಲ್ ಬೋವೆಲ್ ಸಿಂಡ್ರೋಮ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ತೇಜಸ್ವಿನಿ ಗಿರೀಶ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಜಲಜೀವನ್ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಎಂ ರವಿ. 11:20 ಭಾವಗೀತೆಗಳು. 11:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರ ಯುಗಳ ನಾಗಸ್ವರ ವಾದನ ಕೇಳಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಪಾಲ್ಗೊಳ್ಳುವವರು ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ. ಪ್ರಸ್ತುತಿ ಸಹನ. 4:45 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ಈಶ್ವರ ಭಟ್. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ. ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ. ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ ಪ್ರಸಾರವಾಗಲಿದೆ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಶ್ರುತಿ ಎಚ್ಆರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಇವಿಷ್ಟು ಇಂದಿನ ಕಾರ್ಯಕ್ರಮ ವಿವರಣೆಗಳು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ನೀನಾ ಅರ್ಕೆಲ್. Prime Minister Narendra Modi held talks with his Swedish counterpart Ulf Kristersson in Gothenburg last night. Prime Minister Modi was awarded Sweden's highest honour, the Royal Order of the Polar Star, Degree Commander Grand Cross, in recognition of his exceptional contributions to bilateral ties and his visionary leadership. The award is the highest distinction that can be given to a head of government. This is Prime Minister Modi's 31st international honour. During the delegation-level talks, the two leaders reviewed the full spectrum of India-Sweden relations and agreed to elevate the bilateral relationship to a strategic partnership, marking a major milestone in the relationship. The two leaders also agreed to identify new opportunities to the spirit of the India-EU strategic partnership and recently concluded the India-EU FTA for the benefit of the people. Earlier, the Prime Minister's aircraft was escorted by Swedish Air Force jets as it entered the European country's airspace. He was given a warm welcome at the airport by his Swedish counterpart in a special gesture. In the fourth leg of his visit, the Prime Minister will reach Norway today for the third India-Nordic summit and bilateral engagements. This will mark the first Prime Ministerial visit from India to Norway in 43 years. Mr. Modi will call on King Harald V and Queen Sonja and hold bilateral talks with Prime Minister Jonas Gahr Støre. Mr. Modi will also address the India-Norway Business and Research Summit along with the Norwegian Prime Minister. The visit will provide an opportunity to review the progress made in India-Norway relations and explore avenues to further strengthen them. In the fourth leg of his visit, the Prime Minister will reach Norway today for the third India-Nordic summit and bilateral engagements. This will mark the first Prime Ministerial visit from India to Norway in 43 years. Mr. Modi will call on King Harald V and Queen Sonja and hold bilateral talks with Prime Minister Jonas Gahr Støre. Mr. Modi will also address the India-Norway Business and Research Summit along with Norwegian Prime Minister. The visit will provide an opportunity to review the progress made in India-Norway relations and explore avenues to further strengthen them. Congress leader V.D. Sadeeshan will be sworn in as Chief Minister of Keralam today. The Chief Minister designated yesterday evening unveiled a 21-member UDF cabinet ahead of today's swearing-in ceremony. Of the 21st ministers, 14, including Sadeeshan himself, are first-timers. Announcing the cabinet after submitting the list of ministers to Governor Rajendra Arlekar, Mr. Sadeeshan said the entire UDF ministry will be sworn in together. Congress secured 11 ministerial berths besides the Chief Minister's post. Mr. Sadeeshan also announced the Thiruvanchur Radhakrishnan will be the Speaker and Shanimol Usman will be the Deputy Speaker. India has expressed deep concern at the attack targeting the Barakah nuclear facility in the UAE. In a statement, Ministry of External Affairs said such actions are unacceptable and represent a dangerous escalation. New Delhi has urgently called for restraint and a return to dialogue and diplomacy. Union Minister for Health and Family Welfare Jagat Prakash Nadda has arrived in Switzerland to participate in the 79th World Health Assembly. The six-day event will begin today in Geneva. In a social media post, Mr. Nadda said that his year's theme, Reshaping Global Health, a Shared Responsibility, highlights the importance of collective action in addressing global health challenges. In IPL cricket, Delhi Capitals defeated Rajasthan Royals by 5 wickets at Arun Jaitley Stadium in Delhi last night. Earlier in another match, the Delhi Royal Challengers Bengaluru defeated Punjab Kings by 23 runs in Dharamshala. In today's fixture, Chennai Super Kings and Sunrisers Hyderabad will clash at M.A. Chidambaram Stadium in Chennai at 7:30 p.m. And that is the end of this news bulletin.
0: ಸಮಯ ಸರಿಯಾಗಿ 6:10 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುವ ಸಮಯ. ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ ಬೆಳ್ಳೂರು ಸಹೋದರಿಯರು ಹಾಡಿರುವ ಕನಕದಾಸರ ರಚನೆ ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡೋ ಶ್ರೀಶಕೇಶವಾ.

ಇನ್ನು ಮುಂದೆ ಕೇಳಿ ಬಾಲಾಜಿ ಶಂಕರ್ ಅವರು ಹಾಡಿರುವ ಪುರಂದರದಾಸರ ದೇವರ ನಾಮ. ಆತನ ಪಾಡುವೆ ಅನವರತ, ಪ್ರೀತಿಯಿಂದಲಿ ತನ್ನ ಭಕ್ತರ ಸಲಹುವ ಆತನ ಪಾಡುವೆ ಅನವರತ.

0: ಇನ್ನು ಮುಂದೆ ಕೇಳಿ ಟಿಎನ್ ಶೇಷಗೋಪಾಲನವರು ಹಾಡಿರುವ ಪುರಂದರದಾಸರ ದೇವರ ನಾಮ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿಗಣ ನಿತ್ಯಾನಂದ.
1: ದೇವಕಿ ನಂದನ

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ವೃಂದಗಾನದಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ದೇಶಭಕ್ತಿಗೀತೆ ತ್ಯಾಗ ಜೀವನದ ಸಂಧ್ಯಾರಾಗವೇ ಧ್ವಜವಂದನೆ ನಿನಗೆ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ಆಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ.
1: ಭ್ರಾತೃತ್ವ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಮಾನವರ ನಡುವಿನ ಪ್ರೀತಿ, ಗೌರವ, ಸಹಕಾರ ಮತ್ತು ಪರಸ್ಪರ ಅರಿವು. ಜಾತಿ, ಧರ್ಮ, ಭಾಷೆ, ವರ್ಗ ಎಲ್ಲ ಭೇದಗಳನ್ನು ಮೀರಿ ಎಲ್ಲರನ್ನು ನನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರು ಎಂದು ಭಾವಿಸಿ ಅದರಂತೆ ನಡೆದುಕೊಳ್ಳುವ ಮನೋಭಾವವೇ ಭ್ರಾತೃತ್ವ. ನಮ್ಮ ಸಂವಿಧಾನದಲ್ಲಿಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಮೂರು ಮಹತ್ವದ ಮೌಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ಸಮಾಜಕ್ಕೆ ಉಸಿರು ಕೊಡುತ್ತದೆ, ಸಮಾನತೆ ನ್ಯಾಯ ಕೊಡುತ್ತದೆ, ಆದರೆ ಭ್ರಾತೃತ್ವ ಸಮಾಜದ ಹೃದಯದಂತೆ ಚೈತನ್ಯ ನೀಡುತ್ತದೆ. ಇದಿಲ್ಲದಿದ್ದರೆ ಸ್ವಾತಂತ್ರ್ಯ ಸ್ವಾರ್ಥವಾಗುತ್ತದೆ, ಸಮಾನತೆ ಸಂಘರ್ಷವಾಗುತ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಂತೆ ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿರವಾಗಲು ಸಾಧ್ಯವಿಲ್ಲ. ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಇಂದಿನ ಸಮಾಜದಲ್ಲಿ ಭ್ರಾತೃತ್ವದ ಅಗತ್ಯತೆಯನ್ನು ಅವಲಂಬಿಸಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಯುದ್ಧ, ದ್ವೇಷ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಜಾತಿ ಮತ್ತು ಧರ್ಮದ ಸಂಘರ್ಷ ತಗ್ಗಿಸಲು, ದ್ವೇಷ ಮತ್ತು ಹಿಂಸೆಯನ್ನು ಕಡಿಮೆ ಮಾಡಲು, ಸಾಮಾಜಿಕ ನ್ಯಾಯ ಬಲಪಡಿಸಲು, ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸಲು, ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಭ್ರಾತೃತ್ವವೇ ದಿವ್ಯ ಔಷಧವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭ್ರಾತೃತ್ವ ಸೇತುವೆಯಾಗಬೇಕು. ಒಬ್ಬರ ನೋವು, ಮನಸ್ಸಿನ ದುಗುಡ, ಕಷ್ಟಗಳನ್ನು ಮತ್ತೊಬ್ಬರು ಅರಿಯುವ ಗುಣ, ನೋವು ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವನೆ, ಸುಖ ಸಂತೋಷವನ್ನು ಹಂಚಿಕೊಳ್ಳುವಂತೆ ದುಃಖವನ್ನು ಶಮನ ಮಾಡಲು ನೆರವಾಗುವುದೇ ಭ್ರಾತೃತ್ವದ ಮೂಲ ಮಂತ್ರ. ಪ್ರಾಕೃತಿಕ ವಿಪತ್ತುಗಳ ಸಮಯದಲ್ಲಿ ಜಾತಿ ಧರ್ಮ ಏನನ್ನೂ ಪರಿಗಣಿಸದೆ ಆಪತ್ತು ಎದುರಾದಾಗ ಜನರು ಒಬ್ಬರಿಗೊಬ್ಬರು ನೆರವಾಗುವುದು ಮಾನವ ಧರ್ಮ. ಈ ಭ್ರಾತೃತ್ವ ಮನೋಭಾವನೆ ಸದಾ ಜಾಗೃತವಾಗಿದ್ದು ದೈನಂದಿನ ಆಚರಣೆಯಾಗಬೇಕು, ಪ್ರೇರಕ ಶಕ್ತಿಯಾಗಬೇಕು. ಭ್ರಾತೃತ್ವ ಮನೋಭಾವನೆ ಮಗುವಿಗೆ ಬಾಲ್ಯದಿಂದಲೇ, ಮನೆಯಿಂದಲೇ ಪ್ರಾರಂಭವಾಗಬೇಕು. ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವಂತೆ, ನೆರೆಹೊರೆಯವರೊಂದಿಗೆ, ಶಾಲೆಯಲ್ಲಿ, ಸಮಾಜದಲ್ಲಿ, ಮತ್ತೊಬ್ಬರ ನೋವು ನಲಿವುಗಳಲ್ಲಿ ಸಮಭಾಗಿಗಳಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡಾಗ ಇಡೀ ದೇಶವೇ ಒಂದು ಕುಟುಂಬವಾಗುತ್ತದೆ. ನಾನು ನನ್ನದು ಎಂಬ ಸ್ವಾರ್ಥ ಭಾವನೆಗಳ ಬದಲು ನಾವು ನಮ್ಮದು ಎಂಬ ಚಿಂತನೆ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜದ ಪ್ರಗತಿ ಸಾಧ್ಯ. ತನ್ಮೂಲಕ ಬಲಿಷ್ಠ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಶಕ್ತಿ ಇರಬಹುದು, ಆದರೆ ಹೃದಯದಲ್ಲಿ ಭ್ರಾತೃತ್ವ ಮನೋಭಾವನೆ ರೂಢಿಸಿಕೊಳ್ಳಬೇಕು. ಅಂತೆಯೇ ನಮ್ಮಲ್ಲಿ ಜ್ಞಾನ ಭಂಡಾರವಿದ್ದರೆ ಸಾಲದು, ವರ್ತನೆಯಲ್ಲಿ ಮಾನವೀಯತೆ ಇರಬೇಕು. ವಸುದೈವ ಕುಟುಂಬಕಂ ಎಂಬಂತೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಈ ಕುಟುಂಬದ ಸದಸ್ಯರು ಎಂಬ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಭ್ರಾತೃತ್ವ ಸಾರ್ಥಕವಾಗುತ್ತದೆ. ರವೀಂದ್ರನಾಥ ಟಾಗೋರ್ ಹೇಳಿದಂತೆ, ಭಯವಿಲ್ಲದ ಮನಸ್ಸೇ ಭ್ರಾತೃತ್ವಕ್ಕೆ ನೆಲೆ. ಇಂದು ಜಗತ್ತಿನಾದ್ಯಂತ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಜಾತಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಗಳ ಮಧ್ಯೆ ಬಿರುಕು ಮೂಡಿಸಿ ಪ್ರತ್ಯೇಕತೆಯ ಗೋಡೆ ನಿರ್ಮಿಸುತ್ತಿವೆ. ಈ ಗೋಡೆಯನ್ನು ಕೆಡುವಬಲ್ಲ ಏಕೈಕ ಶಕ್ತಿ ಭ್ರಾತೃತ್ವ ಭಾವನೆಯಲ್ಲಿದೆ. ಭ್ರಾತೃತ್ವ ಇಲ್ಲದ ಸಮಾಜದಲ್ಲಿ ಕಾನೂನು ಭಯ ಉಂಟು ಮಾಡುತ್ತದೆ, ಆದರೆ ಭ್ರಾತೃತ್ವಕ್ಕೆ ಆದ್ಯತೆ ನೀಡಿದಾಗ ಸಾಮಾಜಿಕ ಮೌಲ್ಯಗಳು ಮಾರ್ಗದರ್ಶನ ಮಾಡುತ್ತವೆ. ದ್ವೇಷ ಇರುವಲ್ಲಿ ಅಶಾಂತಿ, ಹಿಂಸೆ ಇರುವಲ್ಲಿ ವಿನಾಶ, ಆದರೆ ಭ್ರಾತೃತ್ವ ಇರುವಲ್ಲಿ ವಿಶ್ವಾಸ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಕಾಣಬಹುದು. ಹಸಿದವನಿಗೆ ಅನ್ನ ನೀಡುವಲ್ಲಿ, ಅಳುವವರ ಕಣ್ಣೀರು ಒರೆಸುವಲ್ಲಿ, ಅಸಹಾಯಕರ ಧ್ವನಿಯಾಗುವ ಧೈರ್ಯದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಭ್ರಾತೃತ್ವ ಜೀವಂತವಾಗಿರಬೇಕು. ಸಮೂಹ ಮಾಧ್ಯಮಗಳಲ್ಲಿ ದ್ವೇಷದ ದಳ್ಳುರಿ ಬದಲು ಸಂವೇದನೆ ಹರಡಬೇಕು. ಎಲ್ಲರೂ ಭ್ರಾತೃತ್ವದ ಧ್ವಜವಾಹಕಗಳಾಗಬೇಕು. ನಾನು ಎಂಬ ಅಹಂಕಾರಕ್ಕಿಂತ ನಾವು ಎಂಬ ಮಾನವೀಯತೆ ಬೆಳೆಸಬೇಕು. ಭ್ರಾತೃತ್ವವೇ ಬಲಿಷ್ಠ ರಾಷ್ಟ್ರದ ಆಧಾರ ಸ್ತಂಭ, ಇದೇ ದೇಶದ ಪ್ರಗತಿಗೆ ಪೂರಕ.
0: ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು.
4: ಓಂ ಧನ್ ಧ.
3: ಧನ್ವಂತರಯೇ ನಮಃ.
4: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
3: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
4: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
5: ಕೇಳುಗರೆ, ಬಹುಶಃ ಎಲ್ಲರೂ ಮೆಹಂದಿ ಬಗ್ಗೆ ಕೇಳಿರ್ತೀರಾ. ಇದನ್ನು ಅಲಂಕಾರಿಕವಾಗಿ ಕೈಗೆ ಹಚ್ಕೊಳೋಕ್ಕೆ ಬಳಸ್ತೀವಿ ನಾವು. ಆದರೆ ಈ ಮೆಹಂದಿಯಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಮೆಹಂದಿಯನ್ನು ಆಯುರ್ವೇದದಲ್ಲಿ ಮದಯಂತಿಕ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಲಾಸೋಮ್ನಿಯಾ ಇನ್ನರ್ಮಿಸ್ ಅಂತ. ಆರಂಭದಲ್ಲಿ ಅಂಗೈ ಅಂಗಾಲು ಉರಿ ಇದ್ದಾಗ ಈ ಗಿಡಮೂಲಿಕೆಯನ್ನು ಜಜ್ಜಿ ಹಚ್ಕೋತಾ ಇದ್ರು. ಇದರಿಂದ ಉರಿ ಕಡಿಮೆ ಆಗ್ತಾ ಇತ್ತು. ನಿಧಾನಕ್ಕೆ ಇದೇ ಅದರ ಬಣ್ಣ ನೀಡುವ ಗುಣದಿಂದಾಗಿ ಫ್ಯಾಷನ್ ಆಗಿ ಬದಲಾಗಿದೆ. ಇವತ್ತು ಅಲಂಕಾರಿಕವಾಗಿ ನಾವು ಮೆಹಂದಿಯನ್ನು ಬಳಸ್ತಾ ಇದ್ದೀವಿ. ಇದು ಪಿತ್ತಶಾಮಕ, ಅಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಗಿಡಕ್ಕಿದೆ. ಆದ ಕಾರಣ ನಿಯಮಿತವಾಗಿ

0: ನೀಡಿದರೆ ರುಚಿಕಟ್ಟಾದ ತಂಬುಳಿ ಸೇವನೆಗೆ ಸಿದ್ಧ. ನಿಯಮಿತವಾಗಿ ಸೇವಿಸುವುದರಿಂದ ಪಿತ್ತ ಕಡಿಮೆಯಾಗುತ್ತೆ, ದೇಹ ತಂಪಾಗುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಸಸ್ಯ ಬಾಳೆಗಿಡ. ಬಾಳೆಯನ್ನ ಆಯುರ್ವೇದದಲ್ಲಿ ಕದಲಿ ಫಲ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಮ್ಯೂಸಾ ಪ್ಯಾರಾಡೈಸಿಕ ಅಂತ. ಈ ಬಾಳೆಯಲ್ಲಿ ಪ್ರತಿಯೊಂದು ಅಂಗದಲ್ಲೂ ಸಹ ಔಷಧ ಗುಣ ಇರುತ್ತೆ. ಬಾಳೆ ಎಲೆಯಲ್ಲಿ ಹೊಟ್ಟೆಯ ಹುಳುವನ್ನು ನಿವಾರಿಸುವಂಥ ಗುಣ ಇರುವ ಕಾರಣ ಬಿಸಿಯಾದ ಆಹಾರವನ್ನು ಬಾಳೆ ಎಲೆ ಮೇಲೆ ಬಡಿಸಿ ಊಟ ಮಾಡಿದಾಗ ಆ ಅಂಶಗಳು ಆಹಾರಕ್ಕೆ ಸೇರಿ ಹೊಟ್ಟೆಯ ಜಂತು ನಿಯಂತ್ರಣಕ್ಕೆ ಬರುತ್ತೆ. ಆದ್ದರಿಂದಲೇ ನಮ್ಮ ಸಂಪ್ರದಾಯದಲ್ಲಿ ಬಾಳೆ ಎಲೆ ಮೇಲೆ ಆಹಾರವನ್ನು ಸೇವನೆ ಮಾಡುವಂಥ ಪದ್ಧತಿ ಇದೆ. ಹಾಗೆ ಬಾಳೆ ಗಡ್ಡೆ ಹಾಗೂ ಕಾಂಡದ ರಸದಲ್ಲಿ ಮೂತ್ರಕೋಶದ ಕಲ್ಲನ್ನು ಕರಗಿಸುವಂತಹ ಶಕ್ತಿ ಇದೆ. ದೇಹವನ್ನು ಶುದ್ಧೀಕರಿಸಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುವಂಥ ಗುಣ ಈ ಗಡ್ಡೆಯ ರಸದಲ್ಲಿದೆ. ಬಾಳೆ ಹೂವಿನಲ್ಲೂ ಸಹ ಔಷಧೀಯ ಗುಣ ಇದೆ. ಹಾಗಾಗಿ ಬಾಳೆ ಹೂವನ್ನು ನಾವು ಅನೇಕ ಖಾದ್ಯಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಈ ಬಾಳೆ ಹೂವಿನ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಇದು ಅತ್ಯಂತ ರುಚಿಕರ ಆಗಿರುತ್ತೆ, ದೇಹವನ್ನು ಶುದ್ಧೀಕರಿಸುತ್ತೆ, ರಕ್ತವನ್ನು ಶುದ್ಧೀಕರಿಸುತ್ತೆ ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ. ಆದ ಕಾರಣ ಬಾಳೆ ಹೂವನ್ನು ನಿಯಮಿತವಾಗಿ ಆಹಾರದಲ್ಲಿ ನಾವು ಬಳಸಬೇಕು. ಬಾಳೆ ಹೂವಿನ ತಂಬುಳಿ ದೇಹಕ್ಕೆ ತಂಪು. ತಯಾರಿಸುವ ವಿಧಾನ ಹೇಗೆ ಅಂದರೆ, ಒಂದು ಹಿಡಿಯಷ್ಟು ಬಾಳೆ ಹೂವನ್ನು ಸಂಗ್ರಹಿಸ್ಕೋಬೇಕು. ನಂತರ ಇದನ್ನು ನೆರಳಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ನಂತರ ಅರ್ಧ ಚಮಚ ಜೀರಿಗೆ, 8-10 ಕಾಳುಮೆಣಸು, ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ರುಬ್ಬಿಟ್ಟುಕೊಂಡಂಥ ಈ ಮಿಶ್ರಣಕ್ಕೆ 3-4 ಲೋಟದಷ್ಟು ಮಜ್ಜಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಾಸಿವೆ ಮೆಣಸಿನಕಾಯಿನ ತುಪ್ಪದ ಒಗ್ಗರಣೆ ಕೊಟ್ಟರೆ ರುಚಿಕರವಾದ ಬಾಳೆ ಹೂವಿನ ತಂಬುಳಿ ಸೇವಿಸೋಕ್ಕೆ ಸಿದ್ಧ ಆಗುತ್ತೆ. ಇದನ್ನು ತಯಾರಿಸಿ ಸೇವಿಸಿ ಬೇಸಿಗೆ ಕಾಲದಲ್ಲಂತೂ ಇದು ಉತ್ತಮವಾದ ಆಹಾರ ಮತ್ತು ಆರೋಗ್ಯಕರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಳಿ.
1: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ 6:10.
3: ಆತ್ಮೀಯ ಕೇಳುಗರೆ, ಇಂದು 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಒಂಟಿ ತಾಯಿ ಯಾವುದೇ ಆದಾಯವಿಲ್ಲದಿದ್ದಾಗ ಮಗುವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂದ್ರೆ ಮಕ್ಕಳ ನ್ಯಾಯ ಕಾಯ್ದೆ ಪಾಲನೆ ಮತ್ತು ಪೋಷಣೆ ನ್ಯಾಯ ಕಾಯ್ದೆ 2015 ಈ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮ ಸರ್ಕಾರ ಜುವೆನೈಲ್ ಫಂಡ್ ಅಂತಾನೆ ಎತ್ತಿಟ್ಟಿರುತ್ತೆ.
3: ಕೇಳಿ ಇಂದು 4:00 ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಸಮಯ 6:40. ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು
6: ಸಿರಿಗನ್ನಡ ದೇವಿಯ ಮುಕುಟ
2: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
7: ಅಭಿಷಿಕ್ತ ಅನಭಿಷಿಕ್ತ ಪದಗಳ ವಿವರಣೆ. ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಮಂಗಳದ್ರವ್ಯಗಳುಳ್ಳ ನೀರು, ಇನ್ನೂ ಮುಂತಾದ ಮಂಗಳ ವಸ್ತುಗಳಿಂದ ದೇವರಿಗೆ ಮಂತ್ರಪೂರಿತವಾಗಿ ಮಾಡಿಸುವ ಸ್ನಾನಕ್ಕೆ ಅಭಿಷೇಕ ಎಂದು ಹೆಸರು. ಹಾಗೆಯೇ ರತ್ನ ಸಿಂಹಾಸನದ ಮೇಲೆ ರಾಜನನ್ನು ಕೂರಿಸಿ ಅವನಿಗೆ ಅಧಿಕಾರದ ಪಟ್ಟ ಕಟ್ಟುವಾಗ ಅವನ ತಲೆಯ ಮೇಲೆ ಮಾಡಿಸುವ ಸ್ನಾನ ಪಟ್ಟಾಭಿಷೇಕವಾಗುತ್ತದೆ. ಎರಚುವುದು, ಸುರಿಯುವುದು ಎಂಬ ಅರ್ಥ ನೀಡುವ ಸಿಚ ಎಂಬ ಮೂಲ ಶಬ್ದದಿಂದ ಸೇಚನ ಎಂದಾಗಿದೆ. ಅದೇ ಕನ್ನಡದಲ್ಲಿ ಸೇಕವಾಗಿದೆ. ಅಭಿ ಎಂಬ ಅವ್ಯಯದ ಬಲದಿಂದ ಶೇಕವಾಗಿದೆ. ನೀರು ಇತ್ಯಾದಿಗಳಿಂದ ತೊಯ್ದಿದ್ದು ಸಿಕ್ತವಾಗುತ್ತದೆ. ಅಭಿಷಿಕ್ತ ದೇವರು ಪವಿತ್ರವಾಗುತ್ತದೆ. ಅಭಿಷಿಕ್ತನಾದ ದೊರೆಯು ಸಾರ್ವಭೌಮನಾಗುತ್ತಾನೆ. ರಾಜನು ಚಕ್ರವರ್ತಿಯಾಗಿ ಅಧಿಕಾರ ಪಡೆಯಬೇಕಾದರೆ ಅವನು ಗುರು ಹಿರಿಯರಿಂದ ಸಿಂಹಾಸನದ ಮೇಲೆ ಕುಳಿತು ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳಬೇಕು. ಹಾಗೆ ಮಾಡದಿದ್ದರೆ ಅವನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಲಾರ. ರಾಜ್ಯಭಾರ ನಡೆಸಬೇಕಾದರೆ ಅವನು ಅಭಿಷಿಕ್ತನಾಗಲೇಬೇಕು. ಆದರೆ ಯಾವುದೇ ರೀತಿಯ ಪಟ್ಟಾಭಿಷೇಕವಾಗದೆ ಸಾರ್ವಭೌಮರೆನಿಸಿದವರನ್ನು ಕಂಡಾಗ ಇವರು ಅನಭಿಷಿಕ್ತ ಸಾರ್ವಭೌಮರು ಎಂದು ಹೇಳುತ್ತಾರೆ. ಈ ಪ್ರಪಂಚದಲ್ಲಿ ಅಭಿಷೇಕವನ್ನು ಮಾಡಿಸಿಕೊಳ್ಳದೆ

0: ಸಾರ್ವಭೌಮರೆನಿಸಿದವರು ಗುರು ಅಥವಾ ಅಧ್ಯಾಪಕರು ಮಾತ್ರ. ಈ ಗೌರವವು ಜೀವನದಲ್ಲಿ ಕೇವಲ ಗುರುವೊಬ್ಬನಿಗೆ ಮಾತ್ರ ಸಲ್ಲುತ್ತದೆ. ಕೃತಕೃತ್ಯ, ಮಾಡಬೇಕಾದ ಕೆಲಸವನ್ನು ಮಾಡಿದರೆ ಅದು ಕೃತಕೃತ್ಯವಾಗುತ್ತದೆ. ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಯಾವನು ಮಾಡಿ ಮುಗಿಸುತ್ತಾನೋ ಅವನೂ ಕೃತಕೃತ್ಯನೆನಿಸುತ್ತಾನೆ. ಇಲ್ಲಿ ಕೃತ ಮತ್ತು ಕೃತ್ಯ ಎಂದು ಎರಡು ಶಬ್ದಗಳಿವೆ. ಮಾಡಬೇಕಾದ ಕೆಲಸವು ಕೃತ್ಯವಾಗುತ್ತದೆ, ಅದನ್ನು ಮಾಡಿದರೆ ಕೃತವಾಗುತ್ತದೆ. ಮಾಡಿದವರು ಕೃತಕೃತ್ಯರಾಗುತ್ತಾರೆ. ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿ ಮುಗಿಸಿದಾಗ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಸದ್ಯ ಮಾಡಬೇಕಾದುದನ್ನೆಲ್ಲ ಮಾಡಿ ಮುಗಿಸಿದ್ದೇನಲ್ಲ, ನಾನು ಕೃತಕೃತ್ಯನಾದೆ ಎಂದು ಜನರು ಹೇಳುವ ಮಾತನ್ನು ಕೇಳಿದ್ದೇವೆ. ಇಲ್ಲಿ ಕೃತಕೃತ್ಯನಾದೆ ಎಂದರೆ ಎಲ್ಲವನ್ನೂ ಮಾಡಿ ಮುಗಿಸಿ ಭಾರರಹಿತನಾಗಿ ನೆಮ್ಮದಿಯುಳ್ಳ ವ್ಯಕ್ತಿಯಾದೆ ಎಂದು ಅರ್ಥವಾಗುತ್ತದೆ. ಅಲ್ಲಿಗೆ ಕೃತಕೃತ್ಯ ಎನ್ನುವುದಕ್ಕೆ ಸಾರ್ಥಕತೆ ಎನ್ನುವ ಅರ್ಥವೂ ಬರುತ್ತದೆ. ಪುಣ್ಯವಂತನಾದೆ, ಗೌರವಕ್ಕೆ ಪಾತ್ರನಾದೆ, ಸಂತುಷ್ಟ ಮನದವನಾದೆ, ನೆಮ್ಮದಿಯುಳ್ಳವನಾದೆ ಎಂಬೆಲ್ಲ ಅರ್ಥಗಳು ಕೃತಕೃತ್ಯನಾದೆ ಎನ್ನುವ ಪದಕ್ಕೆ ಧ್ವನಿತವಾಗುತ್ತದೆ.
1: ತಪ್ಪು ಒಪ್ಪು.
0: ಭಾವೈಕ್ಯ, ಭಾವೈಕ್ಯತೆ. ಮನಸ್ಸಿನಲ್ಲಿ ಉಂಟಾಗುವ ಆಶಯ ಅಥವಾ ಅಭಿಪ್ರಾಯಕ್ಕೆ ಭಾವ ಎಂದು ಹೆಸರು. ಮನದಲ್ಲಿ ಏಳುವ ಸ್ಥಿತಿಯೇ ಭಾವವೆನಿಸುತ್ತದೆ. ಸಂತೋಷ, ದುಃಖ, ದುಮ್ಮಾನ, ಕೋಪ, ಜುಗುಪ್ಸೆ, ಉತ್ಸಾಹ ಮುಂತಾದ ಸ್ಥಿತಿಗಳಿಗೆ ಅನುಗುಣವಾಗಿ ಮನಸ್ಸಿನಲ್ಲಿ ಬೇರೆ ಬೇರೆಯದಾದ ಭಾವಗಳು ಹುಟ್ಟುತ್ತವೆ. ಒಬ್ಬರ ಮನಸ್ಸಿನಲ್ಲಿರುವಂತಹ ಭಾವಗಳು ಇನ್ನೊಬ್ಬರ ಮನಸ್ಸಿನಲ್ಲಿ ಬೇರೆ ಬೇರೆಯಾಗಿರುತ್ತವೆ. ಆದರೆ ಒಬ್ಬರ ಮನದಲ್ಲಿ ಉಂಟಾದ ಭಾವಗಳು ಇನ್ನೊಬ್ಬರ ಮನದಲ್ಲಿ ಉಂಟಾದ ಭಾವಗಳು ಒಂದೇ ಆದಾಗ ಅದನ್ನು ಭಾವೈಕ್ಯ ಎನ್ನುತ್ತೇವೆ. ದೇಶದ ಬಗ್ಗೆ, ನಾಡಿನ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಪ್ರಕೃತಿಯ ಬಗ್ಗೆ ನಮ್ಮೆಲ್ಲರ ಭಾವಗಳೂ ಒಂದಾಗಿರಬೇಕು. ದೇಶ, ಭಾಷೆ, ಸಂಸ್ಕೃತಿ, ಕಲೆ, ಪರಂಪರೆಗಳ ಬಗ್ಗೆ ನಾವೆಲ್ಲರೂ ಭಾವೈಕ್ಯರಾಗಬೇಕು. ಇಂದು ಜನರು ಭಾವೈಕ್ಯ ಎನ್ನುವ ಪದವನ್ನು ಭಾವೈಕ್ಯತೆ ಎಂದು ತಪ್ಪಾಗಿ ಪ್ರಯೋಗಿಸುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪ್ರಯೋಗದಲ್ಲಿದೆ ಎಂದರೆ, ಈ ಭಾವೈಕ್ಯತೆ ಎನ್ನುವ ಪದವು ತಪ್ಪಾಗಿ ಪ್ರಯುಕ್ತವಾಗುತ್ತಿದೆ ಎನ್ನುವುದನ್ನು ತುಂಬ ಜನರು ತಿಳಿದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ತಪ್ಪು ಪ್ರಯೋಗವು ಜನರ ಆಡು ನುಡಿಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿದೆ.
1: ಸುಮಧುರ ಶಿಶುನಾಳ್ ಶರೀಫರ ತತ್ವಪದ ಗುರುಕರುಣಾಮೃತ.

0: ನಮಗೆ ತಂದೆ ತಾಯಿಗಳು ಜನ್ಮ ಕೊಟ್ಟು ಬೆಳೆಸಿ ಕಾಪಾಡುತ್ತಾರೆ. ಆದರೆ ಗುರುವು ಅಜ್ಞಾನಿಗಳಾದ ನಮ್ಮನ್ನು ತನ್ನ ಸುಬೋಧನೆಯಿಂದ ಸುಜ್ಞಾನಿಗಳನ್ನಾಗಿ ಮಾಡಿ ದುಃಖಮಯವಾದ ಸಂಸಾರದಿಂದ ದಾಟಿಸುತ್ತಾನೆ. ಗುರುವಿನ ಅನುಗ್ರಹವಿಲ್ಲದೆ ನಮಗೆ ಮುಕುತಿ ದೊರೆಯುವುದಿಲ್ಲ. ಅದನ್ನು ನಾವು ಸಂಪಾದಿಸಬೇಕೆಂದು ಶರೀಫರು ಲೋಕದ ಜನರಿಗೆ ಉಪದೇಶಿಸುತ್ತಿದ್ದಾರೆ. ಗುರುವಿನ ಕರುಣೆ ಎಂಬ ಅಮೃತ ಸಮಾನವಾದ ಷಡ್ರಸೋಪೇತವಾದ ಊಟವನ್ನು ಮಾಡದ ಹೊರತು ನಮಗೆ ಜೀವನದಲ್ಲಿ ನಿರಾಳವು ದೊರಕಲಾರದು. ಗುರುವಿನ ಕರುಣಾಮೃತ ಉಪದೇಶ ರಸ ಭೋಜನವನ್ನು ನಾವು ಉಂಡಾಗಲೇ ಈ ಸಂಸಾರದಿಂದ ನಮಗೆ ಬಿಡುಗಡೆ. ಆದರೆ ದೇಹವು ಈ ಭೋಗಭಾಗ್ಯಗಳನ್ನೆಲ್ಲ ಅನುಭವಿಸಬೇಕೆಂಬ ಆಸೆ ತೀರದೆ ಗುರುವಿನ ಕರುಣಾಮೃತ ರಸದೂಟವು ಸುಲಭವಾಗಿ ಯಾರು ಯಾರಿಗೋ ದಕ್ಕುವಂತಹದಲ್ಲ. ಕೋತಿಯ ಕೈಗೆ ಮಾಣಿಕ್ಯ ಕೊಟ್ಟ ಮಾತ್ರಕ್ಕೆ ಅದನ್ನು ನೋಡಿ ಸಂತೋಷಪಟ್ಟು ಕೊಂಬೆಗೆ ಹಾರುವುದನ್ನು ನಿಲ್ಲಿಸುವುದೇ ಖಂಡಿತ ಇಲ್ಲ. ಕಾಮಪೀಡಿತನಾದವನಿಗೆ ಶಿವಲಿಂಗವನ್ನು ತೋರಿಸಿದರೆ ಅವನ ಹೆಣ್ಣಿನ ಆಸೆ ಹಿಂಗುವುದೇ ಖಂಡಿತ ಇಲ್ಲ. ಮುಪ್ಪು ಸಾವುಗಳ ತೊಳಲಾಟದಲ್ಲಿ ಬಿದ್ದವನಿಗೆ ಗುರುವಿನ ದಾರಿ ದೊರಕುವುದೇ ಖಂಡಿತ ಇಲ್ಲ. ನಮ್ಮೆಲ್ಲರ ರಕ್ಷಕನಾದ ಆ ದೇವನನ್ನು ನೆನೆಯದೆ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಹುಟ್ಟು ಬರುವುದು ತಪ್ಪುವುದಿಲ್ಲ. ಆದ್ದರಿಂದ ಭಗವಂತನ ಸ್ಮರಣೆ ಮತ್ತು ಗುರುವಿನ ಉಪದೇಶ ಇವೆರಡರಿಂದ ನಮ್ಮ ಹುಟ್ಟು ಸಾರ್ಥಕವಾಗುವುದು. ಈ ತತ್ವಪದದಲ್ಲಿ ಗುರು ಕರುಣಾಮೃತ ರಸ ರುಚಿಯ ಓಗರ ಸುರಿದುಂಬದೆ ಮುಕುತಿಯಿಲ್ಲ, ಭೋಗವ ನೀಗದೆ ಯೋಗ ದೂರ, ಮಂಗಗೆ ಮಾಣಿಕ ತೋರೆ ಹಾರದೆ ಬಿಡುತಿಹದೆ, ಜರೆ ಮರಣಗಳುಳು ಚರಿಸ್ಯಾಡುವವನಿಗೆ ಗುರು ಮಾರ್ಗವಿಲ್ಲ, ಶಿಶುನಾಳಾದೀಶನ ಸ್ಮರಿಸದೆ ಮರಡಿ ಜನ್ಮ ತಪ್ಪುವುದೇ. ಈ ಮಾತುಗಳು ಗುರೂಪದೇಶ ಪಡೆಯುವ ಕಡೆ ನಮ್ಮನ್ನು ಎಳೆದೊಯ್ಯುವು.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ.
2: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಇಂದು ರಾತ್ರಿ 10 ಗಂಟೆಗೆ ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಕೇಳಬಹುದು. ಪ್ರಸ್ತುತಿ ವಿದ್ವಾನ್ ವಿ ನಂಜುಣ್ಣಸ್ವಾಮಿ. ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ ಕೇಳಬಹುದು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಈಗ ರೈತರಿಗೆ ಸಲಹೆ.
4: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ ಜಾಗರೂಕರಾಗಿರಿ.
6: ಯಾವುದೇ ಒಂದು ಬೆಳೆಯನ್ನ ಬೇಸಾಯ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣನ್ನ ಆಳವಾಗಿ ಉಳುಮೆ ಮಾಡಿ ಅಂತ ಹೇಳಲಾಗುತ್ತೆ. ಅದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಅಂತ. ಸಾಮಾನ್ಯವಾಗಿ ಉಳುಮೆ ಅಂತಂದರೆ ನೇಗಿಲು ಕುಂಟೆಗಳನ್ನು ಇಟ್ಕೊಂಡು ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನು ಇಟ್ಕೊಂಡು ಮಾಡುವಂತಹ ಉಳುಮೆನೇ ನಮ್ಮ ಕಣ್ಮುಂದೆ ಬರೋದು. ಆದರೆ ಬೆಳೆಗಳು ಕೂಡ ಮಣ್ಣಿನ ಉಳುಮೆಯನ್ನು ಮಾಡುತ್ತವೆ ಅಂದರೆ ನಂಬ್ತೀರಾ? ಸಾವಯವ ಕೃಷಿಕರೊಬ್ಬರು ಅವರ ಅನುಭವವನ್ನು ಹಂಚ್ಕೋತಾ ಇದ್ರು. ಗಡ್ಡೆ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಉಳುಮೆ ಸಾಧ್ಯ ಅನ್ನೋದು ಅವರ ವಿಚಾರ. ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್, ಸಿಹಿಗೆಣಸು, ಮರಗೆಣಸು, ಕೆಸುವಿನ ಗೆಡ್ಡೆ, ಗಡ್ಡೆಕೋಸು, ಕೀರೆಸೊಪ್ಪು, ದಂಟಿನ ಸೊಪ್ಪು, ಗೆಡ್ಡೆ ಗೆಣಸನ್ನು ನೀಡುವಂತಹ ಯಾವುದೇ ಬೆಳೆ ಮಣ್ಣನ್ನು ಬಹಳ ಆಳವಾಗಿ ಉಳುಮೆ ಮಾಡಬಲ್ಲದು ಅಂತಾರೆ ಈ ಕೃಷಿಕರು. ಇವರು ಭತ್ತವನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಮಣ್ಣನ್ನು ಒಂದು ಹದ ನೇಗಿಲಲ್ಲಿ ಉಳುಮೆ ಮಾಡಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಹಾಗೆ ಅಪ್ಸೆಣಬು, ಚಂಬೆ ಈ ತರಹದ ಬೆಳೆಗಳನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಎಕರೆಗೆ 4 ಕೆಜಿಯಷ್ಟು ಮೂಲಂಗಿ ಬೀಜವನ್ನು ಕೂಡ ಬಿತ್ತನೆ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಆಳವಾದಂತಹ ಮಣ್ಣಿನಲ್ಲಿ 9-12 ಇಂಚಿನವರೆಗೂ ಮೂಲಂಗಿ ಬೆಳೆಯುತ್ತೆ. ಅಂದರೆ 2 ಅಡಿ ಆಳದವರೆಗೆ ಮಣ್ಣು ಸಡಿಲ ಆಗುತ್ತೆ. ಇವರು ಮೂಲಂಗಿಯನ್ನು ಕಟಾವು ಮಾಡಿಕೊಂಡಿಲ್ಲ, ಅದನ್ನು ಹಾಗೆ ಮಣ್ಣಿಗೆ ಉಳುಮೆ ಮಾಡಿದ್ದಾರೆ. ಇದೇ ಪ್ರಯೋಗವನ್ನು ಸಿಹಿ ಗೆಣಸಿನಲ್ಲೂ ಕೂಡ ಇವರು ಮಾಡಿಕೊಂಡಿದ್ದಾರೆ. ಈ ತರಹ ಬೆಳೆಗಳನ್ನೇ ಬಳಸಿ ಮಣ್ಣಿನ ಉಳುಮೆಯನ್ನು ಮಾಡೋದರಿಂದ ಆಗೋ ಅನುಕೂಲಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಸಾಮಾನ್ಯವಾಗಿ ನೀರು ಹಾಯಿಸಿ ಉಳುಮೆ ಮಾಡುವಂತಹ ಭತ್ತ, ರಾಗಿ ಮುಂತಾದ ಗದ್ದೆಗಳಲ್ಲಿ ಈ ತರಹ ಆ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಗಡ್ಡೆ ಗೆಣಸು ಬೆಳೆಗಳನ್ನು ಬೆಳೆದು ಉಳುಮೆ ಮಾಡೋದ್ರಿಂದ ಮಣ್ಣು ಸಡಿಲ ಆಗುತ್ತೆ, ಮುಂದಿನ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವರು ಪ್ರತಿ ಗುಂಟೆ ಜಮೀನಿನಲ್ಲಿ 125 ಕೆಜಿಯಷ್ಟು ಭತ್ತದ ಇಳುವರಿಯನ್ನು ಪಡ್ಕೊಂಡಿದ್ದಾರೆ. ಉಳುಮೆಯನ್ನು ಕೈಬಿಟ್ಟಿರುವಂತಹ ನೈಸರ್ಗಿಕ ಅಥವಾ ಶೂನ್ಯ ಬಂಡವಾಳದ ಕೃಷಿಗೂ ಕೂಡ ಇದು ಹೆಚ್ಚು ಅನುಕೂಲ. ವಿಪರೀತವಾಗಿ ಜಮೀನನ್ನು ಹೊಂದಿರುವಂತಹ ದೊಡ್ಡ ಹಿಡುವಳಿದಾರರು ಗಡ್ಡೆ ಗೆಣಸನ್ನು ಬಿತ್ತನೆ ಮಾಡಿಕೊಂಡು ಮಣ್ಣಿನ ಉಳುಮೆಯನ್ನು ಮಾಡ್ಕೋಬೋದು. ಸಾವಯವ ಇಂಗಾಲವನ್ನು ವೃದ್ಧಿ ಮಾಡೋದಕ್ಕೆ ಇದು ಪ್ರಯೋಜನಕಾರಿ. ಕಲ್ಲು ಭೂಮಿಯಲ್ಲಿ ಆಳವಾಗಿ ನೀರು ಇಂಗಿ ಮಣ್ಣು ಮೃದುವಾಗಿ ಮಣ್ಣಿನ ಪಸೆಗೊಬ್ಬರ ಅಭಿವೃದ್ಧಿಯಾಗೋದಕ್ಕೂ ಇದು ಸಹಕಾರಿ. ಮಣ್ಣಿನ ಆಳದಲ್ಲಿರುವಂತಹ ಎರೆಹುಳು ಸೂಕ್ಷ್ಮಾಣು ಜೀವಿಗಳಿಗೆ ಸಸ್ಯ ಪೋಷಕಾಂಶಗಳು ದೊರಕಿ ಇವು ವೃದ್ಧಿಯಾಗಿ ನೈಸರ್ಗಿಕವಾಗಿ ಎರೆಹುಳುಗಳು ಉಳುಮೆ ಮಾಡೋದಕ್ಕೆ ಇದು ಸಹಕಾರಿ. ಇನ್ನು ಗಿಡಗಳು ಸದೃಢವಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಕಾರಿ. ಈಗಾಗಲೇ ಒಂದು ಬೆಳೆ ಬೆಳೆದು ಅದರ ಬೇರು ಮಣ್ಣನ್ನು ಸಡಿಲಗೊಳಿಸಿರೋದ್ರಿಂದ ಮತ್ತೊಂದು ಬೆಳೆ ಬೇರನ್ನು ಇಳಿಸ್ಕೊಳ್ಳೋದಕ್ಕೆ ಇದು ಖಂಡಿತವಾಗೂ ಅನುಕೂಲ ಆಗುತ್ತೆ. ಮಣ್ಣಿನ ಕ್ಷಾರತೆ ಕಡಿಮೆ ಆಗುತ್ತೆ, ಹ್ಯೂಮಸ್ ಅಂಶ ಹೆಚ್ಚಾಗುತ್ತೆ, ಮಣ್ಣಿನ ರಸಸಾರ ತಟಸ್ಥ ಸ್ಥಿತಿಗೆ ಬರುತ್ತೆ. ಟ್ರ್ಯಾಕ್ಟರ್ ಟಿಲ್ಲರನ್ನು ಬಳಸಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಸಬ್ಸ್ಟ್ರಾಟ ಅಂದರೆ 1-2 ಅಡಿ ಆಳದ ಕೆಳಗಡೆ ಮಣ್ಣು ಗಟ್ಟಿಯಾಗ್ತಾ ಹೋಗುತ್ತೆ. ಗಡ್ಡೆ ಗೆಣಸು ಬೆಳೆಯನ್ನು ಬೆಳೆಯೋದ್ರಿಂದ ಟ್ರ್ಯಾಕ್ಟರ್ ಟಿಲ್ಲರ್ಗಳು ಮಣ್ಣಿನ ತಳಭಾಗವನ್ನು ಏನು ಗಟ್ಟಿ ಮಾಡಿರ್ತಾವಲ್ಲ ಅದನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸ್ಬೋದು. ಹೀಗಾಗಿ ರೈತರು ಗಡ್ಡೆ ಗೆಣಸು ಬೆಳೆಯನ್ನು ಬೆಳೆದು ಮಣ್ಣಿನ ಉಳುಮೆಯನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ನಿಮಗನ್ಸೋದಿಲ್ವಾ?
7: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:50 ಪ್ರಸಾರವಾಗುವ ಕೃಷಿರಂಗ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನ ಕೇಳಬಹುದು.
8: ಬಿತ್ತನೆ ಮಾಡಿದ 45-60 ದಿನದೊಳಗೆ ಚೆನ್ನಾಗಿ ಬೆಳೆದು ಹೂವು ಬಿಡೋಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಅಷ್ಟರೊಳಗಾಗಿ ನಾವು ಈ ಹಸಿರೆಲೆ ಗೊಬ್ಬರಗಳು ನಾವು ಇದನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸೊ ಇಷ್ಟು ಸಮಯದಲ್ಲಿ ಇವು ಚೆನ್ನಾಗಿ ಬೆಳೆದು ಬಯೋಮಾಸ್ ಅಂದರೆ ಎಲೆ ಕಾಂಡ ನಾವು ಉತ್ಪಾದನೆ ಮಾಡಬೇಕಾಗತ್ತೆ. ಎರಡನೇದೇನಪ್ಪ ಅಂತಂದರೆ ಈ ಸಮಯದವರೆಗೂ ಕೂಡ ಇವು ಮೃದುವಾದ ಕಾಂಡಗಳನ್ನು ಹೊಂದಿರಬೇಕು. ಯಾಕೆಂದರೆ ಕಾಂಡ ಮೃದುವಾಗಿತ್ತು ಅಂತಂದರೆ ಚೆನ್ನಾಗಿ ಕೊಳತು ಗೊಬ್ಬರಗಳಾಗ್ತವೆ.
7: ನೆನಪಿಡಿ, ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಇಂದು 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
9: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಸುರೇಶ್ ಚಂದ್ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಗತರಾತ್ರೌ ಗೋಥೆನ್ಬರ್ಗ್ ಇತ್ಯತ್ರ ಸ್ವೀಯ ಸ್ವೀಡಿಶ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಮುನಾ ಸಾಕಂ ಸಂವಾದಂ ವಿಹಿತವಾನ್. ಶ್ರೀ ಮೋದಿ ದ್ವಿದಿವಸೀಯ ಸ್ವೀಡನ್ ಯಾತ್ರಾಂತರ್ಗತಂ ಗತದಿನೆ ಗೋಥೆನ್ಬರ್ಗ್ ಇತ್ಯತ್ರ ಸಂಪ್ರಾಪ್ತವಾನ್. ಭಾರತ ಸ್ವೀಡನ್ ದೇಶಯೋಃ ಸಂಬಂಧೇಷು ಮೋದಿನಃ ಅಸಾಧಾರಣ ಯೋಗದಾನಾಯ ದೂರದರ್ಶಿ ನೇತೃತ್ವ ಸಮ್ಮಾನೆ ಚ ಪ್ರಧಾನಮಂತ್ರಿ ಶ್ರೀ ಮೋದಿ ರಾಯಲ್ ಆರ್ಡರ್ ಆಫ್ ದ ಪೋಲರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರೇಡ್ ಕ್ರಾಸ್ ಇತ್ಯನೇನ ಸಮ್ಮಾನೇನ ಸಭಾಜಿತವಾನ್. ಪ್ರಧಾನಮಂತ್ರಿ ಮೋದಿ ಸಹ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಂತರ್ಗತಂ ಉಭೌ ನೇತಾರು ಭಾರತ ಸ್ವೀಡನ್ ಸಂಬಂಧಾನಾಂ ಸಮೇಷಾಂ ಪದಕ್ಷೇಪಾಣಾಂ ಸಮೀಕ್ಷಾಮಪಿ ಕೃತವಂತೌ. ಉಭೌ ನೇತಾರು ವ್ಯಾಪಾರ ನಿವೇಶ ಪ್ರವಿಧಿ ನವಾಚಾರ ಹರಿತ ಪರಿವರ್ತನಂ ಅಂತರಿಕ್ಷ ರಕ್ಷಾ ಅನುಸಂಧಾನಂ ಸಮೇತ್ಯ ನೈಕೇಷು ವಿಷಯೇಷು ಚರ್ಚಿತವಂತೌ. ಸ್ವೀಯ ಸಂಬೋಧನೆ ಶ್ರೀ ಮೋದಿ ಆತಂಕವಾದಂ ಆಲೋಚಯನ್ ನೈಕೇಷು ವಿಷಯೇಷು ವಿಸ್ತೃತೇನ ವಕ್ತವ್ಯಂ ಪ್ರಕಟಿತವಾನ್. ಆತಂಕವಾದಂ ವಿರುದ್ಧ ಸಂಘರ್ಷೆ ಸ್ವೀಡಿಶ ಪ್ರಧಾನಮಂತ್ರಿಣೋ ಸಮರ್ಥನಾಯ ಆಭಾರಮಪಿ ಶ್ರೀ ಮೋದಿ ಪ್ರಕಾಶಿತವಾನ್.
10: ಆತಂಕವಾದ पूरी मानवता के लिए गंभीर चुनौती है. पिछले वर्ष पहलगाम में हुए आतंकी हमले के बाद हमें स्वीडन से मिले समर्थन के लिए मैं प्रधानमंत्री क्रिस्टर्सन का आभार व्यक्त करता हूं. हम आतंकवाद और उसके समर्थकों के विरुद्ध लड़ाई जारी रखेंगे.
9: ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಸ್ವೀಡಿಶ್ ಸಮವಾಯ ಆಮಂತ್ರಿತಾ. ಗೋಥೆನ್ಬರ್ಗ್ ಇತ್ಯತ್ರ ಪ್ರಮುಖ ಸ್ವೀಡಿಶ್ ಸಮವಾಯ ಪ್ರಮುಖೈ ಸಹ ವಾರ್ತಾಂತರ್ಗತಂ ಶ್ರೀ ಮೋದಿ ಸ್ವೀಡಿಶ್ ಸಮವಾಯಾನ್ ವಿನಿರ್ಮಾಣ ಹರಿತ ಹೈಡ್ರೋಜನ್ ಅಭಿಯಾನಂ ಸ್ವಚ್ಛೋರ್ಜಾ ಅನ್ಯೇಷು ಕ್ಷೇತ್ರೇಷು ಚ ಸ್ವೀಯೋಪಸ್ಥಿತಿ ಸಂವರ್ಧನಾಯ ಆಗ್ರಹಮಪಿ ಕೃತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯ ಸ್ವೀಯ ಯಾತ್ರಾಯಾಃ ಚತುರ್ಥೇ ಚರಣೆ ನಾರ್ವೆ ಇತ್ಯತ್ರ ಸಂಪ್ರಾಪ್ಯೇತ್. ಭಾರತ ನೋರ್ಡಿಕ್ ಶಿಖರ ಸಮ್ಮೇಳನೆ ಭಾಗಗ್ರಹಣಾಯ ಅಥ ದ್ವಿಪಕ್ಷೀಯ ವಾರ್ತಾಭ್ಯಃ ಶ್ರೀ ಮೋದಿ ಅದ್ಯ ನಾರ್ವೆ ಇತ್ಯತ್ರ ಸಂಪ್ರಾಪ್ಯೇತ್. ಪ್ರಧಾನಮಂತ್ರಿಣಃ ಮೋದಿನಃ ನಾರ್ವೆ ಇತ್ಯತ್ರ ಏಷಾ ಪ್ರಥಮಾ ಯಾತ್ರಾ ಸ್ಯಾತ್. ಶ್ರೀ ಮೋದಿ ರಾಜಾ ಹೆರಾಲ್ಡ್ ಪಂಚಮ್ ಇತ್ಯಮುನಾ ಅಥ ರಾಣಿ ಸೌಮ್ಯಾ ಇತ್ಯನಯಾ ಸಾಕಂ ಚ ಮೇಲನಂ ಕುರ್ಯಾತ್. ಶ್ರೀ ಮೋದಿ ತತ್ರತ್ಯ ಪ್ರಧಾನಮಂತ್ರಿಣಾ ಜೋನಾಸ್ ಗಹರ್ಸ್ಟೋರಿ ಇತ್ಯಮುನಾ ಸಾಕಂ ದ್ವಿಪಕ್ಷೀಯಾಂ ವಾರ್ತಾಂ ಕುರ್ಯಾತ್. ಕಾಂಗ್ರೆಸ್ ದಲಸ್ಯ ನೇತೃತ್ವೇ ಕೇರಳಂ ಶಾಸನಸ್ಯ ಶಪಥ ಗ್ರಹಣಂ ಅದ್ಯ ಸ್ಯಾತ್. ಕಾಂಗ್ರೆಸ್ ದಲಸ್ಯ ನೇತಾ ವಿ ಡಿ ಸತೀಶನ್ ಅದ್ಯ ತಿರುವನಂತಪುರಂ ಇತ್ಯತ್ರ ಶಪಥವಚನ ಸ್ವೀಕುರ್ಯಾತ್. ಕಾಂಗ್ರೆಸ್ ದಲಿನ ಸತೀಶನ್ ಇತ್ಯಸೌ ಕೇರಳ ಪ್ರದೇಶಸ್ಯ ಅಗ್ರಿಮ ಮುಖ್ಯಮಂತ್ರಿ ರೂಪೇಣ ಸಮುದ್ಘೋಷಿತಃ. ಕಾಂಗ್ರೆಸ್ ದಲಸ್ಯ ನೇತೃತ್ವ ಯುತೇನ ಯುನೈಟೆಡ್ ಡೆಮೊಕ್ರೆಟಿಕ್ ಗ್ರಂಥಿ ಯುತೇನ ತತ್ರ ಶಾಸನ ವಿರಚನ ಸ್ಯಾತ್. ಕೇಂದ್ರೀಯ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಗುಜರಾತ್ ಪ್ರದೇಶಸ್ಯ ಗಾಂಧಿನಗರೆ ಸಪ್ತಶತಂ ಕೋಟಿ ಮಿತಾನಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಸ್ವೀಯ ದ್ವಿದಿವಸೀಯ ಯಾತ್ರಾವಧೌ ಗತದಿನೆ ಗಾಂಧಿನಗರ ನಗರ ನಿಗಮಸ್ಯ ಶತಂ ಕೋಟಿ ಮಿತಾನಾಂ ವಿಕಾಸ ಕಾರ್ಯಾಣಾಂ ಶುಭಾರಂಭಮಪಿ ಶ್ರೀ ಶಾಹ ವಿಹಿತವಾನ್. ಏತತ್ ಪೂರ್ವಂ ಪ್ರಥಮೇ ದಿನೆ ಶ್ರೀ ಶಾಹ ಸೂಚನಾ ಕೇಂದ್ರಸ್ಯ ಉದ್ಘಾಟನಂ ಚ ಕೃತವಾನ್. ಶ್ರೀ ಶಾಹ ಎಐ ತಥಾ ಡೀಪ್ ಟೆಕ್ ಇತ್ಯೇತೌ ಭವಿಷ್ಯಸ್ಯ ಅರ್ಥವ್ಯವಸ್ಥಾಯಾಃ ಮುಖ್ಯ ಸ್ತಂಭೌ ಇತಿ ವರ್ಣಿತವಾನ್.
11: ಆನೆ ವಾಲೆ 25 ಸಾಲ್ ಮೇ ಜೋ ಸೆಕ್ಟರ್ ವಿಶ್ವ ಕೀ ಅರ್ಥನೀತಿ ಕೋ ವಿಶ್ವ ಕೇ ಅರ್ಥತಂತ್ರ ಕೋ ದಿಶಾ ದೇಗೆ ವೋ ಸಭಿ ಕ್ಷೇತ್ರ ಮೇ ಆಜ್ ಭಾರತ್ ಫೌಂಡರ್ ಬನ್ಕರ್ ಅಪ್ನಿ ಮಜಬೂತ್ ಉಪಸ್ಥಿತಿ ಕೋ ದರ್ಜ್ ಕರಾ ರಹಾ ಹೈ. और यही बता रहा है कि भारत का भविष्य बहुत सुनहरा है. एआई और डीप टेक के जो भविष्य है इसके लिए इसके जैसे टेक पार्क बहुत बड़ा काम भी करेंगे और इसको आगे भी बढ़ाएंगे.
9: ಅಂತೆ ಚ ಕ್ರೀಡಾ ವಾರ್ತಾಸು ಐಪಿಎಲ್ ಇತ್ಯೇತಸ್ಯಾಂ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನಯೋ ದಲಯೋ ಮಧ್ಯೆ ದ್ವಂದ್ವಂ ಸ್ಯಾತ್ ಇತಿ ವಾರ್ತಾಃ.
7: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
12: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ ಸಾಹಿತ್ಯ ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
13: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
14: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
13: ಆಟದ ಗತ್ತು ಗಮ್ಮತ್ತು,
14: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
13: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
14: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
13: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
14: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
13: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
14: ಗೇಮ್ ಶೋ.

FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈ ಮಧ್ಯಾಹ್ನ 12:05 ರಾಜ್ಯ ವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ. ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
2: ಯಾರು?
3: ಓಹ್, ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತುಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತುಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತುಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತುಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತುಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
6: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನ ಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನ ಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಮ್ಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ

0: ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದ್ದು ಮಾಹಿತಿಯನ್ನು ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
1: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ, ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10 ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:15:47. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ವಿಶ್ವ ಏಡ್ಸ್ ಲಸಿಕಾ ದಿನದಂದು ಎಚ್ಐವಿ ಏಡ್ಸ್ ಜಾಗೃತಿ ಮತ್ತು ಲಸಿಕೆ ಸಂಶೋಧನೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿಶಾಸ್ತ್ರಜ್ಞರಾದ ಡಾ ಛಾಯಾ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್.
3: ಕೇಳುಗರೆ, ಎಚ್ಐವಿ ಸೋಂಕಿನ ಬಗ್ಗೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿದೆ. ಈಗ ಮೇ 18ನ್ನ ಎಚ್ಐವಿ ಲಸಿಕಾ ದಿನ ಅಂತ 1998 ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಏನು ಎಚ್ಐವಿ ಲಸಿಕೆ ಅಂತ ಹೇಳ್ತಾ ಇದ್ದಾರಲ್ಲ, ಎಚ್ಐವಿಗೆ ಲಸಿಕೆ ಬಂದಿದೆಯಾ ಅಂತ ಅನ್ಕೊಂಡ್ರಾ? ಇಲ್ಲ, ಲಸಿಕೆ ಇನ್ನೂ ಬಂದಿಲ್ಲ. ಈ ಎಚ್ಐವಿ ಲಸಿಕೆ ಜನಸಾಮಾನ್ಯರನ್ನ ತಲುಪೋದು ಯಾಕೆ ತಡವಾಗ್ತಾ ಇದೆ? ವಿಜ್ಞಾನಿಗಳು ಸಂಶೋಧನೆ ಬಗ್ಗೆ ಏನೇನು ಹೇಳ್ತಾರೆ? ಯಾಕೆ ಈ ಲಸಿಕೆ ಮುಖ್ಯ ಆಗತ್ತೆ? ಈ ಕುರಿತು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೈಕ್ರೋಬಯಾಲಜಿಸ್ಟ್ ಆದಂತಹ ಡಾಕ್ಟರ್ ಛಾಯಾ ಅವರು. ಡಾಕ್ಟರ್ ಛಾಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಿಮಗೂ ನಮಸ್ಕಾರ.
3: ಡಾಕ್ಟರ್ ಹೇಳಿ, HIV ಹೇಗೆ ಹರಡತ್ತೆ, ಇದನ್ನು ಮೊದಲು ನಮ್ಮ ಜನರಿಗೆ ಮತ್ತೆ ಮತ್ತೆ ತಿಳಿಸ್ತಾ ನಾವು ಈ ಕಾರ್ಯಕ್ರಮನ ಆರಂಭ ಮಾಡೋಣ ಅಂತ.
4: HIV ಅನ್ನೋದು ಒಂದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಬರೋದ್ರಿಂದ ಮುಖ್ಯವಾಗಿ ಏನಂದ್ರೆ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಮತ್ತೆ ರಕ್ತದ ಸಂಪರ್ಕ, ಯಾವುದೇ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿರ್ಬೋದು ಅಥವಾ ಸೂಜಿ ಚುಚ್ಚೋ ಮುಖಾಂತರ ಅಥವಾ IV ಡ್ರಗ್ಸ್ ಯೂಸ್ ಮಾಡೋದ್ರಿಂದ, ಸೊ ಇದೆಲ್ಲ ಅನ್ಸೇಫ್ ಪ್ರಾಕ್ಟೀಸಸ್ ಆಫ್ ಯೂಸಿಂಗ್ ಆಫ್ ಬ್ಲಡ್ ಪ್ರಾಡಕ್ಟ್ಸ್. ಸೊ ಈ ಒಂದು ರೀತಿಯಿಂದ. ಮೂರನೇ ರೀತಿ ಅಂದರೆ ತಾಯಿಯಿಂದ ಮಗುವಿಗೂ ಕೂಡ ಇದು ಹರಡ್ಬೋದು. ಇದು ಮುಖ್ಯವಾಗಿ ಮೂರು ರೀತಿಗಳಲ್ಲಿ ಹರಡುವಂತಹ ಡಿಸೀಸ್.
3: ಅಂದರೆ ಈಗ ಸಾಕಷ್ಟು ಜನರಲ್ಲಿ ಅವೇರ್ನೆಸ್ ಕೂಡ ಇದೆ, ಸರ್ಕಾರ ಕೂಡ ಇದರ ಬಗ್ಗೆ ತುಂಬಾ ಶ್ರಮ ವಹಿಸಿದೆ, ಸಿರಿಂಜ್ಗಳನ್ನ ಸಿಂಗಲ್ ಯೂಸ್ ಮಾಡಿದ್ದಾರೆ.
4: ಹೌದು,
3: ಇನ್ನು IV ಫ್ಲೂಯಿಡ್ಸ್ ಅಲ್ಲೂ ಕೂಡ ಸೇಫ್ ಇಂಜೆಕ್ಷನ್ ಪ್ರಾಕ್ಟೀಸಸ್ ಅಂತ ಆಸ್ಪತ್ರೆಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ತಾಯಿಯಿಂದ ಮಗುಗೆ ಬರೋದು ಅಂತ ಅಂದ್ರೆ ಗರ್ಭಿಣಿ ಆದಾಗ್ಲೇ ಅವಳಿಗೆ HIV ಪರೀಕ್ಷೆ ಮಾಡಿ ಮಗುಗೆ ಆ ವೈರಾಣು ಟ್ರಾನ್ಸ್ಫರ್ ಆಗದೆ ಇರೋ ಹಾಗೆ ಕ್ರಮಗಳನ್ನ ಕೂಡ ಕೈಗೊಳ್ತಾರೆ.
4: ಅಕ್ಯುರೇಟ್ ಟೆಸ್ಟಿಂಗ್ ಮಾಡೋದ್ರಿಂದ ಗರ್ಭಿಣಿ ಆಗಿದ್ದಾಗ, ಸೊ ಅವಾಗ್ಲೇ ನಮಗೆ ತಿಳಿದು ಬರುತ್ತೆ. ಸೊ ಸಿರೋಲಾಜಿಕಲ್ ಟೆಸ್ಟ್ ಅಂತ ನಾವು ಏನ್ ಮಾಡ್ತೇವೆ ಗರ್ಭಿಣಿಯರಿಗೆ, ಅದರಲ್ಲಿ HIV, HIV, ಇನ್ನೊಂದು HIV. ಸೊ ಈ ಮೂರು ಟೆಸ್ಟ್ಗಳನ್ನು ಮಾಡೋದ್ರಿಂದ ನಾವು ಈ ರೋಗ ಇದೆಯೋ ಇಲ್ವೋ ಅನ್ನೋದನ್ನ ಗರ್ಭಿಣಿ ಇದ್ದಾಗಲೇ ನಾವು ಇದನ್ನು ಕಂಡುಕೊಳ್ಬಹುದು.
3: ಆದ್ರೆ ಇದಕ್ಕೆ ಲಸಿಕೆ ಇನ್ನೂ ಬರಲಿಲ್ಲ, ಯಾಕೆ ಡಾಕ್ಟ್ರೆ?
4: ಹಾ, ಇದು ಒಂದು ವಿಚಿತ್ರವಾದ ಆರ್ಗ್ಯಾನಿಸಮ್ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ, ಈ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಏನಿದೆ, ಇದು ನಮ್ಮ ಜೀವಕಣಗಳಲ್ಲಿ ಸೇರ್ಕೊಳ್ಳುತ್ತೆ. ಸೊ ನಾಲ್ಕು ಕಾರಣಗಳಿಗಾಗಿ ಇದಕ್ಕೆ ವ್ಯಾಕ್ಸಿನ್ ಇನ್ನೂ ಬರೋದು ಸ್ವಲ್ಪ ತಡವಾಗಿದೆ. ಒಂದು ಏನಂತ ಹೇಳಿದ್ರೆ, ಈ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಏನು ನಮಗೆ ಅಫೆಕ್ಟ್ ಮಾಡುತ್ತೋ, ಅದು ಹೋಗಿ ನಮ್ಮ ಇಮ್ಯೂನ್ ಡಿಫೆನ್ಸ್ ಮೆಕ್ಯಾನಿಸಮ್, ಅಂದರೆ ನಮ್ಮ ಟಿ ಸೆಲ್ಸ್ ಅಂತ ಏನು ಹೇಳ್ತೀವಿ ಯಾವುದೇ ರೋಗಗಳು ಬಂದಾಗ, ಸೊ ಅದನ್ನು ಅಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಆ ಇಮ್ಯೂನ್ ರೆಸ್ಪಾನ್ಸ್ ಅನ್ನೇ ಫುಲ್ ಕಡಿಮೆ ಮಾಡಿಬಿಡುತ್ತೆ, ಅದೊಂದು ಕಾರಣ. ಸೊ ಎರಡನೇ ಕಾರಣ ಏನಂತ ಹೇಳಿದ್ರೆ, ಇದೊಂದು ವಿಚಿತ್ರವಾದ ವೈರಸ್ ಏನು ಮಾಡುತ್ತೆ, ಇದು ಅಡ್ಕೊಳ್ಳುತ್ತೆ, ಅಂದರೆ ಇಟ್ ಹೈಡ್ಸ್. ಸೊ ನಮ್ಮ ದೇಹದಲ್ಲಿ ಈ ವೈರಸ್ ಎಂಟರ್ ಆದ ತಕ್ಷಣ ಏನಾಗುತ್ತೆ, ಯಾವುದೇ ಇನ್ಫೆಕ್ಷನ್ ಆದಾಗಲೂ ಕೂಡ ನಮ್ಮ ದೇಹದಲ್ಲಿ ಆ್ಯಂಟಿಜನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಆ್ಯಂಟಿಜನ್ಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯಿಂದ ಆ್ಯಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ HIV ವೈರಸ್ ನಮ್ಮ ದೇಹದಲ್ಲಿ ಹೋದಾಗ ಈ ಆ್ಯಂಟಿಬಾಡೀಸ್ ಅನ್ನೋದು ಕೂಡ ಪ್ರೊಡ್ಯೂಸ್ ಆದರೂ ಅದರಿಂದ ಎಸ್ಕೇಪ್ ಆಗಿಬಿಡುತ್ತೆ ಈ HIV ವೈರಸ್. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಕಿಲ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಇಟ್ ಇಸ್ ಕಾಲ್ಡ್ ಎಸ್ ಹಿಡನ್. ಸೊ ಅದು ಒಂದು ಕಾರಣ. ಸೊ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಈ HIV ವೈರಸ್ ಏನು ಮಾಡುತ್ತಪ್ಪ ಅಂದರೆ, ಈ ವೈರಸ್ ಕಣಗಳು ಹೋಗಿ ನಮ್ಮ ದೇಹದ ನಾರ್ಮಲ್ ಸೆಲ್ಸ್ ಏನಿದೆ ಕೋಶಗಳು ಅದರೊಳಗೆ ಸೇರ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ರಿಕಗ್ನೈಸ್ ಮಾಡಲ್ಲ. ಅದು ನಮ್ಮ ದೇಹದಲ್ಲೇ ಇರೋ ಒಂದು ಸಹಜವಾದ ಕೋಶ ಸೆಲ್ ಅಂತ ಅಂದ್ಕೊಂಡು ಕೂಡ ಅದು ರಿಕಗ್ನೈಸ್ ಮಾಡಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ, ಈ ವೈರಸ್ ನಮ್ಮ ದೇಹದಲ್ಲಿ ಲೇಟೆಂಟ್ ಫೇಸ್ ಅಂತ ಉಳ್ಕೊಳ್ಬಿಡುತ್ತೆ, ಅಂದರೆ ದೇಹದಲ್ಲಿ ಕೊನೆಯ ತನಕ ಉಳ್ಕೊಳ್ಬಿಡುತ್ತೆ. ಈವನ್ ಟ್ರೀಟ್ಮೆಂಟ್ ಕೊಟ್ಟಾಗಲೂ ಕೂಡ ಸಿಂಪ್ಟಮ್ಸ್ ಅದು ಕಡಿಮೆ ಆಗಬಹುದೇ ಹೊರತು ಇದನ್ನು ನಾವು ಕಂಪ್ಲೀಟ್ ಆಗಿ ತೆಗಿಲಿಕ್ಕೆ ಆಗಲ್ಲ, ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಲೇಟೆನ್ಸಿ ಕ್ವಾಲಿಟಿ.
3: ಆದರೆ May 18, 1998 ವಿಶ್ವ ಏಡ್ಸ್ ಲಸಿಕಾ ದಿನ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ರೆ, ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಜಾಗೃತಿ ಮೂಡಬೇಕು, ಮತ್ತೆ ಇದಕ್ಕೆ ಆದಷ್ಟು ಬೇಗ ಲಸಿಕೆಯನ್ನ ಕಂಡುಹಿಡಿಬೇಕು ಅನ್ನೋದೇ ಇದ್ರ ಉದ್ದೇಶ ಅಂತ ಅನ್ಕೊಳ್ತೀನಿ.
4: ಹೌದು, ಇದ್ರ ಹಿನ್ನೆಲೆ ಹೇಳೋದಾದ್ರೆ, ಅಂದಿನ ಅಮೆರಿಕದ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ಅವರು May 18, 1997 ರಲ್ಲಿ ಅವರು HIV ಲಸಿಕೆಯ ಬಗ್ಗೆ ತುಂಬಾ ಮಾತನಾಡಿದ್ರು. ಅಂದ್ರೆ ಇದ್ರ ಅವಶ್ಯಕತೆ ಇದೆ, ಇದನ್ನ ನಾವು ತಡೆಗಟ್ಟಲಿಕ್ಕೆ, ಯಾಕಂದ್ರೆ ಆ ಕಾಲದಲ್ಲಿ ಅದು ಪ್ಯಾಂಡಮಿಕ್ ತರ ಇತ್ತು. ಸೊ ಶುರುವಾದಾಗ ತುಂಬಾ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇತ್ತು. ಸೊ ಹಾಗಾಗಿ ಇದನ್ನ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಅ ಪ್ಯಾಂಡಮಿಕ್. ಸೊ ಆ ಸಮಯದಲ್ಲಿ ಬಿಲ್ ಕ್ಲಿಂಟನ್ ಅವರು ಈ ಲಸಿಕೆಯ ಬಗ್ಗೆ ತುಂಬಾ ಅವರು ಒತ್ತಿ ಮಾಡಿ ಹೇಳಿದ್ರು. ಸೊ ಹಾಗಾಗಿ ಸೇಮ್ ದಿನ ಮುಂದಿನ 1998 ಒಂದು ವರ್ಷ ಆದ್ಮೇಲೆ ಅವತ್ತಿನಿಂದ ನಾವು ಈ HIV ಲಸಿಕಾ ದಿನ ಅಂತ ಅವತ್ತಿನಿಂದ ಇದನ್ನ ಆಚರಿಸ್ತಾ ಇದ್ದೇವೆ. ಸೊ ಇದರ ಆಕ್ಚುಲಿ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಒಂದು ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದು, ಅಂದ್ರೆ ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡೋದು. ಒಂದು ಇದರ ಪ್ರಿವೆನ್ಷನ್ ಹೇಗೆ, ನಾವು ಇದನ್ನು ತಡೆಗಟ್ಟೋದು ಹೇಗೆ, ಮತ್ತೆ ಇದ್ರ ಲಸಿಕೆಯಿಂದ ನಾವು ಹೇಗೆ ಇದನ್ನ ತಡೆಗಟ್ಟಬಹುದು, ಅದು ಒಂದು ಉದ್ದೇಶ. ಎರಡನೇ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಮಗೆ ಗೊತ್ತಿರೋ ಹಾಗೆ HIV ವ್ಯಾಕ್ಸಿನ್ಸ್ ಬಗ್ಗೆ ಸಂಶೋಧನೆ ತುಂಬಾ ವರ್ಷಗಳಿಂದ ನಡೀತಾ ಇದೆ. ಸೊ ಇದ್ರ ಹಿಂದೆ ಇರುವಂತಹ ನಮ್ಮ ವಿಜ್ಞಾನಿಗಳು, ಇದ್ರ ಹಿಂದೆ ಇರುವಂತಹ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್, ಸೈಂಟಿಸ್ಟ್ಸ್, ಮತ್ತೆ ವಾಲಂಟಿಯರ್ಸ್, ಇವ್ರು ಯಾರೆಲ್ಲ ಇದ್ದಾರೆ ಕಾರ್ಯಕರ್ತರು, ಇವ್ರಿಗೆಲ್ಲ ಒಂದು ನಾವು ರೆಸ್ಪೆಕ್ಟ್ ಕೊಡುವಂತಹ ದಿನ ಇದು. ಸೊ ಹಾಗಾಗಿ ಈ ಇದೇ ಮೇನ್ ಉದ್ದೇಶ ಈ ದಿನನ ನಾವು ಆಚರಿಸ್ತಾ ಇರೋದು.
3: 1998 ಇದಕ್ಕೆ ಲಸಿಕೆ ಕಂಡುಹಿಡಿಯಕ್ಕೆ ಸಂಶೋಧನೆಗಳು ನಡೀತಾ ಇದೆ ಅಂತ ಹೇಳಿದ್ರಿ, ಯಾಕೆ ಇನ್ನೂ ಲಸಿಕೆ ಬರಲಿಲ್ಲ, ಯಾಕೆ ಇದು ಸವಾಲಾಗಿದೆ ನಮ್ಮ ವಿಶ್ವಕ್ಕೆ?
4: ಮೊದಲೇ ತಿಳಿಸಿದ ಹಾಗೆ ನಿಮಗೆ, ಈ ಹೆಚ್ ಐ ವಿ ವೈರಸ್ ಅನ್ನೋದು ಇಟ್ ಈಸ್ ಅ ಹೈಲಿ ಮ್ಯೂಟೇಟೆಡ್ ವೈರಸ್. ಅಂದರೆ ನಾವು ಕೋವಿಡ್ ಸಮಯದಲ್ಲಿ ನಿಮಗೆ ತಿಳಿದಿರ್ಬೋದು ಎಷ್ಟೊಂದು ಕೋವಿಡ್ ಸ್ಟ್ರೇನ್ಸ್ ಬಂತು, ಒಂದು ವರ್ಷದಲ್ಲಿ ಒಂದು 6 ತಿಂಗಳಲ್ಲಿ ಹೊಸ ಹೊಸ ಸ್ಟ್ರೇನ್ಸ್ ಬಂತು. ಈ ಹೆಚ್ ಐ ವಿ ವೈರಸ್ ಅನ್ನೋದು ಅದಕ್ಕಿಂತ ಮ್ಯೂಟೇಟ್ ಆಗುವಂತಹ ವೈರಸ್ ಇದು. ಸೊ ಇದರಲ್ಲಿ ತುಂಬಾ ಸ್ಟ್ರೇನ್ಸ್ ರೂಪಗಳ ಬದಲಾಯಿಸ್ತಾ ಇರುತ್ತೆ, ಮತ್ತೆ ಇದರಲ್ಲಿ ತುಂಬಾ ಸ್ಟ್ರೇನ್ಸ್ ಅಥವಾ ನಾವು ಕ್ಲೇಡ್ಸ್ ಅಂತ ಹೇಳ್ತೀವಿ ಹೆಚ್ ಐ ವಿ ಅಲ್ಲಿ. ಸೊ ಹಾಗಾಗಿ ಈಗ ಯಾವುದೇ ವ್ಯಾಕ್ಸಿನ್ ತಯಾರಿಸಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇದ ಒಂದು ಸಣ್ಣ ಕಣಗಳನ್ನು ತಗೊಂಡು ಅದನ್ನ ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡೋದ್ರಿಂದ ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿ ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ಗೆ ಬರುತ್ತೆ. ಸೊ ಬಟ್ ಇದರಲ್ಲಿ ಹೆಚ್ ಐ ವಿ ಅಲ್ಲಿ ಏನಾಗುತ್ತೆ, ಇದೇ ಒಂದು ಪ್ರೋಟೀನ್ ನಮ್ಮ ದೇಹಕ್ಕೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಆತರ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಪ್ರೋಟೀನ್ ಅನ್ನು ಐಡೆಂಟಿಫೈ ಮಾಡೋದು ಕಷ್ಟ, ಯಾಕಂದ್ರೆ ಇದು ರಿಪೀಟೆಡ್ ಆಗಿ ಮ್ಯೂಟೇಟ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಕಾರಣ. ಮತ್ತೆ ಇನ್ನೊಂದು ಕಾರಣ ಅಂದ್ರೆ ಅದೇ ಮೊದಲೇ ಹೇಳಿದ ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಇದು ತಪ್ಪಿಸ್ಕೊಂಡು ಓಡಾಡ್ಬಿಡುತ್ತೆ. ಸೊ ನಮ್ಮ ದೇಹದಲ್ಲಿ ಇದು ಇನ್ಫೆಕ್ಷನ್ ಆದ್ರೂ ಕೂಡ ಆ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಆಂಟಿಬಾಡೀಸ್ ಅನ್ನು ಪ್ರೊಡ್ಯೂಸ್ ಮಾಡೋಕ್ಕಿಂತ ಮೊದಲೇ ನಮ್ಮ ಜೀವಕಣಗಳಲ್ಲಿ ಸೇರ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಇದಕ್ಕೆ ಪ್ರತಿರೋಧಕವಾಗಿ ಆಂಟಿಬಾಡೀಸ್ ಇಮ್ಮಿಡಿಯೇಟ್ ಆಗಿ ಡೆವಲಪ್ ಆಗಲ್ಲ. ಈವನ್ ಡೆವಲಪ್ ಆದ್ರೂ ಕೂಡ ಅದು ಜಾಸ್ತಿ ಪ್ರಮಾಣದಲ್ಲಿ ಬರೋಲ್ಲ, ಅಂದ್ರೆ ಇನ್ಫೆಕ್ಷನ್ ನ ಕಂಪ್ಲೀಟ್ ಆಗಿ ತೆಗೆದುಹಾಕುವಂತಹ ಪ್ರಮಾಣದಲ್ಲಿ ಅದು ಕೂಡ ನಮ್ಮ ದೇಹದಲ್ಲಿ ಬರಲ್ಲ. ಮತ್ತೆ ಇನ್ನೂ ಒಂದು ಹೇಳೋದಾದ್ರೆ ಆ ನ್ಯೂಟ್ರಲೈಸಿಂಗ್ ಆಂಟಿಬಾಡೀಸ್ ನಾನಂತೆ ಏನು ಹೇಳಿದೆ ಅಂದ್ರೆ ಆ ಆಂಟಿಜೆನ್ ಅನ್ನ ಸಾಯಿಸುವಂತಹ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಆಗಲ್ಲ. ಸೊ ಈ ಮೂರು ಕಾರಣಗಳಿಂದ ಇದಕ್ಕೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯೋದು ತುಂಬಾನೇ ಕಷ್ಟ ಆಗಿದೆ. ಈಗ ಕೋವಿಡ್ ಅಲ್ಲಿ ಏನಾಗ್ತಾ ಇತ್ತು, ಒಂದು ವೈರಸ್ ಮೇಲೆ ಒಂದು ಸ್ಪೈಕ್ ಪ್ರೋಟೀನ್ ಅಂತ ಇರುತ್ತೆ. ಸೊ ಆ ಒಂದು ಸ್ಪೈಕ್ ಪ್ರೋಟೀನ್ಗೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದ್ರು. ಸೊ ಅದೇ ಸುಮಾರು ಕಂಪನಿಗಳು ಎಲ್ಲ ಮಾಡಿದ್ರು. ಸೊ ಬಟ್ ಇದರಲ್ಲಿ ಏನಾಗುತ್ತೆ, ಆತರ ಪ್ರೋಟೀನು ಲಕ್ಷಾಂತರ ಇರ್ಬೋದು ಹೆಚ್ ಐ ವಿ ವೈರಸ್ ಅಲ್ಲಿ. ಹಾಗಾಗಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ವ್ಯಾಕ್ಸಿನ್ ಕಂಡುಹಿಡಿಯಲಿಕ್ಕೆ ತುಂಬಾನೇ ನಿಧಾನ ಆಗ್ತಾ ಇದೆ. ಮತ್ತೆ ಕೊಡೋ ವ್ಯಾಕ್ಸಿನ್ ಕೂಡ ಎಫೆಕ್ಟಿವ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ, ಯಾಕಂದ್ರೆ ಅದು ನಮ್ಮ ಜೀವಕಣಗಳಲ್ಲಿ ಸೇರ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನ ವ್ಯಾಕ್ಸಿನ್ ಕೊಟ್ರೆ ಈವನ್ ನಮ್ಮ ದೇಹದ ನಾರ್ಮಲ್ ಸೆಲ್ಸ್ಗಳು ಸತ್ತೋಗ್ಬಹುದು. ಸೊ ಅದಕ್ಕೋಸ್ಕರ ಇದು ಬಹಳ ಡಿಲೇ ಆಗ್ತಾ ಇದೆ. ಅಂದ್ರೆ ಅದರ ಸಂಶೋಧನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈಗ ನಡೀತಾ ಇದೆ. ಬಟ್ ಈಗ ಸ್ವಲ್ಪ ವರ್ಷಗಳಿಂದ ಅದರ ಎಫಿಕೆಸಿ ಎಲ್ಲಾನು ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ.
5: ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತ ಹೇಳಿದ್ರಿ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ಟ್ರಯಲ್ಸ್ ಆಗಿದೆ, ಅದರ ವಿಧಗಳು, ಅದರ ಬಗ್ಗೆ ಹೇಳೋದಾದ್ರೆ?
4: ಇದರ ಟ್ರಯಲ್ಸ್ ಎಲ್ಲ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಸೌತ್ ಆಫ್ರಿಕಾದಲ್ಲಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಹೈಯೆಸ್ಟ್ ಬರ್ಡನ್ ಆಫ್ ಹೆಚ್ ಐ ವಿ ಇರೋದು ಆಫ್ರಿಕಾದಲ್ಲಿ. ಸೊ ಸೌತ್ ಆಫ್ರಿಕಾದಲ್ಲಿ ಇದರ ಬಗ್ಗೆ ಸಂಶೋಧನೆಗಳು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ಭಾರತದಲ್ಲೂ ಕೂಡ ನಮ್ಗೆಲ್ಲ ತಿಳಿದಿರೋ ಹಾಗೆ ICMR ಅಂತ ಏನು ಇದೆ, ಮತ್ತೆ ನ್ಯಾಕೋ. ಸೊ ಈ ಎರಡೂ ಸಂಸ್ಥೆಗಳು ಈಗ ನಮ್ಮ ಇಂಡಿಯಾದಲ್ಲೂ ಕೂಡ ಇದರ ಸಂಶೋಧನೆ ನಡೀತಾ ಇದೆ. ಸೊ ಬೇಸಿಕಲಿ ಈಗ ಮೂರು ತರಹದ ಲಸಿಕೆಗಳು ಈಗ ಟ್ರಯಲ್ಸ್ ಅಲ್ಲಿ ಇದೆ. ಸೊ ಮೊದಲನೇದಾಗಿ ಏನಂದ್ರೆ ಒಂದು mRNA ವ್ಯಾಕ್ಸಿನ್ ಅಂತ, ನೀವು ಇದ್ರ ಬಗ್ಗೆ ಕೋವಿಡ್ ಟೈಮ್ ಅಲ್ಲಿ ಕೇಳಿರಬಹುದು. ಮಾಡರ್ನ ಕಂಪನಿಯವರು mRNA ವ್ಯಾಕ್ಸಿನ್ ಅಂತ ಅದನ್ನ US ಅಲ್ಲೆಲ್ಲ ಕೊಡ್ತಾ ಇದ್ರು. ಇಂಡಿಯಾದಲ್ಲಿ ಅಷ್ಟು ಬರಲಿಲ್ಲ, ಬಟ್ US ಅಲ್ಲೆಲ್ಲ ಕೊಡ್ತಾ ಇದ್ರು. ಸೊ ಈ ವ್ಯಾಕ್ಸಿನ್ ಏನಾಗುತ್ತೆ ಅಂದ್ರೆ ನಮ್ಮ ದೇಹದೊಳಗೆ ಈ mRNA ಅಂತ ನಮ್ಮ ದೇಹದೊಳಗೆ ಹೋದಾಗ ಅದು ಯಾವ HIV ಪ್ರೋಟೀನ್, ಇಂಪಾರ್ಟೆಂಟ್ ಪ್ರೋಟೀನ್ ಯಾವ್ದಿರುತ್ತೋ ಅದನ್ನ ನಮ್ಮಲ್ಲಿ ಉತ್ಪತ್ತಿ ಮಾಡುತ್ತೆ. ಸೊ ಉತ್ಪತ್ತಿ ಮಾಡಿದ ತಕ್ಷಣ ಅದರಲ್ಲಿ ನಮಗೆ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಅದು ನಮಗೆ ಪ್ರೊಟೆಕ್ಷನ್ ಕೊಡಬಹುದು. ಸೊ ಅದು ಒಂದು. ಇನ್ನ ಒಂದು ಇಂಪಾರ್ಟೆಂಟ್ ದಾರಿ ಇರೋದಂದ್ರೆ ಬ್ರಾಡ್ಲಿ ನ್ಯೂಟ್ರಲೈಸಿಂಗ್ ಆಂಟಿಬಾಡೀಸ್ ಅಂತ, ಅಂದ್ರೆ ಪ್ಯಾಸಿವ್ ಇಮ್ಯುನೈಸೇಷನ್. ಅಂದ್ರೆ ನಮ್ಮ ದೇಹಕ್ಕೇನೆ ನಾವೇನ್ ಮಾಡೋದು, ಆಂಟಿಬಾಡೀಸ್ ಅನ್ನು ಡೈರೆಕ್ಟ್ ಆಗಿ ಕೊಡೋದು. ಅಂದ್ರೆ ಆಂಟಿಜನ್ ಕೊಡೋ ಬದಲು ಇನ್ಫೆಕ್ಷನ್ ನಾವು ಹೇಗೆ ಇಂಜೆಕ್ಟ್ ಮಾಡೋ ಬದಲು ಇಲ್ಲಿ ಏನ್ ಮಾಡ್ತೇವೆ, ಆಂಟಿಬಾಡೀಸ್ ಅನ್ನೇ ಡೈರೆಕ್ಟ್ ಆಗಿ ಕೊಡಬಹುದು. ಇದು ಟ್ರೀಟ್ಮೆಂಟ್ ಆಗೂ ಯೂಸ್ ಮಾಡಬಹುದು, ಮತ್ತೆ ಇನ್ಫೆಕ್ಷನ್ ನ ಪ್ರಿವೆಂಟ್ ಮಾಡ್ಲಿಕ್ಕೂ ಕೂಡ ಯೂಸ್ ಮಾಡಬಹುದು. ಸೊ ಇನ್ನ ಒಂದು ಸಿಂಗಲ್ ಶಾಟ್ ಲಸಿಕೆ ಅಂತ ಕೂಡ ಬರ್ತಾ ಇದೆ, ಇದೆಲ್ಲ ಟ್ರಯಲ್ಸ್ ಅಲ್ಲಿ ನಡೀತಾ ಇರೋದು. ಸೊ ಇದು ಕೂಡ ಒಂದೇ ಸರಿ ಇಮ್ಯುನೈಸೇಷನ್ ಕೊಡೋದು. ಸೊ ಇದು ಕೂಡ ನಮ್ಮ ದೇಹದಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಅನ್ನು ಆಕ್ಟಿವೇಟ್ ಮಾಡಿ ಸ್ಪೆಸಿಫಿಕ್ ಪ್ರೋಟೀನಿಗೆ ಅವರು ಸಂಶೋಧನೆ ನಡೆಸ್ತಾ ಇದ್ದಾರೆ. ಸೊ ಈ ಮೂರು ಇಂಪಾರ್ಟೆಂಟ್ ವ್ಯಾಕ್ಸಿನ್ಸ್ಗಳು ಈಗ ಟ್ರಯಲ್ ಅಲ್ಲಿ ಇರೋದು.
5: ಟ್ರಯಲ್ ಅಲ್ಲಿ ಇದೆಯಾ ಈ mRNA ಅನ್ನೋದನ್ನ? ನೀವು ಅಮೆರಿಕಾ ದೇಶಗಳಲ್ಲಿ ಯಾವಾಗ್ಲೇ ಕೊಟ್ಟಿದ್ದಾರೆ ಅಂತ?
4: ಕೋವಿಡ್ಗೆ ಕೊಟ್ಟಿದ್ರು ಈ ಪ್ರಿನ್ಸಿಪಲ್ನ ಯೂಸ್ ಮಾಡಿ, ಅಂದ್ರೆ ಈ ರೀತಿಯಾದ ವ್ಯಾಕ್ಸಿನ್ ಅನ್ನು ಯೂಸ್ ಮಾಡಿ. HIVಗೆ ಯೂಸ್ ಮಾಡಿಲ್ಲ, ಇದು ಕೋವಿಡ್ ಟೈಮಲ್ಲಿ ಈ mRNA ವ್ಯಾಕ್ಸಿನ್ ಅಂತ ನೀವು ಕೇಳಿರ್ಬೋದು. ಸೊ ಅದನ್ನ ಯೂಸ್ ಮಾಡ್ತಾ ಇದ್ರು. HIVಗೆ ಇನ್ನೂ ಅವರು ಮಾಡಿಲ್ಲ, ಯಾವುದೇ ವ್ಯಾಕ್ಸಿನ್ಗಳು ಇನ್ನೂ ಬಂದಿಲ್ಲ. ಸೊ ಈ ಟ್ರಯಲ್ಸ್ ಎಲ್ಲ ಈಗ December 2025 ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಫೇಸ್ 1 ಟ್ರಯಲ್ ಮುಗಿದಿದೆ ಅಂತ ಹೇಳಿದ್ರೆ ಈ ಲಸಿಕೆಯ ಎಫಿಕೆಸಿ ಏನು, ಅದರ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ತರ ಹೇಗೆ ನಾವು ಕೊಡಬಹುದು, ಮತ್ತೆ ಯಾವ ರೀತಿಯಾದ ಎಷ್ಟು ಆಂಟಿಬಾಡಿ ರೆಸ್ಪಾನ್ಸ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ದೇಹದಲ್ಲಿ ಇದು ಕೊಟ್ಟಾಗ. ಸೊ ಈ ಮೂರು ಅಂಶಗಳನ್ನ ಇವರು ಫೇಸ್ 1 ಅಲ್ಲಿ ಟ್ರಯಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸೌತ್ ಆಫ್ರಿಕಾದಲ್ಲಿ ಈಗ ಅಲ್ಲಿ ಫಸ್ಟ್ ಹ್ಯೂಮನ್ ಟ್ರಯಲ್ ನಡೀತಾ ಇದೆ, ಯಾಕಂದ್ರೆ ಅಲ್ಲಿ ಪಾಪ್ಯುಲೇಟೆಡ್ ಪ್ಲೇಸ್ ಆಗಿರೋದ್ರಿಂದ. ಸೊ ಅಲ್ಲಿ ಈಗ ಒಂದು ಹ್ಯೂಮನ್ ಟ್ರಯಲ್ ಈಗ ನಡೀತಾ ಇದೆ. ನಡೀತಾ ಇದೆ ಅಲ್ಲಿ ಈ ವ್ಯಾಕ್ಸಿನ್?
5: ಒಂದು ಲಸಿಕೆ ಒಂದು ಪ್ರಯೋಗಾಲಯದಿಂದ ಸಾಮಾನ್ಯ ಜನರಿಗೆ ತಲುಪೋ ಹಂತ ಒಂಚೂರು ಹೇಳಬಹುದಾ?
4: ಹಾಂ, ಇದು ನಾನು ಮೊದಲೇ ತಿಳಿಸಿದ ಹಾಗೆ ಬಹಳ ಕಷ್ಟದ ವ್ಯಾಕ್ಸಿನ್. ಸೊ ಯಾವುದೇ ಡಿಸೀಸ್ ಆಗಲಿ ಇದುವರೆಗೂ ನಾವು ಬ್ಯಾಕ್ಟೀರಿಯಾ ವೈರಲ್ ಇನ್ಫೆಕ್ಷನ್ಸ್ಗೆ ಎಲ್ಲ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದ್ವಿ. ಕೋವಿಡ್ಡೇ ಒಂದು ಉದಾಹರಣೆ. ಅದು ಇದ್ದಕ್ಕಿದ್ದಾಗೆ ಬಂತು ಆ ಇನ್ಫೆಕ್ಷನ್, ಬಟ್ ನಮಗೆ ಒಂದುವರೆ ವರ್ಷದಲ್ಲೇ ನಮಗೆ ವ್ಯಾಕ್ಸಿನ್ ಅನ್ನು ಪ್ರೊಡ್ಯೂಸ್ ಮಾಡೋ ಎಬಿಲಿಟಿ ಇತ್ತು. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಫೀಚರ್ಸ್ ಇರೋದ್ರಿಂದ ಈ ವೈರಸ್ಗೆ ತುಂಬಾ ಸಂಶೋಧನೆ ನಡೀತಾ ಇದೆ. ಅದ್ರ ಹೊರಗೆ ಬರೋದು ಕೂಡ ತುಂಬಾ ಲೇಟ್ ಆಗಬಹುದು. ಸೊ ಈಗ 2026 ಇದರ ಎಫಿಕೆಸಿ ಬಗ್ಗೆ ಸ್ವಲ್ಪ ಜಾಸ್ತಿ ಚಾಲೆಂಜಸ್ ಇದೆ. ಇನ್ನೂ ಕೂಡ ಇದಕ್ಕೆ ಸಂಪೂರ್ಣವಾಗಿ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್. ಸೊ ಬಟ್ ಸ್ಟಿಲ್ ಇದರ ಎಫಿಕೆಸಿ ಬಗ್ಗೆ ಹೇಳೋದಾದರೆ ಅದು ಆಲ್ಮೋಸ್ಟ್ ಎಫಿಷಿಯಂಟ್ ಇದೆ ಅಂತಲೇ ಕೂಡ ಬರ್ತಾ ಇದೆ. ಇದರ ಜೊತೆಗೆ ಇನ್ನೂ ಒಂದು ವಂಡರ್ ಇಂಜೆಕ್ಷನ್ ಬರ್ತಾ ಇದೆ ಈಗ 2026. ಆಗಲೇ ವಿದೇಶಗಳಲ್ಲೆಲ್ಲ ಇದು ಅವೈಲೇಬಲ್ ಇದೆ, ಬಟ್ ಇಂಡಿಯಾದಲ್ಲಿ ಪ್ರಾಬಬ್ಲಿ 2026 ಈಗ ಅದು ನಮ್ಮಲ್ಲೂ ಸಿಗಬಹುದು ಅಂತ ಹೇಳ್ತಿದ್ದಾರೆ.
5: ಇದೇನಪ್ಪ,
4: ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಂದರೆ
5: ಬರೋಕ್ಕೂ
4: ಮುಂಚೆನೆ ಅದನ್ನು ನಾವೇನು ಹೇಳ್ತೀವಿ, ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್, ಸೋಂಕು ನಮಗೆ ತಲುಪೋ ಮೊದಲೇ ಅದಕ್ಕೆ ಎಚ್ಚರಿಕೆಯಿಂದ ಇಂಜೆಕ್ಷನ್ನ ತಗೊಳ್ಳೋದು. ಸೊ ಇದರ ಹೆಸರು ಲಿನಾಕ್ಯಾಪವಿರ್ ಅಂತ ಹೇಳಿ, ಬಟ್ ಇದು ತುಂಬಾ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ ಡ್ರಗ್ ಇದು. ಸೊ ಅದಕ್ಕೋಸ್ಕರ ಇಂಡಿಯಾದಲ್ಲಿ ಇನ್ನೂ ಅದು ತರಬೇಕೋ ಬೇಡವೇ ಅನ್ನೋದು ಇನ್ನೂ ವಿಚಾರದಲ್ಲಿ ಇದೆ. ಸೊ ಇದು ನಾವು ಕೊಡೋದ್ರಿಂದ ಇದು 2 ಇಂಜೆಕ್ಷನ್ ರೂಪದಲ್ಲಿ ತಗೊಳ್ಳಿಕ್ಕೆ ಹೇಳ್ತಾರೆ ವರ್ಷದಲ್ಲಿ. ಸೊ ಇದು ನಮಗೆ ಸೋಂಕು ಹರಡದಂತೆ 99% ಅಷ್ಟು ಕಡಿಮೆ ಮಾಡುತ್ತೆ.
5: ಕಡೆಯದಾಗಿ ಈ HIV ಲಸಿಕೆ ಯಾವಾಗ ನಮ್ಮ ಜನಸಾಮಾನ್ಯರಿಗೆ ತಲುಪಬಹುದು?
4: ಯಾ, ಇದ್ರ ಬಗ್ಗೆ ಖಡಾಖಂಡಿತವಾಗಿ ಇವಾಗಲೇ ಸಿಗ್ಬೋದು ಅಂತ ಹೇಳೋದು ತುಂಬಾ ಕಷ್ಟ ಇದೆ. ಯಾಕಂದರೆ ಇದರ ಫೇಸ್ಗಳು ತುಂಬ ಡಿಫಿಕಲ್ಟ್ ಲೆವೆಲ್ಸಲ್ಲಿ ನಡೀತಾ ಇದೆ. ಅದು ಕಂಪ್ಲೀಟ್ ಆಗಿ ಅದರ ಎಫಿಕೆಸಿ ಅರೌಂಡ್ 89-90% ಅಂತ ತಲುಪಿದಾಗ, ಯಾಕಂದರೆ ಇನ್ನೂ ಅದು ಫೇಸ್ 1 ಟ್ರಯಲಲ್ಲಿ ಇದೆ, ಬಟ್ ಇಂಡಿಯಾದಲ್ಲಿ ಇನ್ನೂ ಯಾವುದು ಹ್ಯೂಮನ್ ಟ್ರಯಲ್ಸ್ ಎಲ್ಲ ಇನ್ನೂ ನಡೆದಿಲ್ಲ. ಸೊ ಹಾಗಾಗಿ ಹ್ಯೂಮನ್ ಟ್ರಯಲ್ಸು ಫೇಸ್ 2 ಫೇಸ್ 3 ಕಂಪ್ಲೀಟ್ ಆದ ಮೇಲೆ ಅದರ ಯೂಸೇಜ್ ನಾವು ಮಾಡಬಹುದೇ ಬೇಡವೇ ಅನ್ನೋದು ತಿಳಿದು ಬರುತ್ತೆ. ಸೊ ಒಂದು ಏನು ಹೇಳ್ಬೋದು ಅಂತ ಹೇಳಿದರೆ, ಇಟ್ ಈಸ್ ಅ ವ್ಯಾಕ್ಸಿನ್ ಆಫ್ ಹೋಪ್ ಇನ್ ಅ ವರ್ಲ್ಡ್ ಆಫ್ ಪಾಸಿಬಿಲಿಟಿ. ಸೊ ಅಸಾಧ್ಯ ಅಂತ ಯಾವುದೂ ಇಲ್ಲ. ಸೊ ವಿಲ್ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಕ್ಚುಲಿ ಒಂದು ಖುಷಿ ವಿಷಯ ಅಂತ ಹೇಳಿದರೆ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2010 2024 ಏನು ಇನ್ಸಿಡೆಂಟ್ಸ್ ನೋಡಿದ್ದಾರೆ, ಈಗ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 48% ಇನ್ಫೆಕ್ಷನ್ ಕಡಿಮೆ ಆಗಿದೆ, ಅಂದರೆ ಹೊಸ ಇನ್ಫೆಕ್ಷನ್ಗಳು. ಸೊ ಈಗಿನ ಪ್ರಮಾಣದಲ್ಲಿ ಅರೌಂಡ್ 0.2-0.3% ಅಷ್ಟೇ ಇರೋದು ಈಗ. ಆ್ಯಂಡ್ ಈವನ್ ಟ್ರೀಟ್ಮೆಂಟ್ ವೈಸು ಕೂಡ ದ ಮಾರ್ಟಾಲಿಟಿ ರೇಟ್, ನಾವೇನು ಸಾವಿನ ಸಂಖ್ಯೆ ಅಂತ ಹೇಳ್ತೀವಿ, ಅದು ಕೂಡ 80% ಅಷ್ಟು ಕಡಿಮೆ ಆಗಿದೆ. ಸೊ ಇದೆಲ್ಲ ಪಾಸಿಬಲ್ ಆಗಿರೋದು ಈ ಆ್ಯಂಟಿರೆಟ್ರೋವೈರಲ್ ಥೆರಪಿ ಅಂತ ಏನು ಹೇಳ್ತೀವಿ, ಇನ್ಫೆಕ್ಷನ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತೇವಲ್ಲ. ಸೊ ಅದರಿಂದಾಗಿ ಇದರ ಪ್ರಮಾಣ ಅಥವಾ ಡೆತ್ ರೇಟ್ ಎರಡೂ ಕೂಡ ಬಹಳ ಕಡಿಮೆ ಆಗಿದೆ. ಯಾವುದೇ HIV ಇನ್ಫೆಕ್ಷನ್ ಏಡ್ಸ್ ಅಂತ ನಾವೇನು ಕೊನೆ ಘಟ್ಟ ಹೇಳ್ತೀವೋ ಆ ಘಟ್ಟಕ್ಕೆ ತಲುಪೋದು ಬಹಳ ಕಡಿಮೆ ಆಗಿದೆ ಈಗಿನ ದಿನಗಳಲ್ಲಿ. ಇದರ ಅರಿವಿಕೆಯಿಂದ ಹಾಗೂ ಅವೈಲೇಬಲ್ ರಿಸೋರ್ಸಸ್ ಮತ್ತು ಟ್ರೀಟ್ಮೆಂಟ್ ಇಂದ ಇದು ಸಾಧ್ಯವಾಗಿದೆ.
5: ನಮ್ಮ ತಪ್ಪಿ ಇಲ್ಲದಲೇ ನಮಗೆ HIV ಸೋಂಕು ಉಂಟಾಯಿತು ಅಂತ ಅಂದರೆ ಎದೆಗುಂದೋದು ಬೇಡ, ಲಸಿಕೆ ಕಂಡು ಹಿಡಿತಾ ಇದ್ದಾರೆ. ಜೊತೆಗೆ ನಿಮ್ಮ ವಿಲ್ ಪವರ್ ಅಂತ ಏನು ಹೇಳ್ತೀವಿ ಅದರಿಂದ ಕೂಡ ನೀವು ನಾರ್ಮಲ್ ಜೀವನ ನಡೆಸಬಹುದು.
4: ಹೌದು, ಈಗ HIV ಬಂದು ಪೇಷೆಂಟ್ಗಳಿಗೆ ಆ್ಯಂಟಿರೆಟ್ರೋವೈರಲ್ ಥೆರಪಿ ಏನು ಕೊಡ್ತೀವೋ ಅವರೆಲ್ಲರೂ ಸಾಧಾರಣವಾದ ಜೀವನವನ್ನೇ ನಡೆಸ್ತಾರೆ. ಸೊ ಅವರಲ್ಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ. ಸೊ ಹಾಗಾಗಿ ಥೆರಪಿ ತಗೊಳ್ಳೋದು ಬಹಳ ಒಳ್ಳೆಯದು.
5: ಧನ್ಯವಾದಗಳು ಡಾಕ್ಟರ್ ಛಾಯಾ ಅವರೇ. ಇದುವರೆಗೂ HIV ಸೋಂಕು ಮತ್ತು HIV ಸೋಂಕಿಗೆ ಲಸಿಕೆ ಕಂಡುಹಿಡಿಯೋದು ಎಷ್ಟು ಮುಖ್ಯ ಆಗತ್ತೆ, ಅದರ ಮಹತ್ವ ಏನು, ಈ ಕುರಿತು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಏಡ್ಸ್ ಲಸಿಕಾ ದಿನದಂದು HIV ಏಡ್ಸ್ ಜಾಗೃತಿ ಮತ್ತು ಲಸಿಕೆ ಸಂಶೋಧನೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ಷ್ಮಜೀವಿಶಾಸ್ತ್ರಜ್ಞರಾದ ಡಾಕ್ಟರ್ ಛಾಯಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶನ ಮಾಡಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 7:48. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾವಾಹಿನಿ.
6: ಮೈರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ 9844-27-7284 ಮತ್ತೊಂದು 9444-80-6199.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30 ತಾರೀಕು.

0: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ ಡಾಟ್ ಕಾಂ ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಸೇವಾ ವಾಹಿನಿಯಲ್ಲಿ ಪ್ರಕಟಣೆಗಳು. ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯುತ್ಸವ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 2026 ಈ ತಿಂಗಳ 20 ಬುಧವಾರ ಬೆಳಗ್ಗೆ 10:30 ಮೈಸೂರಿನ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. 25/5/2026 ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗೆ 18-25 ವಯೋಮಿತಿಯೊಳಗಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಆಯೋಜಿಸಿದ್ದಾರೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರನ್ನು ಸಂಪರ್ಕಿಸಬಹುದು. ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ

0: ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನಿವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ

0: ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19ರಂದು ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026ರ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ 7:45:25. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆಯಿರುವ ಈ ಗೀತೆ ಅನುರಾಗ ಅರಳಿತು ಚಿತ್ರದ್ದು.

0: ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: Yes, Janaki avara dhvaniyalli keli adrushtavanta chitrada haadu. Chi Uday Shankar geete bardiddare, ಚಕ್ರವರ್ತಿಯವರ ಸಂಗೀತವಿದೆ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿ ಮರಳು ಸರಡ್ಪಣಿ ಚಿತ್ರದ ಹಾಡು. ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಈ ಗೀತೆಗೆ ರಾಗ ಜೋಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಊದು ನಿಂತಿತು. ಅಬ್ಬಾ, ಉಳಿದುಕೊಂಡೆ ಎಂದು ಸಣ್ಣ ಬಾಗಿಲಿದ್ದಲ್ಲಿಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಓಡಿದಳು. ಆದರೆ ದಾರಿಯಲ್ಲಿ ಕಾಲು ಜಾರಿ ಅಲ್ಲಿದ್ದ ಒಂದು ಉಪ್ಪು ನೀರಿನ ಕೆರೆಯಲ್ಲಿ ಬಿದ್ದಳು. ಪಾಪ, ಕುತ್ತಿಗೆ ತನಕ ನೀರು. ದಾಟಿಕೊಂಡು ದಡ ಸೇರುವುದು ತುಂಬ ಕಷ್ಟವಾಗಿತ್ತು. ಮೊದಮೊದಲು ತಾನು ಬಿದ್ದಿರುವುದು ಸಮುದ್ರದಲ್ಲಿಯೇ ಇರಬೇಕೆಂದು ಪಾಪಚ್ಚಿ ತೀರ್ಮಾನಿಸಿದಳು. ಹಾಗಾದರೆ ನನಗೆ ಭಯವೇ ಇಲ್ಲ. ಇಲ್ಲಿ ಹತ್ತಿರವೇ ರೈಲು ಸ್ಟೇಷನ್ ಇರುತ್ತೆ. ರೈಲ್ ಹತ್ತಿ ಮನೆಗೆ ಹೋಗಬಹುದು ಎಂದು ಸಮಾಧಾನ ಪಟ್ಟಳು. ಏಕೆಂದರೆ 2 ವರ್ಷಗಳ ಹಿಂದೆ ಅವಳ ಮನೆಯವರೆಲ್ಲರೂ ಸೇತು ಯಾತ್ರೆಗೆ ಹೋಗಿದ್ದರು. ಪಾಪಚ್ಚಿ ಸಮುದ್ರವನ್ನು ನೋಡಿದ್ದು ಅದೇ ಮೊದಲು. ಸೇತು ಸ್ನಾನವಾದ ಕೂಡಲೇ ಅವರು ರೈಲು ಹತ್ತಿ ಮನೆಯ ಕಡೆ ಹೊರಟಿದ್ದರು. ಆದ್ದರಿಂದ ಸಮುದ್ರವೆಂದರೆ ಉಪ್ಪು ನೀರು, ಜನರ ಗದ್ದಲ, ರೈಲು ಸ್ಟೇಷನ್ ಇವೆಲ್ಲ ಒಟ್ಟು ಸೇರಿರುವ ಜಾಗವೆಂದು ಅವಳು ತಿಳಿದುಕೊಂಡಿದ್ದಳು. ಆದರೆ ತಾನು 9 ಅಡಿ ಎತ್ತರದ ದೊಡ್ಡ ಹೆಂಗಸಾಗಿದ್ದಾಗ ಅತ್ತ ಕಣ್ಣೀರಿನ ಕೆರೆ ಅದು ಎಂದು ಪಾಪಚ್ಚಿಗೆ ಒಡನೆಯೇ ಗೊತ್ತಾಯಿತು. ನಾನು ಇಷ್ಟು ಅಳಬಾರ್ದಾಗಿತ್ತು. ಕಣ್ಣು ನೀರಲ್ಲಿ ಮುಳುಗಿ ತೇಲಿದ ರಹಿತ ರಾಜರ ಸತಿಯರು ಎಂದು ಶಾಮು ಓದುತ್ತಿದ್ದ. ಅದರ ಹಾಗೆ ಈಗ ನನ್ನ ಕಣ್ಣೀರಲ್ಲಿ ನಾನೇ ಮುಳುಗೋ ಹಾಗಾಗಿದೆ. ಆಗ ಅದು ಹೇಗೆ ಸಾಧ್ಯ ಎಂದು ಶಾಮು ಅಣ್ಣನನ್ನು ಕಾಡ್ತಿದ್ದ. ನಾನು ಹೋಗಿ ಅವನಿಗೆ ಇದನ್ನು ಹೇಳಿದ್ರೂ ಸುಳ್ಳು ಅಂದುಬಿಡ್ತಾನೆ, ತನಗೆ ಎಲ್ಲ ತಿಳಿದಿರೋ ಹಾಗೆ ಎಂದು ಹೇಳಿಕೊಳ್ಳುತ್ತಾ ಪಾಪಚ್ಚಿ ಆ ಕೆರೆಯ ಅಂಚಿನವರೆಗೂ ಬಂದಳು. ಆಗ ಅದೇ ಕೆರೆಯಲ್ಲಿ ಕೊಂಚ ದೂರದಲ್ಲೇ ಯಾರೋ ಕೈಕಾಲು ಬಡಿಯುವ ಸದ್ದಾಯಿತು. ಒಂದು ಬಿಳಿಯ ಕರಡಿಯ ಹಾಗೆ ಕಾಣಿಸಿತು. ಪಾಪಚ್ಚಿಗೆ ದಿಗಿಲಾಯಿತು. ಆದರೆ ತಾನು ಗೇಣುದ್ದದ ಪುಟ್ಟ ಹುಡುಗಿ ಎಂದು ಜ್ಞಾಪಿಸಿಕೊಂಡ ಮೇಲೆ, ಅದೊಂದು ಬಿಳಿಯ ಇಲಿ, ತನ್ನ ಹಾಗೆ ಅದು ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಅಷ್ಟೇ ಎಂದು ಕಂಡುಕೊಂಡಳು. ಇಲಿಯನ್ನು ಕಂಡು ಅಷ್ಟು ಹೆದರಿದ್ದಕ್ಕಾಗಿ ಕೊಂಚ ನಾಚಿಕೊಂಡಳು. ಇಲ್ಲಿ ಎಲ್ಲವೂ ವಿಪರೀತವಾಗಿದೆ. ಇದು ಯಾವುದೋ ಒಂದು ಮಾಯದ ಊರು. ಈ ಇಲಿ ನನ್ನೊಂದಿಗೆ ಮಾತನಾಡಿದ್ರೂ ಆಡಬಹುದು, ಅಂತೂ ಆಡಿಸಿ ನೋಡ್ತೇನೆ ಎಂದು ಪಾಪಚ್ಚಿ ರೀ ಇಲಿಯೇ ಎಂದು ಕೂಗಿದಳು. ಇಲಿಗಳೊಂದಿಗೆ ಮಾತು ಪ್ರಾರಂಭಿಸಲು ಸರಿಯಾದ ಕ್ರಮ ಯಾವುದೆಂದು ಪಾಪಚ್ಚಿಗೆ ಮಾತ್ರವಲ್ಲ ಅನೇಕ ದೊಡ್ಡ ವಿದ್ವಾಂಸರಿಗೂ ಕೂಡ ತಿಳಿಯದು. ಆದರೂ ಧೈರ್ಯವಾಗಿ ಪಾಪಚ್ಚಿ ಮಾತುಕತೆ ಪ್ರಾರಂಭಿಸಿಯೇ ಬಿಟ್ಟಳು. ಶಾಮುವಿನ ಹತ್ತಿರವಿದ್ದ ವ್ಯಾಕರಣ ಪುಸ್ತಕದಲ್ಲಿ ಇಲಿ, ಇಲಿಗಳು, ಇಲಿಯೇ, ಇಲಿಗಳೇ, ಇಲಿಯನ್ನು, ಇಲಿಗಳನ್ನು ಎಂದು ಬರೆದಿದ್ದ ರೀತಿಯನ್ನು ಅವಳು ಬಲ್ಲಳು. ಆದ್ದರಿಂದ ರೀ ಇಲಿಯೇ ಎಂದು ಸಂಬೋಧಿಸಿದಳು. ಇಲಿ ಬಾಯಿ ತೆರೆಯಲೇ ಇಲ್ಲ. ಎಲ್ಲಿ ಗಂಟಲೊಳಕ್ಕೆ ಉಪ್ಪು ನೀರು ಹೋಗುತ್ತದೆಯೋ ಎಂಬ ಭಯವೋ ಏನೋ ತೆಪ್ಪಗಿತ್ತು. ಓಹೋ, ಇದಕ್ಕೆ ನಮ್ಮ ಭಾಷೆ ಬರೋದಿಲ್ಲ ಅಂತ ಕಾಣುತ್ತೆ. ಬಣ್ಣ ನೋಡಿ ನಾನು ಆಗಲೇ ತಿಳಿದುಕೊಳ್ಳಬೇಕಾಗಿತ್ತು. ಇದು ಯುರೋಪಿಯನ್ ಇರಬೇಕು. ಅದಕ್ಕೇನು, ಇಂಗ್ಲೀಷ್ನಲ್ಲೇ ಒಂದೆರಡು ಮಾತು ಆಡಿದ್ರಾಯ್ತು ಎಂದು ಹೇಳುತ್ತಾ ಪಾಪಚ್ಚಿ, ಎ ರ್ಯಾಟ್ ಒಂದು ಇಲಿ, ಎ ಕ್ಯಾಟ್ ಒಂದು ಬೆಕ್ಕು, ಸರಿಯೇ ಸಾರ್ ಎಂದು ಕೇಳಿದಳು. ಇಲಿ ಪಾಪ ನೀರಿನೊಳಕ್ಕೆ ಘುಳುಂ ಎಂದು ಮುಳುಗಿ ಕೊಂಚ ಹೊತ್ತಿನ ಮೇಲೆ ಉಸಿರನ್ನು ಕಟ್ಟಲಾರದೆ ಪಿಟಪಿಟನೆ ಕಣ್ಣು ಬೀಡುತ್ತಾ ಮೇಲಕ್ಕೆ ಬಂದಿತು. ಪಾಪಚ್ಚಿಗೆ ತುಂಬ ವ್ಯಥೆಯಾಯಿತು. ಅನ್ಯಾಯವಾಗಿ ಈ ಪ್ರಾಣಿಯನ್ನು ಹೆದರಿಸಿದನಲ್ಲ ಎಂದು ಕೊರಗಿದಳು. ತಪ್ಪಾಯಿತು, ನಿಮ್ಮಗಳಿಗೆ ಬೆಕ್ಕನ್ನು ಕಂಡ್ರೆ ಆಗೋದಿಲ್ಲವೆಂದು ನಾನು ಮರೆತೇ ಹೋದೆ ಎಂದು ಬಹಳವಾಗಿ ಬೇಡಿಕೊಂಡಳು. ಕಂಡ್ರೆ ಆಗೋದಿಲ್ಲವಂತೆ, ನೀವು ಒಂದು ಇಲಿ ಆಗಿದ್ದರೆ ನಿಮಗೂ ಅದನ್ನು ಕಂಡ್ರೆ ಆಗ್ತಾ ಇರಲಿಲ್ಲ, ನಿಮಗೂ ಪ್ರಾಣಕ್ಕೆ ಬರ್ತಿತ್ತು ಎಂದು ಇಲಿ ಕೋಪದಿಂದ ಕಿರಲಿತು. ಆದಿರಲಿ, ಹಾಗೆ ರೇಗಬೇಡಿ, ಕೋಪದಿಂದ ಬಾಲವನ್ನು ಹಾಗೆ ನೆಟ್ಟಗೆ ಮಾಡಬೇಡಿ, ಕೊಂಚ ಸಡಿಲ ಬಿಡಿ. ಹಾಗೆ ಆದರೂ ನಮ್ಮ ಮನೆ

0: ಆ ಓ ಮಾರುತೆ, ಇಲಿ ಮೇಲಕ್ಕೆ ಬಂತು. ನಿಮಗೆ ರುಚಿಸದೇ ಇದ್ದರೆ ಬೆಕ್ಕಿನ ವಿಚಾರವನ್ನೇ ನಾವು ಬಿಟ್ಬಿಡೋಣ ಎಂದು ಪಾಪಚ್ಚಿ ಹೇಳಿದಳು. ಏನು ಹೇಳಿದ್ರೆ? ನಾವು ಬಿಟ್ಬಿಡೋಣ ಅಂದ್ರ? ನಾವು ಏನಾದರೂ ಈ ವಿಷಯ ಈಗ ಎತ್ತಿದ್ನೆ? ಬೆಕ್ಕುಗಳು ನೀಚರು. ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ನಾವು ಆ ರಾಕ್ಷಸರ ಜೊತೆ ಸೇರೋದೇ ಇಲ್ಲ. ಕೊಳ್ಳೋದು ಕೊಡೋದು, ತಿಂಡಿ ತೀರ್ಥ ಊಟ ಉಪಚಾರ ಎಲ್ಲವನ್ನೂ ಬಿಟ್ಟಿದ್ದೇವೆ. ಶುದ್ಧ ಯೋಗ್ಯರು, ಪುಂಡರು, ಪಾಪಿಗಳು ಎಂದು ಮುಂತಾಗಿ ಇಲಿ ಶಪಿಸಲು ಪ್ರಾರಂಭಿಸಿತು. ಇಲ್ಲ ಇಲ್ಲ, ಆ ಮಾತನ್ನು ಅಲ್ಲಿಗೆ ಬಿಟ್ಟೆ, ಕ್ಷಮಿಸಿ. ಹೋಗಲಿ, ನಿಮಗೆ ನಾಯಿಗಳು ಸ್ನೇಹಿತರು ತಾನೇ, ಅವರ ವಿಷಯ ಹೇಳ್ಬೋದು ತಾನೇ. ಇಲಿ ಸುಮ್ಮನಿದ್ದುದರಿಂದ ಕೊಂಚ ಉತ್ಸಾಹದೊಡನೆ, ನಮ್ಮನೆ ಬೀದಿಲಿ ಒಂದು ಜೂಲು ನಾಯಿ ಇದೆ. ಮೂಗಿನ ತುದಿ ಬಾಲದ ತುದಿ ಮಾತ್ರ ಕಪ್ಪು, ಉಳಿದ ಕಡೆಯೆಲ್ಲ ಬಿಳುಪು. ಮೈ ತುಂಬ ಸುರುಳಿ ಸುರುಳಿಯಾಗಿದೆ ಕೂದಲು. ಚೆಂಡು ಗಿಂಡು ಎಸೆದ್ರೆ ಓಡಿ ಹೋಗಿ ನಮ್ಮ ಕೈಗೆ ತಂದು ಕೊಡತ್ತೆ. 1000 ರೂಪಾಯಿ ಕೊಟ್ಟರೂ ಅಂಥ ನಾಯಿ ಸಿಗೋದಿಲ್ಲ ಅಂತ ಅವ್ರ ಮನೆಯವರು ಹೇಳ್ತಾರೆ. ಒಂದು ದಿವಸ ಒಂದು ತಮಾಷೆ ಆಯಿತು. ಒಂದು ಇಲಿ ಬಂತಂತೆ. ಆಗ ಅದು ಓಡಿ ಹೋಗಿ ಅದನ್ನು ಗಬಕ್ಕೆಂದು ಮತ್ತೆ ಗುಳುಂ ಎಂಬ ಸದ್ದು. ಅಯ್ಯೋ, ನಾನು ಇದನ್ನು ಹೇಳಬಾರ್ದಾಗಿತ್ತು. ಎಷ್ಟು ಬೆದರಿಕೊಂಡಿತು ಪಾಪ, ಇನ್ನೂ ಮೇಲಕ್ಕೆ ಬರಲೇ ಇಲ್ವಲ್ಲ. ಅಗೋ ಬಂತು ಎಂದು ಹೇಳುತ್ತಾ ಅತ್ತ ಕಡೆ ತಿರುಗಿ ನೋಡಿದಳು. ಇಲಿ ಬೇಗ ಬೇಗ ಈಜುತ್ತಾ ದೂರ ಸರಿಯುತ್ತಿತ್ತು. ಪಾಪಚ್ಚಿ ಅದರ ಹಿಂದೆ ಹೋಗಿ ಸಮಾಧಾನ ಪಡಿಸಿದಳು. ಅದರ ಪ್ರೀತಿ ವಿಶ್ವಾಸಗಳನ್ನು ಮತ್ತೆ ಸಂಪಾದಿಸಿದಳು. ಆಗ ಇಲಿ ಗದ್ಗದ ಸ್ವರದಲ್ಲಿ, ದಡ ಸೇರಿದ ಮೇಲೆ ಒಂದು ಕತೆ ಹೇಳ್ತೇನೆ. ಆಗ ನಮಗೂ ನಾಯಿ ಬೆಕ್ಕುಗಳಿಗೂ ಇರೋ ದ್ವೇಷದ ಕಾರಣ ಏನು ಅಂತ ನಿಮಗೆ ತಿಳಿಯುತ್ತೆ ಎಂದು ಹೇಳಿತು. ಆ ಕೆರೆಯಲ್ಲಿ ಇನ್ನೂ ಅನೇಕರು ಕೈಕಾಲು ಬಡಿದುಕೊಳ್ಳುವ ಸದ್ದಾಯಿತು. ಪಾಪಚ್ಚಿ ಒಂದು ಸಲ ಕೆರೆಯ ಸುತ್ತ ನೋಡಿದಳು. ಆಶ್ಚರ್ಯ! ಆಗಲೇ 10-20 ಪ್ರಾಣಿಗಳು ಕೆರೆಯಲ್ಲಿ ಜಾರಿ ಬಿದ್ದು ದಿಕ್ಕು ತೋಚದೆ ಈಜಾಡುತ್ತಿದ್ದವು. ಹೆಂಟೆಗೊದ್ದ, ಗಿಳಿ, ಹದ್ದಿನ ಮರಿ, ಕಾಜಾಣ, ಅಳಿಲು, ಹಾವುರಾಣಿ, ಜಿರಲೆ, ಪಾರಿವಾಳ, ಕೋಳಿ, ಗೂಬೆ, ಹೀಗೆ ಯಾವ ಯಾವ ಪ್ರಾಣಿಗಳು! ಇಷ್ಟೊಂದು ಪ್ರಾಣಿಗಳು ಅಲ್ಲಿ ಹೇಗೆ ಬಂದು ಬಿದ್ದುವೋ ದೇವರೇ ಬಲ್ಲ. ಕಡೆಗೆ ಎಲ್ಲವೂ ಪಾಪಚ್ಚಿಯ ಹಿಂದೆಯೇ ದಡ ಸೇರಿ ನೆಲದ ಮೇಲೆ ಬಂದು ಕುಳಿತು.
1: ನಾ ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್.ಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 8:41:30. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಒಂದು ಕ್ಷಣದಲ್ಲಿ ಚಿತ್ರಕ್ಕಾಗಿ ಅಜಯ್ ವಾರಿಯರವರೊಂದಿಗೆ ಅನುರಾಧ ಭಟ್ ಅವರು ಹಾಡಿರುವ ಗೀತೆ. ಗೀತೆ ಬರೆದಿದ್ದಾರೆ ಕೆ ರಾಮನಾರಾಯಣ್, ಸಂಗೀತ ಗಿರಿಧರ್ ದಿವಾನ್ ಅವರಿಂದ.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-61-969.
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಗ್ಗೆ 11:00-12:00
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಅತಿ ಅಪರೂಪ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ ಜಯಂತ್ ಕಾಯ್ಕಿಣಿಯವರದು, ಸಂಗೀತ ಮನೋಮೂರ್ತಿಯವರಿಂದ.

0: ಕೆಎಸ್ಒಯು ಮುಕ್ತವಾಣಿ
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು ಜೀವನಕ್ಕಿಲ್ಲ ಯಾವುದೇ ತಡೆಯು
0: ಕೆಎಸ್ಒಯು ಮುಕ್ತವಾಣಿ ಇದುವರೆಗೆ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:25 ಪ್ರಸಾರ ಮಾಡುತ್ತೇವೆ

0: ಸಮಯ ಸರಿಯಾಗಿ 9:00. ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ ಪ್ರಸಾದ್ ಅವರು ನಡೆಸಿದ್ದ ಸಂವಾದ.
1: ನಮ್ಮ ಎಲ್ಲ ಪ್ರಿಯ ಕೇಳುಗರಿಗೂ ನಮಸ್ಕಾರ. ಮತ್ತೆ ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಕಣಗಾಲ್ ನರಸಿಂಹಯ್ಯ ಅವರು. ಅವರ ಇನಿಷಿಯಲ್ಲು ಎಸ್ ಆರ್ ನರಸಿಂಹಯ್ಯ ಅಂತ ಕೂಡ ಬೇಕಾದರೆ ಕರಿಬೋದು. ಕಣಗಾಲ್ ನರಸಿಂಹಯ್ಯ ಅವರು ಪುಟ್ಟಣ ಕಣಗಾಲ್ ಅವರ ತಮ್ಮ. ಹಾಗಾಗಿ ಇವತ್ತು ನಾವು ಕಣಗಾಲ್ ನರಸಿಂಹಯ್ಯ ಅವರ ಬಗ್ಗೆ ಮಾತಾಡೋಣಂತೆ. ಮತ್ತು ಅವ್ರಿಗಿಂತ ಇನ್ನೂ ಹಿರಿಯರಾದಂತಹ, ಕನ್ನಡದಲ್ಲಿ ತುಂಬ ಅದ್ಭುತವಾದ ಒಂದಷ್ಟು ಹಾಡುಗಳನ್ನೆಲ್ಲ ಬರೆದು ಸಿನಿಮಾ ರಂಗದಲ್ಲಿ ತುಂಬ ಕೆಲಸ ಮಾಡಿದಂಥ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವ್ರ ಬಗ್ಗೆ ಕೂಡ ಮಾತಾಡೋಣಂತೆ. ಮೊದಲಿಗೆ ನಾವು ನರಸಿಂಹಯ್ಯ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಕಣಗಾಲ್ ನರಸಿಂಹಯ್ಯನವರಿಗೆ ನಮಸ್ಕಾರ.
2: ತುಂಬ ಹೃದಯದ ನಮಸ್ಕಾರಗಳು. ಶ್ರೀನಿವಾಸ್ ಪ್ರಸಾದ್ ಅವರ ಬಗ್ಗೆ
1: ಸಂತೋಷ. ಈಗ ಕಣಗಾಲ್ ಪುಟ್ಟಣ್ಣ ಅಂತೀವಿ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅಂತೀವಿ, ಎಲ್ಲಿದೆ ಈ ಕಣಗಾಲು ಅನ್ನೋದ್ರಿಂದ ಶುರು ಮಾಡೋಣ.
2: ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಹಾರ್ನಹಳ್ಳಿ ಹೋಬಳಿ ಕಣಗಾಲ್ ಗ್ರಾಮ. ಅದಕ್ಕೆ ಕಣಗಾಲ್ ಅಂತ ಹೆಸರಿತ್ತು. ಜನಗಳ ಪ್ರೀತಿಯಿಂದ ಆ ಊರನ್ನು ಪುಟ್ಟಣ್ಣ ಕಣಗಾಲ್ ಅಂತ ಕರೀತಾರೆ.
1: ಎಷ್ಟು ವರ್ಷದಿಂದ ಹಿಂಗೆ ಕರೀತಾ ಇದೀವಿ ಪುಟ್ಟಣ್ಣ ಕಣಗಾಲ್?
2: ಪುಟ್ಟಣ್ಣ ಕಣಗಾಲ್ರವರು ಚಲನಚಿತ್ರರಂಗದಲ್ಲಿ ಪ್ರಸಿದ್ಧ ಪುರುಷರಾದ ಕಾಲದಿಂದಲೂ ಕರೀತಾ ಇದ್ದಾರೆ. ಅವರ ಸಿನಿಮಾ ರಂಗ ಸೇರಿದ ಕಾಲದಿಂದಲೂ ಕೂಡ ಕಣಗಾಲ್ ಪುಟ್ಟಣ್ಣ, ಕಣಗಾಲ್ ಪ್ರಭಾಕರ ಶಾಸ್ತ್ರಿ.
1: ಗುರು ರಾಮಸ್ವಾಮಿ ಅಯ್ಯಂಗಾರರು ಅಂದಂಗೆ ಈಗ ಪುಟ್ಟಣ್ಣ ಕಣಗಾಲ್ ಆಯ್ತದೆ. ನಿಮ್ಮ ಕಣಗಾಲ್ ಊರು ಹೆಂಗಿದೆ ಒಂಚೂರು ಹೇಳಿ ನಮ್ಗೆ, ಎಷ್ಟು ಜನ ಇದ್ದೀರಿ?
2: ನಮ್ಮ ಕಣಗಾಲು 3,000 ಜನಸಂಖ್ಯೆಯಿಂದ ಕೂಡಿದೆ. ಎಲ್ಲರೂ ಕೃಷಿಕರು. ಪವಿತ್ರವಾದ ಕಾವೇರಿ ನದಿ, ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾಪೀಠದ ಪರಮ ಭಕ್ತರುಗಳು ನಾವು. ಅವರ ಸ್ಮರಣೆ ಇಲ್ಲದೆ ಒಂದು ದಿವಸವೂ ಕೂಡ ಇರುವುದಿಲ್ಲ. ಅದರಲ್ಲಿ ನನ್ನ ತಂದೆ ಎಸ್ ಪಿ ರಾಮಸ್ವಾಮಯ್ಯ, ನನ್ನ ತಾಯಿ ಸುಬ್ಬಮ್ಮ, ಅವರ ಕಾಲದಿಂದಲೂ ಕೂಡ ನಮಗೆ ಗುರುಗಳ ಆರಾಧನೆ, ಗುರುಂ ಪರಂಪರೆ. ಪುಟ್ಟಣ್ಣ ಕಣಗಾಲರವರಿಗೆ ಶೃಂಗೇರಿ ಅಂದರೆ ತುಂಬ ಪ್ರೀತಿ. ಅಲ್ಲಿಗೆ ನಮ್ಮ ಹಿರಿಯಕ್ಕ, ಅವರನ್ನು ನಂಜಮ್ಮಣ್ಣಿ ಅಂತ ನಮ್ಮ ತಾಯಿಂದ ಪ್ರೀತಿಯಿಂದ ಕರೀತಾ ಇದ್ದರು, ಅವರ ಹೆಸರು ಸಾವಿತ್ರಮ್ಮ ಅಂತ, ಅವರನ್ನು ಅಲ್ಲಿಗೆ ವಿವಾಹ ಮಾಡಿ ಕೊಟ್ಟಿದ್ದವು. ಅವರು ನಮ್ಮ ಹಿರಿಯಕ್ಕ. ಎಸ್ ಆರ್ ಬಾಲಕೃಷ್ಣ ಕಣಗಾಲು ನನ್ನ ತಂದೆಯೇ ಹಿರಿಯ ಮಗ. ಅವರು ಆದ ತಕ್ಷಣ ನಂಜಮ್ಮ ಅಂತ ಹೇಳಿ, ಸಾವಿತ್ರಮ್ಮ ಅಂತ ಹೇಳಿ ಅವರನ್ನು ಕೊಟ್ಟಿದ್ದವು. ಎರಡನೇ ಅಕ್ಕನ್ನು ರಾಮನಾಥಪುರ ಅಂತ ಹಾಸನ ಜಿಲ್ಲೆಯಲ್ಲಿ ಪರಮ ಪವಿತ್ರವಾದ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಅನ್ನಪೂರ್ಣಮ್ಮ ಅಂತ ಕೊಟ್ಟಿದ್ದೀವಿ. 88 ಆಗಿದೆ. ಈಗಲೂ ರಾಮನಾಥಪುರ ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ಇನ್ನು ಒಬ್ಬ ಅಕ್ಕ ಇದ್ದಾರೆ. ಎರಡನೆಯವರೇ ಅಣ್ಣ ಕಣಗಾಲ್ ಪ್ರಭಾಕರ ಶಾಸ್ತ್ರಿ.
1: ಒಟ್ಟು ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿ?
2: ನಮ್ಮ ತಂದೆಗೆ 5 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು.
1: ಹೆಣ್ಣು ಮಕ್ಕಳ ಬಗ್ಗೆ

0: ಹೇಳಿದ್ರಿ.
1: ನಮ್ಮ ತಂದೆ ಎಸ್ ಪಿ ರಾಮಸ್ವಾಮಯ್ಯ.
0: ಏನ್ ಮಾಡ್ತಾ ಇದ್ರು ರಾಮಸ್ವಾಮಯ್ಯ?
1: ನಮ್ಮ ತಂದೆ ಶುದ್ಧ ಕೃಷಿಕರು ಹಾಗೂ ಒಳ್ಳೆ ಸಂಸ್ಕೃತಾಭ್ಯಾಸವನ್ನು ಮಾಡಿದ್ದರು. ನಮ್ಮದು ಗುರುಂಪರಂಪರೆಯ ರಾಮಸ್ವಾಮ ಶಾಸ್ತ್ರಗಳಿಂದ ಅವರು ಸಂಸ್ಕೃತ ಪಾಠವನ್ನು ಕಲಿತು ಬಹಳ ದೈವ ಭಕ್ತರು. ನನ್ನ ತಂದೆ ಕಾಲಕ್ಕೆ ಸ್ವಲ್ಪ ಬಡತನವಾದರೂ ಕೂಡ ಅವರ ಹೃದಯ ಶ್ರೀಮಂತಿಕೆ, ಅವರ ದೈವಭಕ್ತಿ ಅವರನ್ನು ಕಾಪಾಡ್ತಾ ಇತ್ತು. ನಾವು ಕಣಗಾಲ್ ಗ್ರಾಮದಲ್ಲೇ ನನ್ನ ತಂದೆ ಬಹಳ ವರ್ಷ ಬದುಕಿದರು, 74.
0: ಕಣಗಾಲಿಗೆ ಬೇರೆ ಎಲ್ಲಿಂದನಾದರೂ ಬಂದದ್ದ ನಿಮ್ಮ ವಂಶದವರು?
1: ನಮ್ಮ ಪೂರ್ವಜರು ನನ್ನ ಮುತ್ತಜ್ಜ ಲಕ್ಷ್ಮೀರಮಣಯ್ಯನವರಿಗಿಂತ ಮೊದಲಿಗರು ಆಂಧ್ರದಿಂದ ವಾಸ್ತವ್ಯ ಹೂಡಿದರು.
0: ಓ, ಎಲ್ಲೋ ಒಂದು ನಿಮ್ಮ ಮೂಲ ತೆಲುಗಿನ ತೆಲುಗುನಾಡಿನ.
1: ನಾವು ಮುಲುಕನಾಡು ಬ್ರಾಹ್ಮಣರು. ಆ ಸುತ್ತಮುತ್ತ ಇದ್ದ ಹಳ್ಳಿಗಳಲ್ಲಿ ನಾವು ಪೌರೋಹಿತ್ಯ ವೃತ್ತಿ ಅಂದರೆ ಪೂಜೆ ಪುನಸ್ಕಾರಗಳಲ್ಲಿ ನಮ್ಮ ತಂದೆ, ನಾನು ಕೂಡ ಇವತ್ತು ಅದೇ ವೃತ್ತಿ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾರೆ. ಇದು ನನ್ನ ಪ್ರಧಾನ ವೃತ್ತಿ.
0: ತಂದೆಯವರು ಕೃಷಿ ಮಾಡ್ತಾ ಇದ್ರು, ಜೊತೆಯಲ್ಲಿ ಪೌರೋಹಿತ್ಯವನ್ನು ಕೂಡ ಮಾಡ್ತಾ ಇದ್ರು ಅಂತ. 5 ಜನ ಗಂಡು ಮಕ್ಕಳು, 2 ಜನ ಹೆಣ್ಣು ಮಕ್ಕಳು ಅಂತ ಹೇಳಿದ್ರಿ. ನೀವು ಅಣ್ಣ ತಮ್ಮಂದ್ರದ್ದು, ನೀವಾಗಲಿ ಪ್ರಭಾಕರ ಶಾಸ್ತ್ರಿಗಳಾಗ್ಬೋದು, ಪುಟ್ಟಣ್ಣ ಅವ್ರದ್ದು ಬಾಲ್ಯ ಕಾಲದ ನೆನಪುಗಳು ಅಂತ ಏನಾದ್ರು ಇದ್ದಾವೆ ಹೇಳಿ ನನಗೆ.
1: ನಮ್ಮದು ದೊಡ್ಡದು ನಾಡೆ ಹೆಂಚಿನ ಮನೆ ಕಣಗಾಲ್ನಲ್ಲಿ. ಆ ನಾಡೆ ಹೆಂಚಿನ ಮನೆಯಲ್ಲಿ ನಾವೆಲ್ಲ ಹುಟ್ಟಿದವರು. ಅದರಲ್ಲಿ ನನ್ನ ಒಬ್ಬ ಅಣ್ಣ ಮಾತ್ರ ನನ್ನ ಊರಿಗೆ ಅತಿ ಸಮೀಪಿರುವ ರಾಜನ ಬಿಳುಗೂಲಿ ಎಂಬ ಗ್ರಾಮದ ತೋಟದಲ್ಲಿ ಜನಿಸಿದವನು. ಅವರೇ ಕಣಗಾಲ್ ಪ್ರಭಾಕರ ಶಾಸ್ತ್ರಿ.
0: ಓಹ್, ಸರಿ. ನಿಮ್ಮ ಬಾಲ್ಯದ ದಿನದ ನೆನಪುಗಳೇನಾದ್ರು?
1: ಬಾಲ್ಯದಲ್ಲಿ ಹಿರಿಯ ಅಣ್ಣ ಮೈಸೂರಿನಲ್ಲಿ ಎ ವಿ ವರದಾಚಾರ್ಯರು ಅಂಡ್ ಸನ್ಸ್ ಅಂತ ಇತ್ತು, ಇಲ್ಲಿ ದೊಡ್ಡ ಫೋಟೋ ಸ್ಟುಡಿಯೋ. ಆ ಸ್ಟುಡಿಯೋದಲ್ಲಿ ಅಭ್ಯಾಸ ಮಾಡಿ ಇಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು, ಅಲ್ಲಿ ಕಲಾ ತರಬೇತಿಯನ್ನು ಪಡೆದು ಇಲ್ಲಿ ರಾಜ್ ಬ್ರದರ್ಸ್ ಅಂತ ಹೇಳಿ ಚಾಮುಂಡೇಶ್ವರಿ ಚಲನಚಿತ್ರ ಮಂದಿರದ ಎದುರುಗಡೆ ಭಾಗದಲ್ಲಿರತಕ್ಕಂಥ ಸ್ಟುಡಿಯೋದಲ್ಲಿ ಕೇವಲ 30 ರೂಪಾಯಿ ಕೆಲಸಕ್ಕೆ ಸೇರಿ ಅಲ್ಲಿ 3,000 ರೂಪಾಯಿವರೆಗೂ ಸಂಬಳ ಪಡೆದು ದುಡಿದು ತಮ್ಮಂದಿರ ಜೊತೆಗೂಡಿ ಒಡಗೂಡಿ ನಂತರ ಬೆಂಗಳೂರಿನಲ್ಲಿ ಕೂಡ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡಿದವರು. ಅವರೇ ಹಿರಿಯಣ್ಣ ಬಾಲಕೃಷ್ಣ ಕಣಗಾಲ್ ಅಂತ ಹೇಳಿ 97 ವರ್ಷ ಛಾಯಾಗ್ರಾಹಕರಾಗಿ ಈ ಊರಿನಲ್ಲಿ ವೃತ್ತಿ ಪ್ರಾರಂಭ ಮಾಡಿದವರು. ಅವರು ಇವಾಗ ಇಲ್ಲ, ಸ್ವರ್ಗಸ್ಥರಾಗಿದ್ದಾರೆ.
0: ಒಬ್ಬ ಅಣ್ಣ ಹೊಟ್ಟೆಪಾಡಿಗೋಸ್ಕರ ಮೈಸೂರಿಗೆ ಬಂದು ಛಾಯಾಗ್ರಹಣವನ್ನು ಕಲಿತು ತುಂಬ ಹೆಸರು ಮಾಡಿದ್ರು ಅದರಲ್ಲಿ ಅಂತ. ಸರಿ, ಆಮೇಲೆ ನಿಮ್ಮ ಪ್ರಭಾಕರ ಶಾಸ್ತ್ರಿ,
1: ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಎಂಬುವರು ಕೇವಲ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಕಣಗಾಲಿನಲ್ಲಿ, ಆ ನಂತರದಲ್ಲಿ ತಾತ ಪುಟ್ಟಣ್ಣನವರಿಂದ ತ್ರಿಕಾಂಡ ಅಮರಕೋಶ ಅಂತ ಸಂಸ್ಕೃತದಲ್ಲಿ ಅತ್ಯುತ್ತಮವಾದ ಗ್ರಂಥ, ಈಗಿನ ಶಾಲಾ ವಿದ್ಯಾರ್ಥಿಗಳಿಗೆ ಅದರ ಅರಿವೇ ಇಲ್ಲ. ಆ ಗ್ರಂಥವನ್ನು ಬಾಯಿ ಪಾಠ ಮಾಡಿಸಿಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡು ತಾತ ಪುಟ್ಟಣ್ಣನವರು ಅವರಿಗೆ ಅಮರಕೋಶವನ್ನು ಅಭ್ಯಾಸ ಮಾಡಿಸಿದರು.
0: ಪ್ರಭಾಕರ ಶಾಸ್ತ್ರಿ,
1: ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಿಗೆ. ನನ್ನ ಅಣ್ಣ ಅದರ ಬಲದಿಂದ, ಅವರ ಘನಕೃಪಾಶೀರ್ವಾದದಿಂದ ಮೈಸೂರು ನಗರಕ್ಕೆ ಬಂದು ಮೈಸೂರು ನಗರದಲ್ಲಿ ಆಗಿನ ಪ್ರಸಿದ್ಧ ಕಲಾವಿದರಾದಂತಹ ಡಿಕ್ಕಿ ಮಾಧುರಾಯರು ಅವರುಗಳ ಸಂಗಡ ಬೆರೆತು ರಾಮಚಂದ್ರ ಶಾಸ್ತ್ರಿಗಳು ಅಂತ ಇದ್ರು, ಹೆಚ್ ರಾಮಚಂದ್ರ ಶಾಸ್ತ್ರಿ ಅಂತ ಹೇಳಿ.
0: ಅವರ ನಾಟಕ ತುಂಬಾ ಸಿನಿಮಾಗಳಲ್ಲಿ ಪಾತ್ರಗಳನ್ನು
1: ಅವರು ಮಾಡಿದ್ದಾರೆ, ತಂದೆಯ ಪಾತ್ರಗಳನ್ನು ಮಾಡಿದ್ದಾರೆ, ಪುಟ್ಟಣ್ಣ ಕಣಗಾಲ್ರವರ ಸಿನಿಮಾದಲ್ಲೂ ಮಾಡಿದ್ದಾರೆ ರಾಮಚಂದ್ರ ಶಾಸ್ತ್ರಿಗಳು. ಅವರ ಕಪ್ಪು ಬಿಳುಪು ಮತ್ತೆ ನಾಗರಹಾವುನಲ್ಲಿ ರಾಮಾಚಾರಿ ತಂದೆಯಾಗಿ ಪಾತ್ರ ಮಾಡಿದ್ದಾರೆ. ಅವರು ಒಳ್ಳೆ ಕಲಾವಿದರು. ಅವರ ನಾಟಕದ ಕಂಪನಿಯಲ್ಲಿ ಬಂದು ಹೊಟ್ಟೆ ಪಾಡೆಗಾಗಿ ಸೇರಿಕೊಂಡರು.
0: ಅಂದ್ರೆ ಈಗ ನೀವು ಕಣಗಾಲನ್ನ ಬಿಟ್ಟು ಮೈಸೂರಿಗೆ ಬಂದ್ರಿ, ಒಬ್ರು ಛಾಯಾಗ್ರಾಹಕರಾದ್ರು ಸರಿ, ಈ ರಂಗಭೂಮಿಯ ಕಡೆಯ
1: ಸೆಳೆತ
0: ನಿಮ್ಮ ಮನೆಯಲ್ಲಿ?
1: ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮಹಾನ್ ಪಂಡಿತರಾಗದೆ ಹೋದ್ರು ಅದರ ಬಗ್ಗೆ ತುಂಬಾ ಅರಿತಿದ್ರು. ನನ್ನ ಮಗ ಹೋಗಿ ಅವರ ಕಲ್ತ್ಕೊಂಡಾನೆ. ಅವರ ಚಿಕ್ಕದಲ್ಲಿ ದೈವದತ್ತವಾದಂತಹ ಒಂದು ದೈವಿ ಶಕ್ತಿ ಅವರು ಮೈಗೂಡಿಸಿಕೊಂಡು ಮೈಸೂರಿಗೆ ಬಂದವರು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು. ಅವರ ಜೊತೆಯಲ್ಲಿಯೇ ಇನ್ನೊಂದು ಸ್ವಲ್ಪ ಕಾಲಾನಂತರ ಪುಟ್ಟಣ್ಣ ಕಣಗಾಲರು ಬಂದರು ಇಲ್ಲಿಗೆ. ಇಲ್ಲಿ ಹೊಟ್ಟೆಪಾಡಿಗಾಗಿ ಎಡಾಲ್ಜಿ ಪಾಲಂಜಿ ಇವರ ಕಾರ್ಯಾಲಯದಲ್ಲಿ ಕೆಲಸ ಮಾಡಿಕೊಂಡಿದ್ದು
0: ಪುಟ್ಟಣ್ಣ ಕಣಗಾಲ ಅವರು.
1: ಹೌದು, ಎಡಾಲ್ಜಿ ಪಾಲಂಜಿ ಸಿ ಪಿ ಕಮಲಾರಾಮಣ್ಣ ಅಂತ ಹೇಳಿ ಅದರ ಮಾಲೀಕರು. ಅವರು ಮನೆಯಲ್ಲಿ ವಾಸ್ತವ್ಯ ಹೂಡಿ ಈ ಕಾರ್ ತರಬೇತಿಯನ್ನು ಮಾಡಿ ಒಳ್ಳೆ ಕಾರ್ ಚಾಲಕ ಅನ್ನಿಸ್ಕೊಂಡು,
0: ಪುಟ್ಟಣ್ಣನವರು ಕಾರ್ ಡ್ರೈವರ್ ಕೂಡ
1: ಆಗಿದ್ದರು.
0: ಮೆಕ್ಯಾನಿಕ್
1: ಆ ನಂತರದಲ್ಲಿ ಈ ಹುಣಸೂರು ಕೃಷ್ಣಮೂರ್ತಿಗಳು ಅಂತ ಉದ್ದಾಮ ಪಂಡಿತರು, ಉದ್ದಾಮ ನಿರ್ಮಾಪಕ,
0: ನಿರ್ದೇಶಕರು,
1: ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಸಾಹಿತಿ ಸತ್ಯಹರಿಶ್ಚಂದ್ರ, ಭಕ್ತಕುಂಬಾರ, ಬೊಬ್ರು ವಾಹನ ಇಂಥ ಉತ್ತಮೋತ್ತಮವಾದ ಚಿತ್ರಗಳನ್ನು ತೆಗೆದವರು. ಅವರು ಹುಣಸೂರು ಕೃಷ್ಣಮೂರ್ತಿಗಳ ಕಂಪನಿಗೂ ಹೋಗಿ ಸಂಜೆ ವೇಳೆ ನಟ

0: ಅತಿಥಿಯರಿಗೆ ಸಂಭಾಷಣೆ ಹೇಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಅವರ ಬೆನ್ನ ತಟ್ಟಿ ಅವ್ರನ್ನ ಹೊಡೆದು ಹುಣಸೂರು ಕೃಷ್ಣಮೂರ್ತಿಗಳು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅವರು ಕಳಿಸ್ತಾ ಇದ್ರು. ಅಲ್ಲಿ ಆ ನಾಟಕದ ಕಂಪನಿ ಗುಂಗು ಶುರುವಾಯಿತು, ರಂಗಾಚಾರ್ಯರು ಸ್ಮಾರಕ ಭವನದಲ್ಲಿ ನಡೀತಾ ಇತ್ತು. ಆವಾಗ ಯಾವ ದೂರದರ್ಶನ ಯಾವ ಇದು ಇತ್ತಿಲ್ಲ, ಇಷ್ಟೊಂದು ಸಿನಿಮಾಗಳಿತ್ತಿಲ್ಲ. ಆ ರಂಗಭೂಮಿಯಲ್ಲೂ ಕೂಡ ಅವರು ಸೇವೆ ಮಾಡಿದ್ರು. ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇರತಕ್ಕಂತಹ ಕಾಲದಲ್ಲಿ ಬೆಂಗಳೂರಿಗೆ ಹೋಗಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಗುರು ಕಾದಂಬರಿ ಸಾರ್ವಭೌಮ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಅಂತ ಆನಾಕ್ರು ಅವರ ಪರಿಚಯ ಆಯಿತು. ಆನಾಕ್ರು ತಾಯಿ ನನ್ನ ತಾಯಿ ಸುಬ್ಬಮ್ಮನವರು ಸ್ನೇಹಿತರು. ಅರಕಲಗೂಡು ಅಂತ ಕಣಗಾಲಿಗೆ ಸಮೀಪದಿದೆ, ಅದು ಹಾಸನ ಜಿಲ್ಲೆಗೆ ಸೇರಿರೋದು. ಕಣಗಾಲು ಮೈಸೂರು ಜಿಲ್ಲೆಗೆ ಸೇರಿರೋದು. ಅವರ ಮೂಲಕ ಆನಾಕೃಷ್ಣರಾಯರ ಪರಿಚಯವಾಗಿ ಆನಾಕೃಷ್ಣರಾಯರು ಎಷ್ಟು ದಿನ ಅಂತ ನಾಟಕದಲ್ಲಿ ದುಡಿತೀಯಪ್ಪ, ನಿನ್ನ ಒಳ್ಳೆ ಸಾಹಿತ್ಯವಿದೆ, ನಿನಗೆ ನಿನಗೆ ಸಿನಿಮಾ ರಂಗದಲ್ಲಿ ಅವಕಾಶ ಮಾಡುತ್ತೆ, ನೀನು ಮದ್ರಾಸಿಗೆ ಹೋಗು ಅಂತ ಹೇಳಿ ಕಳಿಸಿದ್ರು. ಅವರು ನಂತರ ಮದ್ರಾಸಿಗೆ ಹೊರಟು ಹೋದರು. ಮದ್ರಾಸಿಗೆ ಅಣ್ಣ ಹೋದನಲ್ಲ ಅಂತ ಹೇಳಿ ಪುಟ್ಟಣ್ಣನವರು ಆ ವೇಳೆಗೆ ಇಲ್ಲಿ ಸಾಕಾಗಿತ್ತು ಈ ರಂಗಭೂಮಿ ಇಲ್ಲೆಲ್ಲ, ಅವರ ಜೊತೆಗಾರರೆಲ್ಲ ಹೆಚ್ ಕೆ ಯೋಗಾನರಸಿಂಹ ಒಳ್ಳೆ ನಾಟಕದ ಪಟ್ಟು, ವಿಜಯನಾರಸಿಂಹ ಅವರು ಎಲ್ಲರೂ ಕೂಡ, ಸಾರ್ವಟ ಅಶ್ವತ್ಥನಾರಾಯಣ ಶಾಸ್ತ್ರಿ, ಕೊಡಗು ಹೆಬ್ಬಾಲೆ ತೊರೆನೂರು ಶಿಲಂಗಾರ ನಮ್ಮ ಪಿರಿಯಾಪಟ್ಟಣದ ಕಂಪ್ಲಾಪುರ ಅಂತ ಇದೆ, ಆ ಊರುಗಳಲ್ಲಿ ನಾಟಕ ಕಂಪನಿಗಳನ್ನೆಲ್ಲ ನಡೆಸ್ತಾ ಇದ್ರು. ಸಾರ್ವಟ ಅಶ್ವತ್ ಅಂತ ಹೇಳಿ ಅವರು ಉತ್ತಮೋತ್ತಮವಾದ ಸಾಹಿತ್ಯವನ್ನು
1: ಬರೆದಿದ್ದಾರೆ,
0: ಎಲ್ಲ ಬರೆದಿದ್ದಾರೆ. ನಂಜನಗೂಡಿನವರು ಅವರು ಅವರ ಕಂಪ್ನಿಯಲ್ಲೂ ಕೆಲಸ ಮಾಡಿಕೊಂಡು ಸಾಕಾಗಿ ಕಡೆಗೆ ಅಣ್ಣ ಮದ್ರಾಸಿನಲ್ಲಿದ್ದಾರೆ ಅಂತ ಹೇಳಿ ನನ್ನ ಅತ್ತಿಗೆ ಶ್ರೀಮತಿ ಶಾರದಾಂಬ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅವರನ್ನು ಕರ್ಕೊಂಡು ಹೋಗಿ ಮದ್ರಾಸಿಗೆ ಬಿಟ್ಟರು.
1: ಪ್ರಭಾಕರ್ ಶಾಸ್ತ್ರಿಗಳಿಗೆ ಮದ್ರಾಸ್ನಲ್ಲಿ ಬಿ ಆರ್ ಪಂತುಲು ಅವರನ್ನು ಪರಿಚಯ ಮಾಡಿಸ್ತವ್ರು ಯಾರು ಅಂತ?
0: ಬಿ ಆರ್ ಪಂತುಲು ಪರಿಚಯ ಮಾಡಲಿಲ್ಲ, ಅವರು ಭಾಗ್ಯೋದಯ ಅಂತ ಒಂದು ಚಿತ್ರ ತೆಗೀತಾ ಇದ್ರು. ಅಲ್ಲಿ ನಮ್ಮ ಮೈಸೂರಿನ ಶ್ರೇಷ್ಠ ನಟ ರಂಗಭೂಮಿ ಕಲಾವಿದ ಡಿಕ್ಕಿ ಮಾಧುರಾಯರ ಮೂಲಕ ಅವ್ರಿಗೆ ಪರಿಚಯವಾಯಿತು.
1: ಭಾಗ್ಯೋದಯ ಸಿನಿಮಾ ಉದಯ್ ಕುಮಾರ್ ಅವರ ಮೊದಲನೇ ಸಿನಿಮಾ,
0: ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಸಾಹಿತ್ಯ ಬರೆದ ಮೊದಲನೇ ಸಿನಿಮಾನೂ ಹೌದು ಸಾಹುಕಾರ ಜಾನಕಿ. ಅದರಲ್ಲೇ ಉದಯ್ ಕುಮಾರ್ನ ಇಂಟ್ರೊಡ್ಯೂಸ್ ಮಾಡಿದ್ರು.
1: ಅವ್ರಿಗೂ ಪಂತುಲು ಅವ್ರಿಗೂ ಹೇಗೆ ನಂಟು ಅಂತ ಏನು ಗೊತ್ತಾಗಲಿಲ್ಲ,
0: ನೆಂಟಿಲ್ಲ, ಅಭಿಮಾನ. ಮೈಸೂರಿನಿಂದ ಬಂದಿದ್ದಾನೆ ಈತ, ಒಳ್ಳೆ ಗಟ್ಟಿ ಸಾಹಿತ್ಯ ಬರೀತಾನೆ, ದಯವಿಟ್ಟು ನೀವು ಇಟ್ಕೊಳ್ಳಿ ನಿಮ್ಮ ಸಂಸ್ಥೆಯಲ್ಲಿ ಇವರನ್ನ ರೈಟರ್ ಆಗಿ ಅಂತ ಹೇಳಿ ಅವರು ಆಗ್ತಾನೆ ರತ್ನಗಿರಿ ರಹಸ್ಯ ಅಂತ ಹೇಳಿ ಒಂದು ಕಥೆಯನ್ನು ತೆಗೆದುಕೊಂಡಿದ್ರು. ಅದು ಎಲ್ಲ ಭಾಷೆಗಳಲ್ಲೂ ಬಂತು, ಅದ್ಧೂರಿಯಾಗಿದೆ.
1: ತಮಿಳು
0: ಅಲ್ಲ ಅಲ್ಲ ಅಲ್ಲ ಕಥೆ ಅಲ್ಲ ಕಥೆ ಚಿನ್ನಣ್ಣ ಮಲೆ ಲಕ್ಷ್ಮಣ ಅಂತ ಅವರ ಕಥೆಗೆ ಇವರು ಚಿತ್ರಕಥೆ ಬರೆದು ಸಾಹಿತ್ಯ ಬರೆದು ಅದರಲ್ಲಿರ್ತಕ್ಕಂಥ ಎಲ್ಲ ಗೀತೆಗಳು ಕೂಡ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು.
1: ರತ್ನಗಿರಿ ರಹಸ್ಯದ ಎಲ್ಲ ಹಾಡುಗಳು ನಮ್ಮ ಜನಕ್ಕೆ ಇವತ್ತು ತುಂಬಾ ಚೆನ್ನಾಗಿ ನೆನಪಿರೋದು ಅಮರ ಮಧುರ ಪ್ರೇಮ
0: ನೀ ಬಾವೇಗ ಚಂದಮಾಮ ಅನುರಾಗದ ಅಮರಾವತಿ
1: ಅಲ್ವಾ, ತುಂಬಾ ಚಂದದ ಹಾಡು. ಸೊ ಹಾಗೆ ಪ್ರಭಾಕರ್ ಶಾಸ್ತ್ರಿಗಳು ನಿರ್ದೇಶನಕ್ಕೆ ಅಂತ ಏನು ಕೈ
0: ಹಾಕಲಿಲ್ಲ, ಅವರು ಬರವಣಿಗೆಕಾರರಾಗೇ ಇದ್ರು. ಆನಂತರ ಅದೇ ಬಿ ಆರ್ ಪಂತಲೂರವರು, ಮುರುಗನೂರು ರಾಮಚಂದ್ರ ಪಂತಲು ಅಂತ ಅವರು ಉಪಾಧ್ಯಾಯರಾಗಿದ್ದವರು, ಅವರು ಎರಡನೇ ಚಿತ್ರ ಸ್ಕೂಲ್ ಮಾಸ್ಟರ್ ಅಂತ ತೆಗೆದ್ರು. ಅದಕ್ಕೂ ಕೂಡ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳೇ, ಅದು ಶಿರ್ವಾಡ್ಕರ ವೈಷ್ಣವಿ ಕಥೆ ಆಧಾರವಾಗಿಟ್ಟುಕೊಂಡು, ಒಂದು ಮರಾಠಿ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಅದಕ್ಕೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಚಿತ್ರಕಥೆ ಸಂಭಾಷಣೆ ಅದರಲ್ಲೂ ಅಷ್ಟೇ ಬರೆದು ಅತಿ ಮಧುರ
1: ಅನುರಾಗ
0: ಅನ್ನೋದು
1: ಸ್ಕೂಲ್ ಮಾಸ್ಟರ್ಲಿ
0: ಸ್ವಾಮಿ ದೇವನೇ
1: ಲೋಕಪಾಲನೆ
0: ತೇನ ಮೋಸ್ತನ ಮೋಸ್ತತೆ,
1: ತುಂಬಾ ಒಳ್ಳೊಳ್ಳೆಯ ಹಾಡುಗಳೆಲ್ಲ ಇದ್ದಾವೆ.
0: ಎಲ್ಲಾರು ನಮ್ಮವರೇ ಜಗದಿ ಗುಣಕ್ಕಿಂತ ಮಿಗಿಲಾದ ಹಣವಂತರಾದರೆ, ಎಲ್ಲಾರು ನಮ್ಮವರೇ ಪ್ರೀತಿ ವಾತ್ಸಲ್ಯ ನಿಧಿಯಾದ ಮಕ್ಕಳು, ಮನೆಗೆ ಮಾಣಿಕ್ಯ ಸಿರಿಯಾದ ಸೊಸೆಯರು, ಅತ್ತೆ ಮಾವಂದಿರ ಬಹುದೂರ ಮಾಡಿ ಬೇವೆಲ್ಲ ಹೊಂದಲ್ಲ ಎನ್ನುವರು ಕೇಳಿ, ಸೂಲಮಂಗಲಂ ರಾಜಲಕ್ಷ್ಮಿ ಅವ್ರ ಕೈಯಲ್ಲಿ ಹಾಡಿಸಿ ಎಲ್ಲ ಗೀತೆಗಳನ್ನು ಹಾಡಿ ಆ ಚಿತ್ರ ಬೆಂಗಳೂರಿನ ಗೀತಾ ಚಿತ್ರಮಂದಿರದಲ್ಲಿ ಡಿ ವಿ ಗುಂಡಪ್ಪನವರು ಕೂಡ ಆ ಚಿತ್ರವನ್ನು ನೋಡಿದರು, ಮಾಸ್ತಿ ವೆಂಕಟೇಶಂಗಾರ್ ಕೂಡ ನೋಡಿದರು, ಮೇಷ್ಟರ್ ರಂಗಣ್ಣನ ಪಾತ್ರದಲ್ಲಿ ಅವರಿದ್ದರು, ಅದರಲ್ಲಿ ನಮ್ಮ ಬಾಲಕೃಷ್ಣ ಇದ್ದರು, ನಮ್ಮ ನರಸಿಂಹರಾಜ್ ಅವರಿದ್ದರು, ಎಲ್ಲ ಕಲಾವಿದರು. ಅತ್ಯುತ್ತಮವಾದ ಚಿತ್ರ ಅಂತ ರಾಷ್ಟ್ರ ಪ್ರಶಸ್ತಿ ತಗೊಂಡುಕೊಂಡ ಚಿತ್ರ.
1: ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದ ಇತಿಹಾಸದೊಳಗೆ ಸ್ಕೂಲ್ ಮಾಸ್ಟರ್ ಚಿತ್ರ ಒಂದು ಮೈಲಿಗಲ್ಲ. ಪಂತುಲು ಅವರಿಗೆ ಹೇಗೆ ತುಂಬಾ ದೊಡ್ಡ ಹೆಸರು ತಂದು ಕೊಡ್ತೋ ಹಾಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು
0: ಅದರಲ್ಲಿ ಶಿಷ್ಯನಾಗಿ ಶಿವಾಜಿ ಗಣೇಶನ ಕೈಲಿ ಆಕ್ಟ್ ಮಾಡಿ,
1: ಹೌದು
0: ಶಿಷ್ಯನಾಗಿ, ಮೇಸ್ಟ್ರೆ ಪೆನ್ ಇಲ್ಲವಾ ಅಂತ ಹೇಳಿ ಒಂದು ಪೆನ್ ತೆಗೆದು ಕೊಡ್ತಾರೆ. ಆ ಕ್ಯಾರೆಕ್ಟರ್ನ ಶಿವಾಜಿ ಗಣೇಶನ್ ಅಂದ್ರೆ ತುಂಬಾ ವಿಶ್ವಾಸ.
1: ತಮಿಳಿನಲ್ಲಿ ಬಹಳ ದೊಡ್ಡ ಕಲಾವಿದ
0: ವೀರಪಾಂಡ್ಯ
1: ಕಟ್ಟಬೊಮ್ಮನೆಲ್ಲ ಮಾಡಿದ್ರು ಬಿ ಆರ್ ಪಂತುಲು ಶಿವಾಜಿ ಗಣೇಶನ್ ಜೊತೆಯಲ್ಲಿ ಅಲ್ವಾ.

0: ಆಮೇಲಿನ ಚಿತ್ರಗಳು ಪ್ರಭಾಕರ್ ಶಾಸ್ತ್ರಿಗಳು?
1: ಆಮೇಲೆ ಚಿತ್ರಗಳು ಪಂತ್ಲು ಅವರು ಚಿತ್ರ ತೆಗಿತಾನೆ ಇದ್ರು, ಇವರು ಬೆಂಗಳೂರಿಗೆ ವಾಪಸ್ ಬಂದ್ರು, ಬೆಂಗಳೂರಿನಲ್ಲಿ ವಾಸ್ತವ್ಯ.
0: ಪಂತ್ಲು ಅವರನ್ನು ಬಿಟ್ಟು
1: ಬೆಂಗಳೂರಿಗೆ ಬಂದ್ಬಿಟ್ರು,
0: ಸ್ಕೂಲ್ ಮಾಸ್ಟರ್ಗಳು
1: ಬಂದ್ರು, ಬಂದು ಯಾರು ಅವಕಾಶ ಕೊಟ್ಟು ಯಾರು ಬಂದು ಬೇಕು ಹಾಡು ಶಾಸ್ತ್ರಿಗಳೇ ಬರೀರಿ ಅಂತ ಕರೆದಾಗ ಬೆಂಗಳೂರಿನಿಂದ ಜಯನಗರದಲ್ಲಿ ಎರಡನೇ ಬ್ಲಾಕಿನಲ್ಲಿ ವಾಸ್ತವ್ಯ ಹೂಡಿ ಒಬ್ಬ ಗಂಡು ಮಗ ಪುರುಷೋತ್ತಮ ಕಣಗಾಲ್ ಅಂತ, ಲಲಿತಾಂಬ ಅಂತ ಒಬ್ಬಳು ಹೆಣ್ಣುಮಗಳು, ಇಬ್ಬರು ಮಕ್ಕಳನ್ನ ಸಾಕ್ಕೊಂಡು ಅವ್ರನ್ನ ಓದಿಸ್ಕೊಂಡು ಅವರು ಬಹುತೇಕವಾಗಿ ಬೆಂಗಳೂರು ನಗರದ ಜಯನಗರದ ಎರಡನೇ ಬ್ಲಾಕ್ನಲ್ಲಿ ಅವರೇ ಇದ್ದರು.
0: ಈಗ ಅವರ ತಲೆಮಾರಿನವರು ಯಾರು ಇದ್ದಾರೆ, ಎಲ್ಲಿದ್ದಾರೆ ಅಂತ?
1: ಅವರ ಮಗ ಪುರುಷೋತ್ತಮ ಕಣಗ ಕೆಲವು ಸಿನಿಮಾಗಳಿಗೆ ಸಂಭಾಷಣೆ ಬರೆದ, ಕೆಲವೊಂದು ಭಾವಗೀತೆಗಳನ್ನು ಬರೆದ. ಆತ ಸಿನಿಮಾ ಉದ್ಯೋಗದಲ್ಲಿಲ್ಲ, ಆತ ಕರ್ನಾಟಕ ಬ್ಯಾಂಕ್ನಲ್ಲಿ ನಿವೃತ್ತ ನೌಕರ, ಮ್ಯಾನೇಜರ್ ಆಗಿ ನಿವೃತ್ತನಾಗಿದ್ದಾನೆ. ಮಕ್ಕಳನ್ನ ಎಲ್ಲ ಓದಿಸಿ ಎಲ್ಲ ವಿದೇಶದಲ್ಲಿ.
0: ಈಗ ಒಂದು ಕುತೂಹಲಕ್ಕೆ ಪ್ರಶ್ನೆ, ಇದಕ್ಕೊಂದು ಹಿನ್ನೆಲೆ ಇದೆ ಪ್ರಶ್ನೆಗೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅಭಿನಯ ಅಂತೇನು ಮಾಡಲಿಲ್ಲ?
1: ಮಾಡಿದ್ದಾರೆ.
0: ಕನ್ಫರ್ಮೇಶನ್ ಕೇಳ್ತೇನೆ, ನನಗೆ ಇದು ತುಂಬ ಪಕ್ಕಾ ಗೊತ್ತಿಲ್ಲ, ನೀವು ಹೇಳಬೇಕು. ಕಪ್ಪು ಬಿಳುಪು ಸಿನಿಮಾದಲ್ಲಿ ಒಂದು ತುಂಬಾ ಜನಪ್ರಿಯವಾದ ಹಾಡಿದೆ,
1: ಹಿಂದಿನ ಹಿಂದೂ ದೇಶದ ನವ ಯುವತಿ ಯುವಕರೇ, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಕಪ್ಪು ಯಾವುದು ಬಿಳುಪು ಅನ್ನೋ ಒಂದು ಹಾಡು. ಅದು ಆರ್ ಎನ್ ಜಯಗೋಪಾಲ್ ಕೈ ಬರೆಸಿ ಪ್ರಭಾಕರ್ ಶಾಸ್ತ್ರಿ ಪಾತ್ರ ಮಾಡಿದ್ರು.
0: ಹಾ, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳ ಕೇಳಿದ್ದೆ, ಯಾಕಂದ್ರೆ ಆ ಹಾಡಿಗೆ ಅಭಿನಯ ಮಾಡಿರುವಂತವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವ್ರು, ಹೌದು ಅಲ್ವೋ ಅಂತ.
1: ಅದಕ್ಕೆ ಮೊದಲು ಅವ್ರದ್ದು ಭಾಗ್ಯೋದಯ ಅಂತ ಒಂದು ಸಿನಿಮಾ ಬಂತು, ಅದರಲ್ಲೂ ಕೂಡ ಅವರು ರವೀಂದ್ರನಾಥ್ ಟ್ಯಾಗೋರ್ ಹಾಗೆ ಮೇಕಪ್ ಹಾಕೊಂಡು ಅದರಲ್ಲಿ ಗುರು ಪಾತ್ರ ಮಾಡಿದ್ದಾರೆ. ಅದಕ್ಕೆ ಮೊದಲು ರಂಗಭೂಮಿನಲ್ಲಿ ಬೇಕಾದಷ್ಟು ಪಾತ್ರಗಳು ಮಾಡಿದ್ದಾರೆ, ಆಂಜನೇಯ, ಪ್ರಚಂಡ ರಾವಣ, ಅದನ್ನೇ ನಾಟಕ ಬರೆದ್ರು, ನಾಟಕದ ಕಂಪನಿ ಮಾಡಿದ್ರು ಪಂಪಾ ಥಿಯೇಟರ್ಸ್ ಅಂತ ಹೇಳಿ.
0: ಪ್ರಚಂಡ ರಾವಣ ಅಂದ್ರೆ
1: ವಜ್ರಮುನಿಯವರಿಗೆ ತಿರುಗುಪಟ್ಟ ಚಿತ್ರ. ಆಮೇಲೆ ಅವರು ಪುಟ್ಟಣ್ಣ ಅವ್ರ ಮೂಲಕ ಸಿನಿಮಾ ರಂಗಕ್ಕೆ ಬಂದ.
0: ಪ್ರಭಾಕರ್ ಶಾಸ್ತ್ರಿಗಳಿಗೂ ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ವಯಸ್ಸಿನಲ್ಲಿ ಎಷ್ಟು ಅಂತರ ಇತ್ತು?
1: ಪ್ರಭಾಕರ್ ಶಾಸ್ತ್ರಿಗಳು ಆದ ತಕ್ಷಣನೇ ಪುಟ್ಟಣ್ಣ ಕಣಗಾಲ್
0: ಒಂದು 2 ವರ್ಷ ಅಂತರ. ಅವರವರ ಸಂಬಂಧ ಹೇಗಿತ್ತು ಅಣ್ಣ?
1: ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಅವರಿಗೆ ಸ್ವಲ್ಪ ಕೋಪ,
0: ಯಾರಿಗೆ?
1: ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿಗೆ ಕೋಪಿಷ್ಟ, ಕೋಪಿಷ್ಟ. ತಮ್ಮ ಚೆನ್ನಾಗಿರ್ಲಿ ಅಂತ, ತಮ್ಮ ಚೆನ್ನಾಗಿ ಬದುಕಲಿ ಅಂತ ಅವರು ಬಹಳ ಕೋಪಿಷ್ಟ. ಯಾವುದಕ್ಕೂ ಅವರು ಪಂತ್ಲವ್ರ ಹತ್ರನೇ ಜಗಳ ಆಡೋರು,
0: ರಾಜಿ ಮಾಡ್ಕೊಂಡು,
1: ರಾಜಿ ಮಾಡ್ಕೊಂಡು ಮನೋಭಾವ ಇಲ್ಲ. ಕನ್ನಡಕ್ಕೆ ಹೀಗೆ ಬರೀಬೇಕು, ಶ್ರೀಕೃಷ್ಣದೇವರಾಯ ಚಿತ್ರದಲ್ಲಿ ಅಮ್ಮ ಶ್ರೀ ಚಾಮುಂಡೇಶ್ವರಿ ಅನ್ನೋ ಗೀತೆನ ತಮಿಳು ಗಾಯಕರು ಒಬ್ರು ಹಾಡೋದ್ರು. ಆ ಹಾಡು ತಮಿಳು ಗಾಯಕರು ಹಾಡಿದ್ರೆ ಚೆನ್ನಾಗಲ್ಲ, ಕನ್ನಡದ ಗಾಯಕರ ಹತ್ರ ಹಾಡಿಸಿ ಅಂತ ಏನೋ ಒಂದು ಅವರವರಿಗೆ ಒಂದು ಭಿನ್ನಾಭಿಪ್ರಾಯ ಬಂದು ಅವರ ಅಡ್ಡದಲ್ಲೇ ಎದ್ದು ಬಂದುಬಿಟ್ರು. 6 ಹಾಡುಗಳು ಬರೆದಿದ್ದಾರೆ ಶ್ರೀಕೃಷ್ಣದೇವರಾಯಕ್ಕೆ, ಒಂದೊಂದು ಮಧುರವಾಗಿದೆ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಬರೆದಿದ್ದಾರೆ, ಬಹುಜನ್ಮದ ಪೂಜಾ ಫಲ ಬರೆದಿದ್ದಾರೆ.
0: ಸರಿ, ಒಟ್ಟು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಕೂಡ ಕನ್ನಡಕ್ಕೆ ಬಹಳ ದೊಡ್ಡ ಸೇವೆ ಸಲ್ಲಿಸಿದ್ದಾರೆ.
1: ಆ ನಂತರ ಅವರು ಅನ್ಯಥಾಶರಣಂ ನಾಸ್ತಿ ದೈವ ಬಲದ ಪ್ರತ್ಯಕ್ಷ ಸಾಕ್ಷಿ, ಕನ್ನಡಿಗರಿಗೆ ಕನ್ನಡವೇ ನಿಜವಾದ ಆಸ್ತಿ ಅಂತ ಹೇಳಿ ಸತಿಶಕ್ತಿ ಅನ್ನೋ ಚಿತ್ರದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಎಂದೂ ಮರೆಯದ ಮಹಾನ್ ನಟ ರಾಜ್ಕುಮಾರ್ ಅವರು ದ್ವಿಪಾತ್ರ ಕೊಟ್ಟು ಡಬಲ್ ಆಕ್ಟಿಂಗ್ ರಕ್ತಾಕ್ಷ ವಿರೂಪಾಕ್ಷ ಅಂತ ಸತಿಶಕ್ತಿ ಎಂಬ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರು. ಅವರು ನಿರ್ಮಾಪಕರು ಕೂಡ ಆಗಿದ್ದರು, ಆ ಚಿತ್ರ ತಯಾರು ಮಾಡಿದ್ರು. ಅದು ಈ ಮೈಸೂರು ನಗರದ ರಾಜ್ಕುಮಾರ್ ಚಿತ್ರಮಂದಿರದಲ್ಲಿ 100 ದಿನಗಳು ಓಡಿತು.
0: ಒಳ್ಳೆ ಶಕ್ತಿ ಸಿನಿಮಾ ನಿರ್ದೇಶನ ಮಾಡಿದವರು ಪ್ರಭಾಕರ್ ಶಾಸ್ತ್ರಿ, ಅದು ಒಂದೇ ಸಿನಿಮಾ ನಿರ್ದೇಶನ
1: ಇಲ್ಲ. ಆನಂತರ ಅವರು ಬೇರೆ 2 ಸಿನಿಮಾಗಳು ಸಂಗೀತ ಸುಭದ್ರಾ ಕಲ್ಯಾಣ ಅಂತ ಮಾಡಿದ್ರು, ಆನಂತರ ಇನ್ನೊಂದೇ ಅದಷ್ಟು ಕೊಡಲಿಲ್ಲ ಜನಪ್ರಿಯತೆ.
0: ಸತಿಶಕ್ತಿನಲ್ಲಿ ರಾಜ್ಕುಮಾರ್,
1: ಹೌದೌದು, ರಾಜ್ಕುಮಾರ್ ಅವರು ದ್ವಿಪಾತ್ರಾಭಿನಯ ಮಾಡಿ ಎಂ ವಿ ರಾಜಮ್ಮನವರು ಆ ಚಿತ್ರದಲ್ಲಿ ಪಾತ್ರ ಮಾಡಿದ್ರು. ಒಳ್ಳೆ ಅದ್ಧೂರಿ ಪಾತ್ರ. ಎಲ್ಲ ಹಾಡುಗಳನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳೇ ಬರೆದಿದ್ರು, ಅದಕ್ಕೂ ಟಿ ಜಿ ಲಿಂಗಪ್ಪನವರದೇ ಸಂಗೀತ. ಅದ್ಧೂರಿ ಚಿತ್ರ, ಆಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ತೆಗೀತಾ ಇತ್ತು. ಭಾಳ ವರ್ಷ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯ ಭಗೀರಥ ಪ್ರಯತ್ನದ ಭಾರಿ ಚಿತ್ರ ಅಂತ ಅನೌನ್ಸ್ ಮಾಡಿ ಎಲ್ಲರೂ ಸಹಾಯ ಮಾಡಿ, ದೇವಿ ಫಿಲಮ್ಸ್ನವರು ಮದ್ರಾಸ್ನವರು ಅದಕ್ಕೆ ಫೈನಾನ್ಸರ್ಸ್ ಆಗಿದ್ದರು, ಅವ್ರು ಹಣ ಕೊಟ್ಟರು, ಆ ಚಿತ್ರ ಮುಗಿಸ್ಕೊಟ್ರು. ಚಿತ್ರ ಎಲ್ಲ ಕಡೆಯಲ್ಲೂ ಜಯಭೇರಿ ಹೊಡೀತು. ಬೆಂಗಳೂರು ನಗರದಲ್ಲೂ ಕೂಡ 100 ದಿವಸ ಸ್ಟೇಜ್ ಚಿತ್ರಮಂದಿರ ಅಂತ ಇತ್ತು, ಈಗಿದೆಯೋ ಇಲ್ಲಿ ಹೋಗುತ್ತಿಲ್ಲ ನನಗೆ, ಆ ಚಿತ್ರಮಂದಿರಲ್ಲಿ ಓಡ್ತು. ಅದರ ಪ್ರಾರಂಭದ ದಿವಸದಲ್ಲಿ ನನ್ನ ತಂದೆಯನ್ನು ನನ್ನನ್ನು ಕರೆದುಕೊಂಡು ಹೋಗಿ ಪ್ರಥಮ ಪ್ರದರ್ಶನಕ್ಕೆ ಚಿತ್ರ ನೋಡೋದಕ್ಕೆ ಸ್ಟೇಜ್ ಚಿತ್ರಮಂದಿರಲ್ಲಿ ಕೂತು ನಮ್ಮನ್ನು ಹೊರಗಡೆ ನಿಂತ್ಕೊಳ್ಳೋದು
0: ಬೆಂಗಳೂರಲ್ಲಿ.
1: ಅದಕ್ಕೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಬರ್ತಾರೆ ಅಂತ ಇಡೀ ರೋಡ್ನಲ್ಲೇ ಜನ ಕಾದಿದ್ರು. ಇನ್ನು ಜನ ಎಲ್ಲ ಹಾರ ಹಾಕ್ತಾರೆ, ಏನು ನಾನು ಮಾಡಿದ್ದೀನಿ, ನನಗಿಂತ ಹಿರಿಯರು ಹುಣಸೂರು ಕೃಷ್ಣಮೂರ್ತಿಗಳು ಅದ್ಧೂರಿ ಚಿತ್ರ, ಆರ್ ನಾಗೇಂದ್ರ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ, ಎಲ್ಲರನ್ನೂ ಕೊಂಡ್ರು ಒಂದೇ ಕುಟುಂಬದ ಪ್ರಭಾಕರ್ ಶಾಸ್ತ್ರಿಗಳನ್ನು ಕಂಡ್ರೆ ಯಾರು ಇದು ಮಾಡ್ತಿರ್ತಾರೆ. ಅವ್ನು ಸ್ವಲ್ಪ ಕೋಪಿಷ್ಟ, ಮುಂಗೋಪಿ. ಅಷ್ಟೇ. ಆನಂತರ ಬೇಕಾಷ್ಟೇ ಸಿ ನರಸಿಂಹಮೂರ್ತಿಗಳು ಕರ್ಣೀಯ ಕುಟುಂಬದ ಕಣ್ಣು ತೆಗೆದ್ರು, ಕುಲುವಧು ತೆಗೆದ್ರು, ಅದಕ್ಕೆಲ್ಲ ಹಾಡ್ ಬರ್ಕೊಟ್ರು. ಆಮೇಲೆ ಅದೇ ಪಂಚಲೂರವರು ಸಹಕಮಗಳು ಅಂತ ಒಂದು ಚಿತ್ರ ಮಾಡಿದ್ರು. ಪುಟ್ಟಣ್ಣನವರು
0: ಕುಲವಧು ಸಿನಿಮಾಕ್ಕೆ ಯಾವ ಹಾಡು ಒಲವಿನ ಪ್ರಿಯಲತೆ,
1: ಪಿ ವಿ ಶ್ರೀನಿವಾಸ್ ಕೆಲ ಹಾಡಿಸಿದ್ರು. ಅದರಲ್ಲಿ ಬರೀ ಎಲ್ಲ ನಮ್ಮ ಕವಿಗಳದ್ದೇ ಇರೋದು, ಒಳ್ಳೊಳ್ಳೆ ಪ್ರಸಿದ್ಧವಾದ ಕವಿಗಳದ್ದೇ. ಆ ಹಾಡು ಬರ್ಕೊಟ್ರು. ಆನಂತರ ಇನ್ನೂ ಅನೇಕ ಚಿತ್ರಗಳಿಗೆ ಹಾಡುಗಳನ್ನೆಲ್ಲ ಬರೆದ್ರು ಅವರು. ಅವರು ತುಂಬ ಪ್ರಿಯವಾಗಿ ಬರೆದಿದ್ದು ಅಂದರೆ ಶುಭಮಂಗಲ ಚಿತ್ರಕ್ಕೆ ಬರ್ಕೊಟ್ರು. ಪುಟ್ಟಣ್ಣ ಕಣಗಾಲ ನಿರ್ದೇಶನ ಶುಭಮಂಗಲಾಗಿ ಬರೆದ್ರು. ಮೊದಲು ಬರೆದಿದ್ದು ಅಂದರೆ ಸರ್ಪಂಚರಾಗಿ ಬರೆದ್ರು, ಕೊಡಗಿನ ಕಾವೇರಿ ಅಂತ.
0: ಕೊಡಗಿನ ಕಾವೇರಿ ಪ್ರಭಾಕರ್ ಶಾಸ್ತ್ರಿಗಳ ಹಾಡು.
1: ಗಂಧರ್ವ ಸೀಮಯ ಸೌಂದರ್ಯ ಲಹರಿ ಕಾವೇರಿ ನೀ ನಡೆಯುವ ಸ್ಥಳವೆಲ್ಲ ಪುಣ್ಯದ ಸನ್ನಿಧಿ. ಕಾವೇರಿ ಎಲ್ಲೆಲ್ಲಿ ಹರಿಯುತ್ತೆ, ಪ್ರಮುಖವಾಗಿ ತಲಕಾವೇರಿಯಿಂದ ಹಿಡಿದು ಇಲ್ಲಿ ಚುಂಚನಗಟ್ಟೆ ಅಂತ ಇದೆ ಅಲ್ಲಿ ಭಾಗಮಂಡಲ, ಇದನ್ನೆಲ್ಲ ಚಿತ್ರೀಕರಣ ಮಾಡಿದ್ದಾರೆ. ಅದು ಈಸ್ಟ್ಮನ್ ಕಲರ್ ಚಿತ್ರ, ಜಮಿನಿ ಲ್ಯಾಬ್ನಲ್ಲಿ ಇದಾದ್ದು. ಅದನ್ನು ನನ್ನ ತಂದೆ ಎಸ್ ಪಿ ರಾಮಸ್ವಾಮಯ್ಯನವರಿಗೆ ನನ್ನ ಅಣ್ಣ ಪುಟ್ಟಣ್ಣ ಕಣಗಾಲು ಅರ್ಪಣೆ ಮಾಡಿದ್ರು. ಬಹಳ ವೈಭವೋಪೇತವಾದ ಬಂದು ಚಿತ್ರ ಅದು. ಕಲ್ಪನಾ ಅವರವರಿಗೆ
0: ಸರಪಂಜರ
1: ಸರಪಂಜರ ಅದರಲ್ಲಿ ತಂದೆಗೆ ಅರ್ಪಿಸಿದೆ ಆ ಚಿತ್ರ. ಆಮೇಲೆ ನಮ್ಮ ತಾಯಿಗೂ ಅರ್ಪಿಸಿದ್ರು, ತಾಯಿ ಸುಬ್ಬಮ್ಮನವರಿಗೆ ಅಮೃತ ಘಳಿಗೆ ಅಂತ ಒಂದು ಸಿನಿಮಾ ಮಾಡಿದ್ರು.
0: ಈಗ ಪ್ರಭಾಕರ ಶಾಸ್ತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರೂ ನಿಮ್ಮ ನೆನಪುಗಳಿದ್ದಾವ ಅಂತ?
1: ಅವನು ಯಾರಿಗೂ ತಲೆಬಾಗಿದವನಲ್ಲ, ನಿಷ್ಠೂರವಾಗಿ ಚಿತ್ರಗಳೆಲ್ಲ ಚೆನ್ನಾಗಿ ಬರೋದು, ಹಾಡುಗಳು ಚೆನ್ನಾಗಿ ಬರೆಯೋರು. ಪ್ರಭಾಕರ ಶಾಸ್ತ್ರಿಗಳು ಕೋಪಿಷ್ಟಪ್ಪ ಬೈದು ಬಿಡ್ತಾರೆ ಅನ್ನೋರು. ಅವರು ವಜ್ರಮುನಿಯವರಂತಹ ಶ್ರೇಷ್ಠ ಕಲಾವಿದರಿಂದ ಪ್ರಚಂಡ ರಾವಣನ ಪಾತ್ರ ಮಾಡಿಸಿ ಸಿನಿಮಾ ರಂಗದಲ್ಲೂ ಕೂಡ ಅವರು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಸಾವುಕಾರ ಸಿದ್ದಪ್ಪನ ಪಾತ್ರ ಮಾಡಿದ್ದಾರೆ. ಅತ್ಯುತ್ತಮ ನಟ ಅನ್ನಿಸ್ಕೊಂಡ್ರು. ಅವರ ಶಿಷ್ಯಕೋಟಿ ತುಂಬ ಇತ್ತು. ಅವರು ಸುಖ ಭೋಜನ ಮಾಡಬೇಕು ಪ್ರತಿನಿತ್ಯವೂ ಕೂಡ, ಸುಖ ಭೋಜನ
0: ಸಂತೋಷವಾಗಿ
1: ಊಟ ಮಾಡಬೇಕು. ಒಬ್ಬ ಊಟ ಮಾಡಿದವರಲ್ಲ, ಇಬ್ಬರೂ ಅಷ್ಟೇ. ಪುಟ್ಟಣ್ಣ ಕಣಗಾಲ್ ಅಷ್ಟೇ, ಕಣಗಾಲ್ ಪ್ರಭಾಕರ ಶಾಸ್ತ್ರಿನೂ ಅಷ್ಟೇ. ಅವ್ರು ಎಂದೂ ಒಬ್ಬರು ಊಟ ಓದಿದೆ. ಎಲ್ಲ ಅವ್ರ ಮಿತ್ರನ ಕರೆಸೋರು, ಅವ್ರ ಸಾಹಿತಿಗಳು. ಅವರ ಅತ್ಯಂತ ಆಪ್ತ ಮಿತ್ರ ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯನವರು,
0: ಪ್ರಭಾಕರ ಶಾಸ್ತ್ರಿ.
1: ಹೌದು, ಆಪ್ತ ಮಿತ್ರ. ಅವರಿಗೆ ಭ್ರಷ್ಟಾಚಾರ ಅಂತ ನಾಟಕ ಬರ್ಕೊಟ್ರು, ಮಿತ್ಸಂತಾನ ಅಂತ ನಾಟಕ ಬರ್ಕೊಟ್ರು. ಬೈಯವರು, ಏಕವಚನದಲ್ಲಿ ಮಾತಾಡಿಸೋರು, ತಪ್ಕೊಳ್ಳೋರು, ಅಳೋರು, ನಗೋರು, ಎಲ್ಲ ಥರದಲ್ಲೂ ಮಾಸ್ಟರ್ ಹಿರಣ್ಣಯ್ಯ ಇದು. ಗುರು ಅಂದ್ರೆ ಪಂತ್ರು, ಮಿತ್ರ ಅಂದ್ರೆ ಮಾಸ್ಟರ್ ಹಿರಣ್ಯ. ಅವರಿಗೆ ಮಾಸ್ಟರ್ ಹಿರಣ್ಯನವರು ಇವತ್ತು ಇದ್ದಾರೆ. ಅವ್ರಿಗೂ ಅಪಾರವಾದ ಅಭಿಮಾನ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಮೇಲೆ. ಪುಟ್ಟಣ್ಣ ಕಣಗಾಲ್ರವ್ರನ್ನ ಕಂಡ್ರು ಬಹಳ ಅಭಿಮಾನ ಇತ್ತು. ಆ ಅಭಿಮಾನಕ್ಕೋಸ್ಕರವಾಗಿ ಅವರ ಋಣಮುಕ್ತಳು ಚಿತ್ರದಲ್ಲಿ ಮಾಸ್ಟಿರಣ್ಣಯ್ಯನವ್ರ ಹತ್ರ ಪುಟ್ಟಣ್ಣ ಕಣಗಾಲ್ರವ್ರ ಒಂದು ಪಾತ್ರವನ್ನು ಕೂಡ ಮಾಡಿದ್ರು.
0: ಈಗ ಸಿನಿಮಾಕ್ಕೆ ಬಂದು ಪ್ರಭಾಕರ ಶಾಸ್ತ್ರಿಗಳು ಜೀವನಕ್ಕೆ ಅಂತ ಕಷ್ಟಪಟ್ಟರು ಅಂತ ಏನಾದ್ರು ಅನಿಸ್ತದ ನಿಮಗೆ?
1: ಸರ್, ಅವನಿಗೆ ಕಷ್ಟ ಅನ್ನೋದೇ ಇಲ್ಲ ಸರ್. ಶೃಂಗೇರಿ ಶಾರದೆ, ನಮ್ಮ ತಂದೆ ತಾಯಿ ಆಶೀರ್ವಾದ. ಅವನು ಯಾವತ್ತು ಸುಖವಾಗಿಯೇ ಭೋಜನ ಮಾಡ್ದ, ಸುಖವಾಗಿಯೇ ಇದ್ದ. ಸುಮ್ಮನೆ ಹೇಳ್ಬೋದು, ಪತ್ರಿಕೆಯವರು ಬರೀಬಹುದು, ಅವ್ರು ತುಂಬ ಕಷ್ಟವೇನೋ ಇತ್ತು. ಅವನು ನಾಳಿಂದ ಏನು ಯೋಚನೆ ಮಾಡ್ತಾರೆ. ಅವರು ಅತ್ಯಂತ ಆಪ್ತ ಮಿತ್ರರು ಪಿ ಕಾಳಿಂಗರಾಯರು, ಅವರು ಅವ್ರ ಮನೆಗೆ ಬರೋರು. ಟಿಕ್ಕಿ ಮಾಧುರಾಯರು ಬರೋರು, ಎಲ್ಲರೂ ಬರೋ. ಮಾಸ್ತಿರಣ್ಣಯ್ಯನವರು ಕರೆಯೋರು, ಕೇಳೋರು, ಎಲ್ಲರ ಹತ್ರನೂ ನಮ್ಮಣ್ಣ ಬಹಳ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಂಡಿದ್ದ. ರಾಜ್ಕುಮಾರ್ ಅವರು ಅಷ್ಟೇನೇ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಅಂದರೆ ತುಂಬ ಗೌರವವಾಗಿದ್ದರು. ಕನ್ನಡ ಚಲನಚಿತ್ರರಂಗದಲ್ಲಿ ಬೇಕು ಅನ್ನೋವಾಗ ಕನ್ನಡ ಚಿತ್ರರಂಗದಿಂದ ದೂರವಾದರು. ಕಾರಣ ಏನಂದರೆ ಅಷ್ಟೊತ್ತಿಗೆ ವಯಸ್ಸಾಗಿತ್ತು, ಜಿಗುಪ್ಸೆ ಬಂದಿತ್ತು. ಆಮೇಲೆ ಅವರದೇ ಆದಂಥ ಒಂದು ಧಾಟಿ, ಅವರದೇ ಆದಂತಹ ಸಾಹಿತ್ಯ ಆಗಬೇಕು, ಗಟ್ಟಿ ಸಾಹಿತ್ಯ. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅಂದರೆ ಗಟ್ಟಿ ಸಾಹಿತ್ಯ. ಕಣಗಾಲೇ ಮಹಾಗ್ರಾಮೆ ದಯದಾಕ್ಷಿಣ್ಯ ವರ್ಜ್ಯ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಿಗೆ ದಯೆ ಸ್ವಲ್ಪ ಕಮ್ಮಿ, ಅವ್ರು ಸ್ವಲ್ಪ ಕೋಪವೇ ಜಾಸ್ತಿ. ಬೈಯೋದು ಚೆನ್ನಾಗಿ ಬದುಕಲಿ ಅಂತ.
0: ಅದೇನು ನಿಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್
1: ಅನ್ನುವಂಥದ್ದು? ಹೌದೌದು, ಸ್ವಲ್ಪ ಕೋಪ. ನಾವು ನರಸಿಂಹದೇವ್ರ ಒಕ್ಕಲು, ನಮ್ದು ಹೊಳೆ ನರಸಿಂಹಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಒಕ್ಕಲು ನಾವು. ಆಯ್ತು, ಅವ್ರ ಹತ್ರ ಕೆ ಎಸ್ ಎಲ್ ಸ್ವಾಮಿ ಅಂತ ಇದ್ರು,
0: ರವಿ
1: ರವಿ ಅಂತ. ಅವರು ಅವರ ಶಿಷ್ಯ. ಉದಯ ಕುಮಾರ್ ಭಗವಾನನ್ನ ಇಂಟ್ರೊಡ್ಯೂಸ್ ಮಾಡಿದವರೇ. ಭಾಗ್ಯೋದಯ ಸಹಾಯ ನಿರ್ದೇಶಕರಾಗಿ ಎಸ್ ಕೆ ಭಗವಾನ್ ಅಂತ ಇದ್ದಾರೆ. ಕನ್ನಡದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ತೆಗೆದಿದ್ದಾರೆ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಈಗಲೂ ಇದ್ದಾರೆ, ಹಾಲಿ ಬದುಕಿದ್ದಾರೆ. ಅವರ ಶಿಷ್ಯ ಎಸ್ ಕೆ ಭಗವಾನ್.
0: ಪ್ರಭಾಕರ ಶಾಸ್ತ್ರಿಗಳು,
1: ಪ್ರಭಾಕರ ಶಾಸ್ತ್ರಿಗಳ ಶಿಷ್ಯ.
0: ಆ ಬಗ್ಗೆ ಹೇಳಿದ್ರು ಭಗವಾನ್ ಅವರು. ಸರಿ, ಈಗ ನಾವು ಕೋಪ ಅಂತ ಮಾತಾಡ್ತಾ ಇದ್ವಿ. ನರಸಿಂಹಯ್ಯ ಅಂತ ನಿಮ್ಮ ಹೆಸರು ಅಲ್ವಾ? ಅಣ್ಣನಿಗೆ ಬಹಳ ಕೋಪ ಇತ್ತು, ಪುಟ್ಟಣ್ಣವ್ರಿಗೂ ಕೋಪ ಇತ್ತು ಅಂತ ಕೇಳಿ.
1: ಸ್ವಲ್ಪ ಕೋಪ ಇತ್ತು.
0: ನಿಮ್ಮ ಹೆಸರು ನರಸಿಂಹಯ್ಯ, ನಿಮಗೂ ತುಂಬಾ ಕೋಪ ಬರುತ್ತಾ?
1: ಇಲ್ಲ ಸರ್, ನನಗೇನು ಕೋಪ ಬರುತ್ತೆ?
0: ಯಾಕೆಂದ್ರೆ
1: ನಾನು ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ? ಕೋಪ ಬರುವಂತಹ ಸನ್ನಿವೇಶ ಇದ್ರೆ ಆ ಜಾಗಕ್ಕೆ ನಾವು ಹೋಗಲ್ಲ.
0: ನರಸಿಂಹಯ್ಯ ಅಂತ ಹೆಸರಿಟ್ಕೊಂಡ್ರು ಕೂಡ ನೀವು
1: ಮಾತ್ರ ನಾನೆಲ್ಲ ಇಟ್ಕೊಂಡಿದ್ದು ನಮ್ಮ ತಂದೆ ಇಟ್ಟಿರೋ.

0: ನನ್ನ ಹೆಸರು ಲಕ್ಷ್ಮೀ ನರಸಿಂಹ ಅಂತ.
1: ಹಾಂ
0: ನಾನು ಶಾಲೆಗೆ ಸೇರುವಾಗ ಎಸ್ ಆರ್ ನರಸಿಂಹಯ್ಯ ಅಂತ ನಮ್ಮ ತಂದೆ ಬರೆಸೋದು. ಅವರು ರಾಮಸ್ವಾಮಯ್ಯ ಅಂತ. ನಮ್ಮ ಇನ್ನೊಬ್ಬ ಅಣ್ಣ ಎಸ್ ಆರ್ ಶಂಕರನಾರಾಯಣ ಅಂತ, ಬಹಳ ಸಾತ್ವಿಕ. ಇವಾಗ ಬೆಂಗಳೂರು ನಗರದಲ್ಲಿ ವಾಸ್ತವಾಗಿದ್ದಾರೆ, ವಯಸ್ಸಾಗಿದೆ, ಮಕ್ಕಳೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಮಗನ ಜೊತೆಯಲ್ಲಿದ್ದಾರೆ.
1: ನಿಮ್ಮ ಸಂಸಾರದ ಬಗ್ಗೆ ಒಂದು,
0: ನಮ್ಮ ಸಂಸಾರ, ನನಗೊಬ್ಬರೇ ಮಗಳು ಭವಾನಿ ಅಂತ ಹೇಳಿ, ಅವಳು ಬಿ ಎಲ್ ಎಲ್ ಬಿ ಮುಗಿಸಿದ್ದಾಳೆ, ಎಲ್ ಎಲ್ ಎಮ್ ಓ ಆಗಿದೆ, ಮತ್ತು ಈಗ ಹಾಸನದಲ್ಲಿ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ ಮಾಡ್ತಾ ಇದ್ದಾಳೆ. ನನ್ನ ಶ್ರೀಮತಿ ಆರೋಗ್ಯ ಅಷ್ಟೇನು ಚೆನ್ನಾಗಿರಲಿಲ್ಲ, ಅವಳ ಅನಾರೋಗ್ಯ ಪೀಡಿತೆ, ಅವಳ ಅರ್ಕಲ್ಗೂಡು ಜೊತೆಯಲ್ಲಿ ಸಂಸಾರ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅನಾರೋಗ್ಯಕ್ಕಾಗಿ ಅವಳನ್ನ ಶಿವಮೊಗ್ಗದಲ್ಲಿ ಇಟ್ಟಿದ್ದೀನಿ. ಶಿವಮೊಗ್ಗದಲ್ಲಿ ಅಲ್ಲಿ ನಮಗೆ ಬಹಳ ಬೇಕಾದವರು ಡಾಕ್ಟ್ರು ಅಶೋಕ್ ಪೈ ಅಂತಿದ್ರು, ಈಗ ಅವರಿಲ್ಲ, ಗೀತಾ ಪೈ ಅಂತ ಇದ್ದಾರೆ, ಅವರು ನೋಡ್ಕೊತಾ ಇದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಕರ್ಕೊಂಡ್ಬರ್ತೀನಿ, ಸ್ವಲ್ಪ ದಿವಸ ಇಲ್ಲೂ ಇರ್ತಾಳೆ, ನನ್ನ ಜೊತೆಯಲ್ಲೂ ಇರ್ತಾಳೆ. ಕಣಗಾಲ್ನಲ್ಲಿ ನಾನು ಮದುವೆ ಮಾಡಿದವರೇ ಪುಟ್ಟಣ್ಣ ಕಣಗಾಲ್ರು.
1: ಈಗ ಸದ್ಯಕ್ಕೆ ನೀವು ಒಬ್ಬರೇ ಇದ್ದೀರಾ ಕಣಗಾಲ್ನಲ್ಲಿ?
0: ನಾನು ಇವಾಗ ಸದ್ಯದಲ್ಲಿ ಪಿರಿಯಾಪಟ್ಟಣ ಅಂತ ನನ್ನ ತಾಲೂಕು ಹೆಡ್ ಕ್ವಾರ್ಟರ್, ಅಲ್ಲೊಂದು ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದೆ.
1: ಇದುವರೆಗೆ ಕಣಗಾಲ್ ನರಸಿಂಹಯ್ಯ ಅವರು, ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು, ಮತ್ತು ಕನ್ನಡ ಚಿತ್ರರಂಗದ ಇತಿಹಾಸದ ಬಗ್ಗೆ ಅವರ ತುಂಬ ನೆನಪುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ನರಸಿಂಹಯ್ಯನವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು, ನಮಸ್ಕಾರ.
0: ತುಂಬ ಹೃದಯದ ನಮಸ್ಕಾರ.
2: ಹಿರಿಯ ಚಿತ್ರ ಸಾಹಿತಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ವೃತ್ತಿ ಜೀವನ ಕುರಿತು ಅವರ ಸಹೋದರ ಕಣಗಾಲ್ ನರಸಿಂಹಯ್ಯ ಅವರೊಂದಿಗೆ ಶ್ರೀನಿವಾಸ ಪ್ರಸಾದ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಇದು ಈ ವಾರದ ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 9:25. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜು ವೆಡ್ಸ್ ಗೀತ ಭಾಗ 2 ಚಿತ್ರದ ಹಾಡು ಹಾಡಿದ್ದಾರೆ ಸಂಗೀತ ರವೀಂದ್ರನಾಥ್. ಕವಿರಾಜ್ ಅವರ ಸಾಹಿತ್ಯ, ವಿ ಶ್ರೀಧರ ಸಂಭ್ರಮವರ ಸಂಗೀತವಿದೆ.

0: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ಒಂಟಿ ತಾಯಿ ಯಾವುದೇ ಆದಾಯವಿಲ್ಲದಿದ್ದಾಗ ಮಗುವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂದ್ರೆ ಮಕ್ಕಳ ನ್ಯಾಯ ಕಾಯ್ದೆ, ಪಾಲನೆ ಮತ್ತು ಪೋಷಣೆ ನ್ಯಾಯ ಕಾಯ್ದೆ 2015 ಈ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮ ಸರ್ಕಾರ ಜುವೆನೈಲ್ ಫಂಡ್ ಅಂತಾನೆ ಎತ್ತಿಟ್ಟಿರುತ್ತೆ.
1: ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
3: ಆಯುಷ್ಮಾನ್ ಭವ ಚಿತ್ರದ ಗೀತೆಯನ್ನು ಕೇಳಿ ಗಾಯಕರು ಸಿದ್ಧಾರ್ಥ ಬೆಳ್ಮಣ್ಣು, ಅಜಯ್ ವಾರಿಯರ್ ಹಾಗೂ ಶ್ರುತಿ ತುಮಕೂರ್. ಗೀತ ಬರೆದವರು ಕವಿರಾಜ್, ಸಂಗೀತ ಗುರುಕಿರಣ್ ಅವರಿಂದ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ KV ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
3: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
2: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845613368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
3: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
2: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ KV ಶಂಕರೇಗೌಡ ಭವನದಲ್ಲಿ.
4: ರಾಜಕುಮಾರ ಚಿತ್ರದ ಹಾಡು, ಗಾಯಕ ಸೋನು ನಿಗಮ್. ಗೌಸ್ಪೀರ್ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ರಾಗ ಜೋಡಿಸಿದ್ದಾರೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರಾಮೇಗೌಡ ವರ್ಸಸ್ ಕೃಷ್ಣಾರೆಡ್ಡಿ ಚಿತ್ರದ ಹಾಡು, ಗಾಯಕಿ ಎಂಎ ಅನುಪಮಾ, ಕವಿರಾಜ್ ಗೀತೆ ಬರೆದಿದ್ದಾರೆ, ಕೃಷ್ಣವರ್ಧನ್ ಕುಲಕರ್ಣಿಯವರ ಸಂಗೀತವಿದೆ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಮೈ ಗ್ರೀಟಿಂಗ್ಸ್ ಚಿತ್ರಕ್ಕಾಗಿ ಸಂತೋಷ್ ವೆಂಕಿ ಹಾಗೂ ಸಿಂಧು ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ MS ಮಾರುತಿ ಅವರಿಂದ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಬೆಳಿಗ್ಗೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

0: FM 100.6, ಇದು ಆಕಾಶವಾಣಿ ಮೈಸೂರು.
1: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ ನಿರ್ದೇಶನದಲ್ಲಿ ವಾದ್ಯವೃಂದ. ಮೊದಲಿಗೆ ಕೇಳಿ ತಾಳ ಶ್ಲೋಕ, ನಂತರ ಮರ್ಲರಿ, ರಾಗ ಗಂಭೀರ ನಾಟ, ಆದಿತಾಳ.
1: ತಕಾರ ಶಂಕರ ಪ್ರೋಕ್ತೋ ಲಕಾರ ಶಕ್ತಿರುಚ್ಯತೆ ಶಿವಶಕ್ತಿ ಸಮಾಯೋಗ ತಾಳನಾಮಾಭಿಧೀಯತೆ.

ರಾಮ್ ತಾಳ ಸ್ವರೂಪಿ ಶಿವಸುತ ಗಣಪಗೆ ಓಂ ಧೀಮ್ ದೀನ ಜನಾವನ ಹರಸುತ ಮುರುಗ ಓಂ ತೋಂ ತೊರೆಯ ದರಿಪ ಶಿರ ಚಂದ್ರ ಮಗುತ ಶಿವ ಓಂ ನಂ ನಂದಿ ಭೃಂಗಿ ಗಣ ಪಣವ ಭೇರಿಸುವನ ನಾದಕ್ಕೆ ಓಂ ತಾಂ ಮತಿಯೇ ಶ್ರುತಿಯು ದೀಂ ಗತಿಯೇ ರತಿಯು ತೋಂ ಶ್ರುತಿಯೇ ಜನನೆ ನಂ ಲಯವೇ ಜನಕನು ತಾಂ ತಾಳೋ ದೀಂ ಲಯವೋ ತೋಂ ಕಳೆಯೋ ನಂ ನಡೆಯೋ ತದ್ದಿತ್ ತೋಂ ನಂ ಪರಶಿವ ತಾಂಡವ ತಕದಿ ತೋಂ ನಂ ಪಾರ್ವತಿ ನರ್ತನ ತದ್ದಿತ್ ತೋಂ ನಂ ತಕದಿ ತೋಂ ನಂ ಶಿವಶಕ್ತಿಯ ನಾಟ್ಯ ತದ್ದಿತ್ತೋಂ ನಂ ಪರಶಿವ ತಾಂಡವ ತಕದಿತ್ತೋಂ ನಂ ಶಕ್ತಿಯ ಲಾಸ್ಯ ತದ್ದಿತ್ತೋಂ ನಂ ತಕದಿತ್ತೋಂ ನಂ ಶಿವಶಕ್ತಿಯ ನಾಟ್ಯ ತದ್ದಿತ್ತೋಂ ನಂ ನಂ ತೋಂ ದಿ ತ ಹರ ಹರ ಶಂಕರ ಶಿವ ಶಂಕರ ಹರ ಹರ ಶಂಕರ ಅಭಯಂಕರ ಹರ ಹರ ಶಂಕರ ಶಿವ ಶಂಕರ ಹರ ಹರ ಶಂಕರ ಅಭಯಂಕರ ಗಜ ಚರ್ಮಾಂಬರ ಧಮರು ಶೂಲಧರ ಯೋಮಕೇಶ ಹರ ನಟನ ಚಿದಂಬರ ಗಜ ಚರ್ಮಾಂಬರ ಧಮರು ಶೂಲಧರ ಯೋಮಕೇಶ ಹರ ನಟನ ಚಿದಂಬರ ತದಿ ತುಮ್ ತದಿ ತುಮ್ ತದಿ ತುಮ್ ತಾಕ್ ತದಿ ತುಮ್ ತದಿ ತುಮ್ ತದಿ ತುಮ್ ತಾಕ್ ತದಿ ತುಮ್ ತದಿ ತುಮ್ ತದಿ ತುಮ್ ರವಿ ಶಶಿ ಸರ್ಪ ಭಸ್ಮ ಅಲಂಕೃತ ಓಂ ನಂದಿ ಭೃಂಗಿ ತುಂಬುರು ನಾರದ ಸಮಶ್ರಿತ ಓಂ ಗೀತ ಗಾನ ನೃತ್ಯ ವಾದ್ಯ ಕಲಾಂಬರ ಓಂ ನಟನ ಚಿದಂಬರ ಓಂ ಪರಮ ವಿಶ್ವಂಬರ.

ಇನ್ನು ಮುಂದೆ ಕೇಳಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ರಚನೆ ಪಾಹಿ ಪಾಹಿ ಗಜಾನನ, ರಾಗ ಸಿಂಧು ಭೈರವಿ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಚ್ಎಲ್ ಶಿವಶಂಕರ ಸ್ವಾಮಿಯವರ ನಿರ್ದೇಶನದಲ್ಲಿ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರ ಯುಗಳ ನಾಗಸ್ವರ ವಾದನ ಪ್ರಸಾರವಾಗಲಿದೆ. ಎ ಪುಟ್ಟಸ್ವಾಮಿಯವರಿಂದ ವಿಶೇಷ ಡೋಲು. ರಾತ್ರಿ 9:30 ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಆರ್ ಕೃತಿ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ರಾತ್ರಿ 10 ಗಂಟೆಗೆ ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರು ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಮೂಡಿಬರಲಿದೆ. ಪ್ರಸ್ತುತಪಡಿಸುವವರು ವಿದ್ವಾನ್ ವಿ ನಂಜುಂಡಸ್ವಾಮಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30 ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಡೋಲಿ ಸಜಾ ಕೆ ರಖನಾ ಚಿತ್ರಕ್ಕಾಗಿ ಅನುರಾಧ ಪೌಡ್ವಾಲ್ ಹಾಗೂ ಎಂಜಿ ಶ್ರೀಕುಮಾರ್ ಅವರು ಹಾಡಿರುವ ಗೀತೆ. ಮೆಹಬೂಬ್ ಅವರ ಸಾಹಿತ್ಯವಿದೆ, ಎಆರ್ ರೆಹಮಾನ್ ಸಂಗೀತ ನೀಡಿದ್ದಾರೆ.

0: Learn, grow and succeed with innovative programs.
1: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.
2: Game show. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
2: ಆಟದ ಗತ್ತು ಗಮ್ಮತ್ತು
3: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
2: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
2: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
4: ಹರಿಹರನ್ ಹಾಗೂ ಚಿತ್ರ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಆಫ್ಲಟೂನ್ ಚಿತ್ರದ ಹಾಡು ಆನಂದ್ ಭಕ್ಷಿ ಗೀತೆ ಬರೆದಿದ್ದಾರೆ ದಿಲೀಪ್ ಸೇನ್ ಸಮೀರ್ ಸೇನ್ ಅವರ ಸಂಗೀತವಿದೆ

0: ಅದು ಕೂಡ ಆಪ್ ನಿಂದ.
1: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿರುವ ಜಖ್ಮು ಚಿತ್ರದ ಹಾಡು, ಆನಂದ್ ಭಕ್ಷಿಯವರ ಸಾಹಿತ್ಯ, MM ಕ್ರೀಮ್ ಅವರ ಸಂಗೀತವಿದೆ.

ಬಹಾರ್ ಅನಿತಕ್ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಅನುರಾಧ ಪೌಡ್ವಾಲ್ ಹಾಗೂ ಪಂಕಜ್ ಉದಾಸ್ ಅವರು ಹಾಡಿರುವ ಗೀತೆ. ಇಬ್ರಾಹಿಂ ಅಶ್ಕ್ ಅವರ ಸಾಹಿತ್ಯವನ್ನು ಸಂಗೀತ ಕೇಳಿಬಿಡಿಸಿದ್ದಾರೆ ರಾಜೇಶ್ ರೋಷನ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಕುಮಾರ್ ಸಾನು ಅವರ ಧ್ವನಿಯಲ್ಲಿರುವ ಶಿಕಾರಿ ಚಿತ್ರದ ಹಾಡು. ಗೀತೆಗೆ ಸಮೀರ್ ಅವರು ಸಾಹಿತ್ಯ ಬರೆದಿದ್ದಾರೆ, ಆದೇಶ್ ಶ್ರೀವಾಸ್ತವ ಅವರ ಸಂಗೀತವಿದೆ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ ಕೆಎಸ್.

ಆಕಾಶವಾಣಿ ಮೈಸೂರು ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನಿಂಗ್ ಕಾರ್ಯಕ್ರಮ

0: ये चाकी वो जोकर ए बल्ली नीगा इडू
1: चौचौ बात वगटुगळु गादे गम्मत्तु रसप्रश्नेगळु हाडु हरटे ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ
2: ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಎಫ್ ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನು ಈ ಬೇಸಿಗೆಯ ದಗೆಯಲ್ಲಿ ಆಗಾಗ್ಗೆ ಬೀಳುವ ಮಳೆಯ ಸಿಂಚನದಿಂದ ಇಳೆಯು ತಂಪಾಗುವ ರೀತಿಯಲ್ಲಿ ಒಂದು ವಾರದ ಕಾತರದಲ್ಲಿ ಮಿಂದೆದ್ದು ಯಾವಾಗ ಸೋಮವಾರ ಬರುತ್ತೋ ಸಮಯ 11 ಗಂಟೆ ಆಗುತ್ತೋ ಎಂದು ಆಲೋಚನೆಯಲ್ಲಿರುವಾಗ ಒಂದೊಂದು ವಾರ ಅನಿವಾರ್ಯ ಕಾರಣಗಳಿಂದ ಪ್ರಸಾರಕ್ಕೆ ತಡೆ ಉಂಟಾಗುತ್ತೆ. ಆದರೂ ಕೂಡ ಬೇಜಾರಿಲ್ಲದೆ ಕಾಯುವ ನಮ್ಮ ಪ್ರೀತಿಯ ಆತ್ಮೀಯ ಕೇಳಿದರಿಗೆ ಇಂದಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದಿಗ್ವಿಜಯ್ ಬಿ, ನನ್ನ ಜೊತೆ
3: ನಾನು ನಿಮ್ಮ ಚಿನ್ಮಯಿ.
2: ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾಯಿದ್ರಿ, ಹಾಗೆ ಕೇಳ್ತಾ ಇದ್ರಿ ಕೂಡ. ನೀವು ಕೂಡ ಆಟ ಆಡಬೇಕಾದಲ್ಲಿ ಏನು ಮಾಡಬೇಕು ಅಂತ ಈಗಾಗಲೇ ಗೊತ್ತಿದೆ. ಕರೆ ಮಾಡಿ ಭಾಗವಹಿಸಬೇಕು. ನಮ್ಮ ದೂರವಾಣಿ ಸಂಖ್ಯೆ ಒಮ್ಮೆ ನೋಟ್ ಮಾಡ್ಕೊಳ್ಳಿ, 251-258-2251-580-189. ಎಸ್ ಟಿ ಡಿ ಕೋಡ್ 08-251-258-2-251-5089. ಎಸ್ ಟಿ ಡಿ ಕೋಡ್ 08-21. ಹಾಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ. ವಾಟ್ಸಪ್ ಸಂಖ್ಯೆ ಏನಕ್ಕಿದೆ ಅಂತ ತಮಗೆ ಗೊತ್ತಿದೆ. 9408085853. ಈ ವಾಟ್ಸಪ್ ಸಂಖ್ಯೆಗೆ ತಾವು ಸಂದೇಶವನ್ನು ಕಳಿಸ್ಬೋದು, ಕರೆ ಅಂತ ಮಾಡಬೇಡಿ. ಹಾಗೆ ಇವತ್ತು ಕೂಡ ನಿಮಗೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾರು ಮೊದಲು ವಾಟ್ಸಪ್ನಲ್ಲಿ ಉತ್ತರ ಕೊಡ್ತಾರೆ ಅವರು ಆಕಾಶವಾಣಿಗೆ ಭೇಟಿ ನೀಡುವಂತಹ ಅವಕಾಶವನ್ನು ಪಡ್ಕೋತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು, ಪಿನ್ಕೋಡ್ 5700020. ಹಾಗೆ ಇಮೇಲ್ ಕೂಡ ಮಾಡ್ಬೋದು, reply@mysuru.gmail.com reply@mysuru@gmail.com ಅಂತ ಹೇಳ್ತಾ ಚಿನ್ಮಯ್, ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ನಾನು ಇನ್ನೂ ಹೇಳಿಲ್ಲ.
3: ಹೌದು,
2: ಆದರೂ ನಮ್ಮ ಕೇಳುಗರು ಹಾಡನ್ನು ಕೇಳಿದ ಮೇಲಂತೂ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾರೆ, ಮೋಸ್ಟ್ಲಿ ಹೇಳ್ತಾರೆ ಅಂತ ಅನ್ಕೋಣ. ಯಾಕೆಂತಂದರೆ ಅದೇ ವಿಚಾರವಾಗಿ ಇವತ್ತಿನ ಕಾನ್ಸೆಪ್ಟ್ ಇರೋದು ಅಂತ ಹೇಳ್ತಾ ಕಾನ್ಸೆಪ್ಟ್ ಹೇಳೋದು ಹಾಡು ಕೇಳೋಣ.
3: ಹಾಡು ಕೇಳ್ಕೊಂಡ್ಬಂದ್ಬಿಡೋಣ.
2: ಓಕೆ, ಮೊದಲು ಒಂದು ಹಾಡಿನ ತುಣುಕು, ನಂತರ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ.

0: ಕೇಳುಗರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಚಿನ್ಮಯ, ಏನು ಇವತ್ತಿನ ಕಾನ್ಸೆಪ್ಟು?
1: ಇವತ್ತಿನ ಹಾಡಲ್ಲಿ ನಾವು ಕೇಳಿದ್ವಿ ಪದ ಪದ ಕನ್ನಡ ಪದ ಅಂತ, ಅದರಿಂದ ಪದಗಳ ಜೊತೆ ಒಂಚೂರು ಆಟ ಆಡೋಣ ಅಂತ ಬಂದಿದ್ದೀವಿ. ಇದು
0: ದಿನಗಳಾಗಿತ್ತು ಅನ್ಸುತ್ತೆ ಪದಗಳ ಜೊತೆ ಆಟ ಆಡಿ.
1: ಹೌದು, ಈಗಾಗಲೇ ಕೂಡ ಒಮ್ಮೆ ಈ ಆಟವನ್ನು ನಾವು ಆಡಿದ್ವಿ ಗೇಮ್ ಶೋದಲ್ಲಿ. ಇದು ಎರಡನೇ ಬಾರಿ ನಾವು ಈ ಆಟ ಆಡ್ತಾ ಇರೋದು. ಎರಡಕ್ಷರ ಮೂರಕ್ಷರದ ಆಟ ಇದೇನು ಅಂದರೆ, ನಾವು ಎರಡು ಕ್ಲೂನ ಕೊಡ್ತೀವಿ. ಒಂದು ಕ್ಲೂ ಎರಡಕ್ಷರದ ಪದಕ್ಕೆ ಅದು ಉತ್ತರ ಆಗಿರುತ್ತೆ, ಮತ್ತೊಂದು ಕ್ಲೂ ಆ ಎರಡಕ್ಷರಕ್ಕೆ ಇನ್ನೊಂದು ಅಕ್ಷರ ಸೇರಿಸ್ಬೇಕಿರುತ್ತೆ. ಅದು ಮೊದಲಲ್ಲಾರು ಇರ್ಬೋದು, ಮಧ್ಯದಲ್ಲಾರು ಇರ್ಬೋದು, ಕಡೆಯಲ್ಲಾರು ಇರ್ಬೋದು, ಎಲ್ಲಾದರೂ ಅದನ್ನು ಮೂರಕ್ಷರ ಮಾಡಬೇಕಾಗಿರುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ದ್ರವರೂಪದ ಪದಾರ್ಥ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ರಸ ಆಗಿರುತ್ತೆ. ನಾವು ಮೂರಕ್ಷರಕ್ಕೆ ಏನು ಪ್ರಶ್ನೆ ಕೇಳ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ಮೂರಕ್ಷರದ ಉತ್ತರ ಆಗಿರುತ್ತೆ. ರಾಜ ಎಂಬ ಅರ್ಥವನ್ನು ನೀಡುವ ಪದ ಅಂದರೆ ಅರಸ ಆಗುತ್ತೆ, ವೇಗ ಪದದ ಸಮಾನಾರ್ಥಕ ಪದ ಅಂದರೆ ರಭಸ ಆಗುತ್ತೆ, ನಾಲಿಗೆ ಪದದ ಸಮಾನಾರ್ಥಕ ಪದ ಅಂದರೆ ರಸನ ಆಗುತ್ತೆ. ನಾವು ಯಾವ ಥರದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸೂಕ್ತವಾದ ಉತ್ತರ ಅದು ಮೂರಕ್ಷರದ್ದು ನೀವು ಕೊಡಬೇಕಾಗಿರುತ್ತೆ.
0: ಓಕೆ, ಎರಡಕ್ಷರವನ್ನು ಮೂರಕ್ಷರ ಮಾಡುವಂತಹ ಆಟ ಇದಲ್ವಾ?
1: ಹೌದು.
0: ಆಗಲೇ ಕೂಡ ಒಂದು ಹಾಡಿನ ತುಣುಕಲ್ಲೂ ಕೂಡ ಪದ ಪದ ಕನ್ನಡ ಪದಾನೇ ಅಂತ ಹೇಳಿ ನಾವು ಒಂದು ಹಾಡನ್ನು ಹಾಕಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ, ಪದಗಳ ಜೊತೆಗೆ ಆಟ ಅಂತ ಹೇಳಿ. ಏನು ಭಾಳ ಕಷ್ಟ ಏನಿಲ್ಲ.
1: ಹೌದು,
0: ಎರಡು ಪದಕ್ಕೆ ಒಂದು ಪದ ಸೇರಿಸೋದು ಏನು ಭಾಳ ಕಷ್ಟ ಇಲ್ಲ, ಅಂದರೆ ಎರಡು ಪದವನ್ನು ಹುಡುಕುವಂಥದ್ದು ಜವಾಬ್ದಾರಿ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಮೊದಲ ಕರೆಯ ನಿರೀಕ್ಷೆಯಲ್ಲಿ ಯಾರು? ಹಲೋ,
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ?
2: ರಾಜಣ್ಣ, ರಾಮಕೃಷ್ಣನಗರದಿಂದ.
0: ನಮಸ್ಕಾರ ರಾಜಣ್ಣ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹೇಳಿ ಸರ್. ಕೇಳಿ ಸರ್.
0: ಓಕೆ, ಏನು ಕಾನ್ಸೆಪ್ಟ್ ಅಂತ ಹೇಳಿ ನೋಡೋಣ.
2: ಎರಡು ಪದಕ್ಕೆ ಎರಡು ಪದ ಇದೆ, ಮೂರು ಉತ್ತರ ಹೇಳಬೇಕು.
0: ಎರಡಕ್ಷರ
1: ಎರಡಕ್ಷರ ಮೂರಕ್ಷರ ಎರಡು ಉತ್ತರವನ್ನ ನೀವು ಹೇಳಬೇಕಾಗಿರತ್ತೆ.
0: ಓಕೆ, ಪ್ರಶ್ನೆ ಸರ್ ಕೇಳಿಸ್ಕೊಳ್ಳಿ.
1: ನಿಮ್ಮ ಮೊದಲನೇ ಪ್ರಶ್ನೆ, ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಉತ್ತರಗಳಿಗೆ ದೊರೆಯುವ ಮೌಲ್ಯ.
2: ಅಂಕಗಳು
1: ಆಗ್ಲಿ, ಇವಾಗ ಮೂರಕ್ಷರದ ಪದ ಅನ್ನು ಏನು ಅಂತ ಕೇಳಿಸ್ಕೊಳ್ಳಿ. ಪತ್ರಿಕೆಗಳಲ್ಲಿನ ಬರಹದ ಒಂದು ಭಾಗ.
0: ರಾಜಣ್ಣ ಅವರೇ, ಎರಡಕ್ಷರಕ್ಕೆ ಮೂರಕ್ಷರ ಸೇರಿಸುವಂತಹ ಒಂದು ಆಟ ಇದು. ಮೊದಲನೇ ಪ್ರಶ್ನೆ, ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಉತ್ತರಗಳಿಗೆ ದೊರೆಯುವ ಮೌಲ್ಯ ಒಂದು, ಇನ್ನೊಂದು ಪತ್ರಿಕೆಗಳಲ್ಲಿನ ಬರಹದ ಒಂದು ಭಾಗ ಅಂತ ಹೇಳ್ತೀವಿ. ಮೊದಲನೇದಕ್ಕೆ ಎರಡಕ್ಷರ ಬರುತ್ತೆ, ಆಮೇಲೆ ಇನ್ನೊಂದು ಪ್ರಶ್ನೆಗೆ ಒಂದು ಅಕ್ಷರ ಸೇರಿಸಿ ಮೂರಕ್ಷರ ಆಗುತ್ತೆ. ಅದು ಎಲ್ಲಿ ಸೇರಿಸ್ಬೇಕು ಅನ್ನೋದನ್ನು ನೀವು ಹೇಳಬೇಕು. ಓಕೆ, ಒಂದ್ ನಿಮಿಷ ರಾಜಣ್ಣ ಅವರೇ, ಅಂಕಗಳು ನಾವು ಕೇಳ್ತದ್ ಬರೀ ಎರಡಕ್ಷರದ್ದು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಉತ್ತರಗಳಿಗೆ ದೊರೆಯುವ ಮೌಲ್ಯ ಅಂಕಗಳು ಅಂತಿದ್ದೀರಾ? ನಾಲ್ಕು ಪದ ಆಗೋಯ್ತು, ಅಕ್ಷರ ಆಗೋಯ್ತಲ್ಲ ಅಲ್ವಾ, ಬರೀ ಎರಡೇ ಅಕ್ಷರ ಸೇರಿಸಿ
2: ಅಂಕ.
0: ಹಾ, ಸರಿ ಇದೆ. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಪತ್ರಿಕೆಗಳಲ್ಲಿನ ಬರಹದ ಒಂದು ಭಾಗ, ಇದಕ್ಕೆ ಒಂದಕ್ಷರವನ್ನ ಸೇರಿಸಿ ಉತ್ತರವನ್ನ ಪೂರ್ಣಗೊಳಿಸಿ. ಮೊದಲನೇ ಏನ್ ಹೇಳಿ?
2: ಮುದ್ರಣ.
0: ಅಲ್ಲ, ಅಂಕಕ್ಕೆ ಸೇರಿಸಬೇಕು,
1: ಇನ್ನೊಂದಕ್ಷರ ಸೇರಿಸಬೇಕು.
0: ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ವಾ? ರಸ, ಅರಸ, ರಭಸ, ರಸನ ಎಲ್ಲ ಕೂಡ ಅಲ್ಲೇ ಇದೆ. ಅದೇ ರೀತಿಯಲ್ಲಿ ಅಂಕ ಸರಿಗಿದೆ,
1: ಅಂಕಕ್ಕೆ ಇನ್ನೊಂದಕ್ಷರ ಸೇರಿಸ್ಬೇಕು ನೀವು.
0: ಸೇರಿಸ್ತೀರಾ ಇಲ್ಲ ನಾವೇ ಸೇರಿಸ್ಬಿಡೋದ? ಅಲ್ಲ ಅಲ್ಲ, ಹತ್ತತ್ರ ಇದೀರಿ, ಪತ್ರಿಕೆ ಓದ್ತೀರಿ ತಾನೇ? ಓದ್ತೀರಿ ಅಲ್ವಾ? ಒಂದು ಭಾಗ ಫ್ಲಾಶ್ ಆಗ್ತಿಲ್ವಾ? ತೊಂದರೆ ಇಲ್ಲ ರಾಜಣ್ಣ, ಉತ್ತರ ಹೇಳೋಣ. ಮುಂದಿನ ಕರೆ ಅವ್ರಿಗೆ ವರ್ಗಾಯಿಸಿ ಒಂದು ಅರ್ಧ ಭಾಗ ಹೇಳ್ಬಿಟ್ಟಿದ್ದೀನಿ, ಇನ್ನು ಅರ್ಧ ಭಾಗವನ್ನು ಯಾರು ಹೇಳ್ತಾರೆ ನೋಡೋಣ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಓಕೆ, ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ.
3: ನಮಸ್ತೆ.
1: ಯಾರು, ಎಲ್ಲಿಂದ?
3: ರಾಮಕೃಷ್ಣ ನಗರದಿಂದ.
1: ವಿಜಯಲಕ್ಷ್ಮಿ ಅವರೇ ಹೇಳಿ.
3: ಅಂಕ, ಅಂಕಣ.
0: ಓಕೆ, ವಿಜಯಲಕ್ಷ್ಮಿ ಅವರು ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರು, ಗೆಸ್ ಅಲ್ಲ ಸರಿಯಾಗಿ ಹೇಳ್ಬಿಟ್ರು ಉತ್ತರ. ಗೆಸ್ ಗೀಸ್ ಇಲ್ಲ ವಿಜಯಲಕ್ಷ್ಮಿ ಅವ್ರ ಹತ್ರ, ಡೈರೆಕ್ಟ್ ಉತ್ತರನೇ ಸರಿ ಇದೆ, ಅಂಕ ಅಂಕಣ. ಈ ಕಾನ್ಸೆಪ್ಟ್ ಗೊತ್ತಾಯ್ತು ಅಂತ ಅನ್ಕೋತೀನಿ ನಮ್ಮ ಕೇಳುಗರಿಗೆ. ವಿಜಯಲಕ್ಷ್ಮಿ ಅವ್ರಿಗೆ ತಮಗೆ ಗೊತ್ತಾಯ್ತಾ?
3: ಗೊತ್ತಾಗಿದ್ದಕ್ಕೆ ತಾನೇ ಉತ್ತರನ ಕಳಿಸಿದ್ದೀನಿ, ಉತ್ತರನ ಹೇಳ್ತಾ ಇದ್ದೀನಿ.
0: ಉತ್ತರನ ಕಳಿಸ್ಬಿಟ್ಟಿದ್ದೀರಾ? ಅದೇ ಉತ್ತರ ಕಳಿಸ್ತೀರಾ, ಕರೆ ಮಾಡ್ತೀರಾ, ಸಿಗುತ್ತಾ ಅದೇನು?
3: ಅವ್ರು ಅಷ್ಟೊಂದು ಟೈಮ್ ತಗೊಂಡ್ರಲ್ಲ.
0: ಓಕೆ, ಅಲ್ಲಲ್ಲ, ರೆಗ್ಯುಲರ್ ಕಾಲ್ ಸಿಗುತ್ತಲ್ಲ, ಏನಾದ್ರ ಒಂದು ಗುಟ್ಟು ಅಂತ ಹೇಳ್ಬಿಡಿ ನಮ್ಮ ಕೇಳುಗರಿಗೆ.
3: ಪ್ರತಿದಿನ ವಾರನ ಸಿಗ್ತಾ ಇಲ್ಲ. ಇವತ್ತು ಆಕ್ಚುಯಲ್ ಆಗಿ ಅವ್ರ ನೀವು ಕರೆ ಸ್ವೀಕಾರ ಮಾಡೋಕ್ ಮುಂಚೆನೆ ನಂದು ಈ ನಂಬರ್ಗೆ ಮೂರ್ ಸರಿ ರಿಂಗ್ ಆಗಿತ್ತು. ನೀವು ತಕೊಳ್ಳಿಲ್ಲ ಅವ್ರನ್ನ ತಕೊಂಡ್ಬಿಟ್ರೆ ಆಮೇಲೆ ಈಗಲೂ ಎಲ್ಲ ಒಂದ್ ಗಂಟೆ ಕಾಯ್ಬೇಕಾಗುತ್ತೆ ಅಂತ ಅನ್ಕೊಂಡಿದ್ದೆ, ಸಿಕ್ಬಿಡ್ತು ನೆಕ್ಸ್ಟ್.
0: ಓಕೆ ವಿಜಯಲಕ್ಷ್ಮಿ ಅವರ ಉತ್ತರ ಸರಿಯಾಗಿದೆ. ಈ ಮುಖಾಂತರ ನಮ್ಮ ಕೇಳುಗರಿಗೆ ಕಾನ್ಸರ್ಟ್ ಬರ್ತಾ ಇದೆ ಅಂತ ಭಾವಿಸ್ತಾ ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ಚಿನ್ಮಯ್, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಯಾರೆಲ್ಲ ವಾಟ್ಸ್ಆಪ್ನಲ್ಲಿ ಉತ್ತರ ಕಳಿಸಿದಾರೆ, ಉತ್ತರ ಮಾತ್ರ ಕಳಿಸ್ತಾ ಇದಾರಾ, ಕರೆ ಮಾಡ್ತಿಲ್ವಾ,
1: ಸದ್ಯದವರೆಗೂ ಯಾರು ಕರೆ ಮಾಡಿಲ್ಲ,
0: ಯಾರು ವಾಯ್ಸ್ ಮೆಸೇಜ್ ಕಳಿಸ್ತಿಲ್ವಾ,
1: ಇಲ್ಲ
0: ಕಳಿಸ್ಬೇಡಿ ಅಂತ ಹೇಳ್ತಾ ಮುಂದುವರಿಸಿ.
1: ಸರಿಯಾದ ಉತ್ತರ ಕಳಿಸಿರೋರು ರಮ್ಯಾ ಬೋಗಾದಿಯಿಂದ, ಗಾಯತ್ರಿ ಬೆಂಗಳೂರಿನಿಂದ, ನಂದು ಅವರು ಕೆ ಆರ್ ನಗರದಿಂದ, ರೇಣುಕಾ ಕಿಶೋರ್ ಪ್ರಭುಸ್ವಾಮಿ ಗಂಗಾವತಿಯಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ರಾಜಶೇಖರ್ ಲಿಂಗಾಂಬುದಿ ಪಾಳ್ಯದಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ಬಿಂಡಗಿ ನವಿಲೆ ಅವರು, ಹಾಗೆ ಅನುಷಾ ಮಹೇಂದ್ರ ಚೈನಾದಿಂದ, ಸತ್ಯವತಿ ಎಲ್ ಸಿದ್ದಾರ್ಥ ನಗರದಿಂದ, ನಂಜುಂಡಸ್ವಾಮಿ ಅವರು ಮೈಸೂರಿನಿಂದ, ರೂಪಾ ಶಿವಣ್ಣ ಕಾಮನಕೆರೆ ಹುಂಡಿಯಿಂದ, ಲಲಿತಾ ಅವರು ಹಾಗೆ ವಸಂತ ನಾಗೇಶ್ ಕುವೆಂಪು ನಗರದಿಂದ, ಮಹೇಶ್ ಮಂಡ್ಯಾಯಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಗಾಯತ್ರಿ ಸುಬ್ರಹ್ಮಣ್ಯಂ ಬೆಂಗಳೂರಿನಿಂದ, ನಿರ್ಮಲಾ ಲೋಕನಾಥ್ ಕುವೆಂಪು ನಗರದಿಂದ, ಶಿಲ್ಪಾ ವಾಚಮಂಗ್ಲ ಗೇಟ್ನಿಂದ, ಕೆಆರ್ ಪೇಟೆಯಿಂದ ಹಿರಿಯಣ್ಣ ಅವರು, ಆಶೀಶ್ ಕುಮಾರ್ ವಿಜಯನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್ ಅವರು, ಪುಷ್ಪ ಹೂಟ್ಗಳ್ಳಿಯಿಂದ ಯುಧಿಷ್ಠರಂಪುರ ನಜರ್ಬಾದ್ನಿಂದ, ಚೇತನ್ ಅವರು, ವಿಜಯಲಕ್ಷ್ಮಿ ಸಿ ಅವರು ಶಾಂತಿನಿ ಹಾಸನದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಗಾಯತ್ರಿ ರಂಗನಾಥ್ ಅವರು, ಮಹೇಶ್ ಹಸೂರು ಶಿಕಾರಿಪುರ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಟೈಲರ್ ಶಿವಣ್ಣ ಕಾಮನಕೆರೆ ಹುಂಡಿಯಿಂದ, ಪ್ರಭುದೇವ ಪತ್ತಾರ ಕುಷ್ಟಗಿಯಿಂದ, ಸುಮತಿ ನಾಗರಾಜ್ ಅವರು, ಎಸ್ ನಾಗಮಣಿ ಮೈಸೂರು, ಜೆಪಿ ನಗರದಿಂದ, ಸುಧಾರಾಜ್ ಮೈಸೂರಿನಿಂದ, ಡಾಕ್ಟರ್ ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಾಯತ್ರಿ ಅವರು ಕೃಪಾ ಮೈಸೂರಿನಿಂದ, ಸ್ವರ್ಣಲತಾ ಮೈಸೂರಿನಿಂದ, ದೇವ್ಗಳ್ಳಿ ಗ್ರಾಮದಿಂದ ತನುಶ್ರೀ ಅವರು, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಶಿ ಉಡುಪ ವಿಜಯನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ರಜನಿ ಮದ್ದೂರಿನಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಯೋಗಾನಂದಾರಂಪುರ ನಜರ್ಬಾದ್ನಿಂದ, ಶಾಂಭವಿ ನಾಯ್ಡು ನಗರದಿಂದ, ಕಲಾಪ್ರಸಾದ್ ಬೆಮ್ಮನ್ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ.
0: ಇವತ್ತು ಭರ್ಜರಿಯಾಗಿ ಸಂದೇಶಗಳು ಬರುವ ಸಾಧ್ಯತೆಗಳಿದಾವೆ, ಕೂಡ ಆರಂಭದಲ್ಲಿ ಇಷ್ಟೊಂದು ಓದಿದಿರಿ,
1: ಅದರಲ್ಲೂ ಸ್ವಲ್ಪ ಜನ ಹೆಸರು ಕಳಿಸಿಲ್ಲ, ಅವ್ರದ್ದನ್ ಬಿಟ್ಟೇ ಇಷ್ಟು ಜನ.
0: ಓಕೆ ಮುಂದಿನ ಕರೆ ಹೋಗೋಣ.
1: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು?
4: ಯೋಗಾನಂದಾರಂಪುರೆ ನಗರಬಾದ್ ಮೈಸೂರು.
1: ಯೋಗಾನಂದಾರಂಪುರೆ ಅವರೇ, ನಿಮ್ಮ ಇವತ್ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಗೊತ್ತಾಯ್ತು, ಯಾಕಂದ್ರೆ ನೀವು ಸರಿ ಉತ್ತರ ಹೋದ ಸತಿನ ಕಳಿಸಿದೀರಾ. ನಿಮ್ ಪ್ರಶ್ನೆ ಈ ರೀತಿ ಇದೆ, ಮೊದಲನೇದು ಎರಡಕ್ಷರದ ಕ್ಲೂವಿನ ಪ್ರಶ್ನೆ, ಬಾಳೆ ಎಲೆಯ ತುದಿ. ಹಾ, ಎರಡನೇ ಪ್ರಶ್ನೆ ಹೌದು, ಬಾಳೆ ಎಲೆ. ಎರಡನೇ ಪ್ರಶ್ನೆ, ಮೊದಲು ಹುಟ್ಟಿದವನು ಅಥವಾ ಅಣ್ಣ ಪದದ ಸಮಾನಾರ್ಥಕ ಪದ ಎರಡಕ್ಷರದ್ದು?
0: ಅಲ್ಲ ರೀ, ಈಗ ಎರಡಕ್ಷರ ಮತ್ತೆ ಮೂರಕ್ಷರ ಹೇಳಿದ್ದು, ನಾವ್ ಇಬ್ಬಿಬ್ರು ಹೇಳಿ ಅಂತ ಹೇಳಿಲ್ಲ, ಇಬ್ರು ಹೇಳಿದ್ರು ಒಂದೇ ಉತ್ತರ, ಒಬ್ರು ಹೇಳಿದ್ರು ಒಂದೇ ಉತ್ತರ. ಅದಕ್ಕೆ ನಿಮ್ ವಾಯ್ಸ್ ಎಕೋ ಆಯ್ತಾ? ಓಕೆ, ಕರೆಂಟ್ ಹೋದ್ಮೇಲೆ ವಾಯ್ಸ್ ಎಕೋ ಆಗುತ್ತೆ. ಅಗ್ರ ಅಗ್ರಜ, ಅಗ್ರ ಯಾವ್ದಕ್ಕೆ, ಅಗ್ರಜ ಯಾವ್ದಕ್ಕೆ?
4: ಅಗ್ರ ಅನ್ನೋದು ಇದಕ್ಕೆ, ಬಾಳೆ ಎಲೆನ ತುದಿ.
0: ಓಕೆ,
4: ಅಗ್ರಜ ಹಿರಿಯ ಅಣ್ಣ, ದೊಡ್ಡವನು.
0: ದೊಡ್ಡವನು ಸರಿಯಾಗಿದೆ. ಯೋಗಾನಂದ ರಾಮಪುರಿ ಅವರೇ, ಕರೆಂಟ್ ಹೋದ್ರೆ ಉತ್ತರ ಸರಿಯಾಗಿ ಹೇಳಿದಿರಲ್ಲ.
4: ಅದೇ ನಮ್ಮ ಸ್ಟೈಲ್, ದಟ್ ಯೋಗಾನಂದ ರಾಮಪುರಿ.
0: ಹೌದೌದೌದು, ಅದಕ್ಕೆ ಗೇಮ್ ಶೋ ವಿನ್ನರ್ ಕೂಡ ಆಗಿದ್ರಿ ಅಲ್ವಾ? ನಿಮ್ ಸ್ಟೈಲ್ ಅಲ್ಲಿ ವಿನ್ನರ್ ಆಗಿದ್ರಿ. ಓಕೆ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಓಕೆ ಚಿನ್ಮಯ್, ಉತ್ತರ ಇದೆಯಾ?
1: ಇಲ್ಲ, ಖಂಡಿತವಾಗ್ಲೂ ಇದೆ.
0: ಅಗ್ರ ಅಗ್ರಜವಾಗಿ ಉತ್ತರವನ್ನ ಕೊಟ್ಟಿದ್ದಕ್ಕೆ ಅಲ್ಲೆಲ್ಲೋ ಸಂದೇಶಗಳಿಗೆ ಅವಕಾಶನೇ ಇಲ್ವಾ?
1: ಅವಕಾಶ ಖಂಡಿತವಾಗ್ಲೂ ಇದೆ. ಅವ್ರು ಹೇಳುವಷ್ಟರಲ್ಲೇ ತುಂಬಾ ಜನ ಕಳಿಸಿದ್ರು. ನಾಗರತ್ನ ಮಹದೇವಪುರದಿಂದ, ಕೃಪಾ ಮೈಸೂರಿನಿಂದ, ರಜನಿ ಮದ್ದೂರಿನಿಂದ, ವಸಂತ ನಾಗೇಶ್ ಕುವೆಂಪು ನಗರದಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ವಿನೂತಾ ಜಯಲಕ್ಷ್ಮೀಪುರಂನಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ವಿಜಯಲಕ್ಷ್ಮಿ ಸಿ ಅವರು, ಶಿಲ್ಪಾ ವಾಚಮಂಗ್ಲಾ ಗೇಟಿಂದ, ಡಾಕ್ಟರ್ ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಸೆಕೆಂಡ್ ಸ್ಟೇಜಿಂದ, ಪೂಜಾ ಲಿಂಗಣ್ಣಸ್ವಾಮಿ ತಳೂರಿನಿಂದ, ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ನರಸಿಂಹಯ್ಯ ಆರ್ ಐಪಿಎಸ್ ನಗರದಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್, ಕೆಆರ್ ನಗರದಿಂದ ಹಿರಿಯಣ್ಣ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಲೋಕೇಶ್ ಬಿಂಡಿಗನವಲೆ ಅವರು, ಹಾಗೆ ಲಲಿತಾ ಮತ್ತು ವರ್ಷ ಹೆಬ್ಬಾಳ್ನಿಂದ, ಇವರಿಷ್ಟು ಜನ ಸರಿ ಉತ್ತರ.
0: ಮುಂದಿನ ಕರೆ. ಹಲೋ ನಮಸ್ಕಾರ.
5: ನಮಸ್ತೆ ದಿಗ್ವಿಜಯ್ ಸರ್. ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
0: ಯಾರು ಎಲ್ಲಿಂದ?
5: ದಿಗ್ವಿಜಯ್ ಸರ್, ನಾನು ಕಿರಣ್.
0: ಓಕೆ ಕಿರಣ್ ಅವರೇ, ನಮಸ್ಕಾರ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಪ್ರಶ್ನೆ ಕೇಳೋದು ತಮಗೆ
5: ಕೇಳಿ ಸರ್.
0: ತೆರಿಗೆ ಅಥವಾ ಕಂದಾಯ ಪದಕ್ಕಿರುವಂತಹ ಎರಡಕ್ಷರದ ಪದ ಒಂದು, ಇನ್ನೊಂದು ಮೂರಕ್ಷರದ ಪದಕ್ಕೆ ಕ್ಲೂ, ಒಂದು ಪ್ರಸಿದ್ಧವಾದ ಹೂವಿನ ಮೆರವಣಿಗೆಯ ಉತ್ಸವ.
5: ಈಗ ತೆರಿಗೆ, ತೆರಿಗೆನ ಪದಕ್ಕೆ ಫಸ್ಟ್ ಹೇಳ್ಬೇಕಾ ಸರ್?
0: ಹೌದು, ಅದು ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಪದಕ್ಕೆ
1: ಸುಲಭ ಆಗುತ್ತೆ,
0: ಸುಲಭ ಆಗುತ್ತೆ, ಕ್ಲೂ ಸಿಗುತ್ತೆ. ಏನ್ ಹೇಳಿ?
5: ತೆರಿಗೆಗೆ
0: ಎರಡಕ್ಷರದ ಪದ, ಎರಡೇ ಅಕ್ಷರ, ಎಕ್ಸ್ಟ್ರಾ ಬೇಡ ಅಲ್ಲಿ.
5: ಆದಾಯ, ಆದಾಯ ಮೂರಾಗುತ್ತೆ.
1: ಹೌದು,
0: ಈಗ
1: ಹೋಗ್ಲಿ ಮೂರಕ್ಷರದನ್ನ ಪ್ರಯತ್ನ ಪಡಿ, ಅವಾಗ ಅದ್ರಲ್ಲಿ ಒಂದಕ್ಷರ.
0: ಒಂದು ಪ್ರಸಿದ್ಧವಾದ ಹೂವಿನ ಮೆರವಣಿಗೆ ಅಥವಾ ಉತ್ಸವ ಅಂತ ಹೇಳ್ತೀವಿ.
5: ಗುಲಾಬಿ ಸರ್.
1: ಉತ್ಸವ,
0: ಉತ್ಸವನ ಹೇಳಿದ್ದು.
1: ಒಂದು ಪ್ರಸಿದ್ಧವಾದ ಹೂವಿನ ಮೆರವಣಿಗೆ ಅಥವಾ ಉತ್ಸವ.
0: ಇದಕ್ಕೆ ಫೇಮಸ್ ಅಂತ ಹೇಳಿದ್ರೆ
1: ಬೆಂಗಳೂರು,
0: ಬೆಂಗಳೂರು ಅಂತ ಹೇಳ್ಬೋದು. ಮೈಸೂರಿನಲ್ಲೂ ಕೂಡ ಎಲ್ಲ ಕಡೆನೂ ಇದೆ, ಆದರೆ ಹೆಚ್ಚು ಪ್ರಸಿದ್ಧವಾದ್ದು ಬೆಂಗಳೂರು ಅಂತ ಹೇಳ್ಬೋದು ನಾವು. ಬೆಂಗಳೂರಿನ ಒಂದು ಉತ್ತರ ಬಂದ್ಬಿಡುತ್ತೆ,
1: ಬಹುಶಃ ನಾವೇ ಉತ್ತರನೇ ಹೇಳಬೇಕು.
0: ಗೊತ್ತಾಗ್ತಾ ಇಲ್ವಾ ಕಿರಣ್?
5: ಗೊತ್ತಾಗ್ತಾ ಇಲ್ಲ ಸರ್.
0: ಓಕೆ, ಕೇಳ್ತಾ ಇರಿ, ಬಹಳ ಸುಲಭ ಇದೆ ತೆರಿಗೆ ಪದ. ಓಕೆ, ಈಗ ಹೆಚ್ಚು ನಾವು ಹಿಂದೆ ಅದನ್ನು ಬಳಸ್ತಾ ಇದ್ವಿ, ಕನ್ನಡದ ಅಚ್ಚ ಕನ್ನಡದ ಪದ ಅದು.
1: ಹೌದು,
0: ಎರಡಕ್ಷರದ್ದು. ಓಕೆ, ತೊಂದರೆ ಇಲ್ಲ, ಮುಂದಿನ ಕರೆ ವರ್ಗ ಮಾಡ್ತಿದ್ದೀವಿ. ಕೇಳಿ ಕಿರಣ್, ನಮಸ್ಕಾರ, ಮುಂದಿನ ಕರೆ. ಹಲೋ,
5: ಹಲೋ,
0: ನಮಸ್ಕಾರ.
5: ನಮಸ್ತೆ,
0: ಯಾರು, ಎಲ್ಲಿಂದ?
5: ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರೇ, ಪ್ರಶ್ನೆ ತಮ್ಗೆ ಕೇಳಿಸಿಲ್ಲ ಅಂತ ಕಾಣುತ್ತೆ ಪ್ರಶ್ನೆ.
1: ಎರಡಕ್ಷರದ ಪದ
5: ಆಪಲ್ ಕೇಳದಲ್ವಾ ನಾವು ಇಲ್ಲಿ? ಗೊತ್ತಾಗಲ್ಲ ಸರ್,
0: ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸುಬ್ರಹ್ಮಣ್ಯ ಜಯಂತ್ ಅವರೇ.
1: ಆಗ್ಲಿ, ಎರಡಕ್ಷರದ ಪದಕ್ಕೆ ಪ್ರಶ್ನೆ. ತೆರಿಗೆ ಅಥವಾ ಕಂದಾಯ, ಮೂರಕ್ಷರದ ಪದಕ್ಕೆ ಒಂದು ಪ್ರಸಿದ್ಧವಾದ ಹೂವಿನ ಮೆರವಣಿಗೆ ಅಥವಾ ಉತ್ಸವ.
5: ಉತ್ಸವಕ್ಕೆ ಪಲ್ಲಕ್ಕಿ ಅಂತ ಹೇಳ್ತಾರೆ ಮೇಡಮ್ ಮೂರನೇದಕ್ಕೆ.
1: ಹಾ,
0: ಓಕೆ.
1: ತೆರಿಗೆ ಅಥವಾ ಕಂದಾಯಕ್ಕೆ
5: ಏನೋ, ತೆರಿಗೆ
1: ಅಥವಾ ಕಂದಾಯ.
5: ತೆರಿಗೆ ಅಥವಾ ಕಂದಾಯಕ್ಕೆ ಮೇಡಮ್ ಏನೋ, ಅದೇನೋ ಗೊತ್ತಾಗ್ಲಿಲ್ಲ ಮೇಡಮ್. ಆದ್ರೆ ಪಲ್ಲಕ್ಕಿ ಅಂತ, ಉತ್ಸವಕ್ಕೆ ಪಲ್ಲಕ್ಕಿ ಅಂತ ಏನೋ ಕರೀತಾರೆ.
0: ಅಂದ್ರೆ ಒಂದು ಪ್ರಸಿದ್ಧವಾದ ಹೂವಿನ
5: ಸುಂಕ ಅನ್ಬೋದ ಮೇಡಮ್? ಸುಂಕ ಮತ್ತೆ ಪಲ್ಲಕ್ಕಿ
0: ಅಲ್ಲ. ಈಗ ಸುಬ್ರಹ್ಮಣ್ಯ ಅವರೇ, ಸುಂಕ ಸರಿ ಉತ್ತರ, ಆದರೆ ಈ ಒಂದು ಆಟಕ್ಕೆ ಅದಲ್ಲ ಉತ್ತರ.
5: ಪಲ್ಲಕ್ಕಿ ಸರಿನಾ ಸರ್?
1: ಅಲ್ಲ,
0: ಪಲ್ಲಕ್ಕಿ ಅಲ್ಲ.
1: ಹೋಗ್ಲಿ, ತೆರಿಗೆ ಕಂದಾಯ ಜೊತೆ ಮತ್ತೊಂದು ಕ್ಲೂ ಕೊಡ್ತೀನಿ. ನಮ್ಮ ಅಂಗೈಗೂ ಹಾಗಂತಾರೆ.
5: ಅಂಗೈಗೆ
1: ಆ ಎರಡಕ್ಷರದ ಪದ, ನಮ್ಮ ಅಂಗೈಗೂ ಅದು ಒಂದು ಸಮಾನಾರ್ಥಕ ಪದಾನೇ.
0: ಸುಬ್ರಹ್ಮಣ್ಯ ಅವರೇ, ಉತ್ತರ ನಾವೇ ಹೇಳ್ಬಿಡ್ತೀವಿ, ಕೇಳಿಸ್ಕೇಳಿ. ಚಿನ್ಮಯ,
1: ನಾವು ಸಾಕಷ್ಟು ಕ್ಲೂ ಕೊಟ್ವಿ, ಆದ್ರೆ ಇಬ್ರು ಹೇಳಲಿಲ್ಲ. ಇದಕ್ಕೆ ತೆರಿಗೆ ಅಥವಾ ಕಂದಾಯಕ್ಕೆ ಸರಿ ಉತ್ತರ ಕರ, ಒಂದು ಪ್ರಸಿದ್ಧವಾದ ಹೂವಿನ ಮೆರವಣಿಗೆ ಅಥವಾ ಉತ್ಸವ ಕರಗ.
0: ಓಕೆ, ಬೆಂಗಳೂರಿನ ಕರಗ ಅಂತ ಹೇಳಿ ಬಹಳ ಫೇಮಸ್, ಮೈಸೂರಲ್ಲೂ ಕರಗ ನಡೀತವೆ, ಬಹಳ ಬಹಳ ಊರುಗಳಲ್ಲಿ ಕರಗಗಳು ನಡೀತವೆ. ಏನು ಹೂವಿನ ಒಂದು ಆಕೃತಿಯಲ್ಲಿ ದೇವರ ಮೇಲೆ ಅದನ್ನು ಹಾಕಿ ಮೆರವಣಿಗೆ ಮಾಡುವಂಥದ್ದು, ಅದಕ್ಕೆ ಕರಗ ಅಂತ ಹೇಳ್ತೀವಿ. ತೆರಿಗೆ ಅಥವಾ ಕಂದಾಯಕ್ಕೆ ಕರ, ಕರ ಕರಗ. ಓಕೆ,
1: ಈಗ
0: ಉತ್ತರ ಬಂದಿದೆಯಾ ಇಲ್ಲ ಅವರು ಕನ್ಫ್ಯೂಸ್ ಆಗಿದಾರ?
1: ಖಂಡಿತ ಯಾರು ಕನ್ಫ್ಯೂಸ್ ಆಗಿಲ್ಲ, ಉತ್ತರಗಳ ಸುರಿಮಳೆನೇ ಇದೆ. ಸರಿ ಉತ್ತರ ಕಳಿಸಿರೋರು ವಸಂತ ನಾಗೇಶ್ ಕುವೆಂಪು ನಗರದಿಂದ, ರೂಪಾ ಶಿವಣ್ಣ ಕಾಮನ್ಕೆರೆ ಹುಣ್ಣಿಯಿಂದ, ವಿಜಯಲಕ್ಷ್ಮಿ ಸಿ ಅವರು, ಸತೀಶ್ ವೆಂಕಟೇಶ್ ರಾಜೇಂದ್ರ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗುಂಡುಪೇಟೆಯಿಂದ ಟೈಲರ್ಸ್ ಪ್ರಶಾಂತ್, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಸತ್ಯಕುಮಾರ್ ರವಿ ಮಹಾಲಕ್ಷ್ಮಿ ಲೇಔಟ್ನಿಂದ, ಗಾಯತ್ರಿ ರಮೇಶ್ ಅವರು ರವಿಕುಮಾರ್ ಕುವೆಂಪು ನಗರದಿಂದ, ಸತ್ಯವತಿ ಎಲ್ ಸಿದ್ದಾರ್ಥ ನಗರದಿಂದ, ಗಾಯತ್ರಿ ಬೆಂಗಳೂರಿನಿಂದ, ಸುನಿತಾ ವಾಸುಕಿಯವರು ಶಿವಣ್ಣ ಟೈಲರ್ ಕಾಮನ್ಕೆರೆ ಹುಣ್ಣಿಯಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ ಅವರು, ಹಾಗೆ ಉಷಾದೇವಿ ಮೈಸೂರಿನಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ದೀಕ್ಷಾ ಜಿ ಬೆಂಗಳೂರಿನಿಂದ, ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್, ಪ್ರಶಾಂತ್ ಪಾಂಡವಪುರದಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಸೆಕೆಂಡ್ ಸ್ಟೇಜಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಜಾಹ್ನವಿ ರಾಮಕೃಷ್ಣ ನಗರದಿಂದ, ಶೀಲಾ ಕೇಶವ ವಿಜಯನಗರ ನಾಲ್ಕನೇ ಹಂತದಿಂದ, ಸುಮತಿ ನಾಗರಾಜ್ ಅವರು ಶೋಭಾ ಮುರಳಿ ನಿವೇದಿತಾ ನಗರದಿಂದ, ಎಸ್ ನಾಗಮಣಿ ಮೈಸೂರು ಜೆಪಿ ನಗರದಿಂದ, ಉಷಾ ಅರಸ್ ಗೋಕುಲಂನಿಂದ, ಲೋಕೇಶ್ ಅವರು ಪದ್ಮ ಅಂಕುಶಾಪುರದಿಂದ, ರಜನಿ ಮದ್ದೂರಿನಿಂದ, ಎನ್ ರಮೇಶ್ ಮಾಳೋದೆ ಬಂಡಿ ಮೊಹಲ್ಲಾದಿಂದ, ಪುಷ್ಪ ಅಸ್ತ್ಕರ್ ಗುಂಡ್ಲುಪೇಟೆಯಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಶಿಲ್ಪಾ ವಾಜಮಂಗ್ಲಾ ಗೇಟ್ನಿಂದ, ಪ್ರಭುಸ್ವಾಮಿ ಗಂಗಾವತಿಯಿಂದ, ಸುಧಾರಾಜ್ ಜೆಎಸ್ಎಸ್ ನಗರದಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ನರಸಿಂಹ ಲಕ್ಷ್ಮೀ ವಿಲಾಸ ರಸ್ತೆಯಿಂದ, ಚೇತನ್ ಅವರು ಪ್ರಭುದೇವ ಪತ್ತಾರ ಕುಷ್ಟಗಿಯಿಂದ, ಸುರಭಿ ಮೈಸೂರಿನಿಂದ, ಗಾಯತ್ರಿ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಶಾಂತಿನಿ ಹಾಸನದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಪುಷ್ಪ ಹುಟ್ಗಳ್ಳಿಯಿಂದ, ನಂಜುಂಡಸ್ವಾಮಿಯವರು ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಹರ್ಷಿತಾ ಶಕ್ತಿನಗರದಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಶಶಿಯುಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಸ್ವರ್ಣಲತಾ ಮೈಸೂರಿನಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ರಮ್ಯಾ ಬೋಗಾದಿಯಿಂದ, ಗೋವಿಂದ ರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಶಾಂಭವಿ ನಾಯ್ಡು ನಗರದಿಂದ, ಗಾಯತ್ರಿ ರಂಗನಾಥ್ ಅವರು, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ನಾಗರತ್ನ ಮಹದೇವಪುರದಿಂದ, ನಂಜುನ್ಗೂಡಿಂದ ಜೀವನ ಜ್ಯೋತಿ, ಪೂಜಾ ಲಿಂಗಣ್ಣಸ್ವಾಮಿ ತಳೂರಿನಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ಡಾಕ್ಟರ್ ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಕೃಪಾ ಮೈಸೂರಿನಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರ ಶ್ರೀರಾಮ್ಪುರದಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ ಅವರು, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವೊಬ್ಬರು ಹೆಸರು ಕಳಿಸಿಲ್ದೆ ಇರೋದ್ರಿಂದ ಅವ್ರ ಹೆಸರನ್ನ ಓದಿಲ್ಲ.
0: ಓಕೆ, ಸುಮಾರು ಒಂದು 70-80 ಹೆಸರುಗಳನ್ನ ಓದಿ
1: 90 ದಾಟೋಗಿದೆ.
0: ಓಕೆ, ಕರೆ ಮಾಡ್ಲಿಕ್ಕಿಂತ ಸಂದೇಶದಲ್ಲಿ ಕಳಿಸುವಂತಹ ಆಸಕ್ತಿ ಹೆಚ್ಚು, ಯಾಕೆಂದ್ರೆ ಕರೆ ಸಿಗಲ್ಲ ಅಂತ ಹೇಳಿ. ಓಕೆ, ತೊಂದರೆ ಇಲ್ಲ, ಪ್ರೀತಿಯಿಂದ ಕಳಿಸ್ತಾ ಇದ್ದಾರೆ, ಅದೇ ರೀತಿ ಪ್ರೀತಿಯಿಂದ ನಾವು ಓದ್ತಾ ಇದೀವಿ ಅಂತ ಹೇಳಿ. ಚಿನ್ಮಯ್ ಈಗ ಕಳೆದ ಬಾರಿ ಅಂದ್ರೆ ಕಳೆದ ಬಾರಿ ಗೇಮ್ ಶೋ ಪ್ರಸಾರ ಆಗಲಿಲ್ಲ.
1: ಹೌದು,
0: ಗೇಮ್ ಶೋ ವಿನ್ನರ್ ಆದಂತಹ
1: ರಾಮಚಂದ್ರ
0: ಅವರ ಮಾತುಗಳನ್ನ ಕೇಳ್ಕೊಂಬರೋಣ, ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ.
6: ಹಲೋ, ನಾನು ನಂಜೂರು ತಾಲೂಕು ಬಿಳಗೆರೆಯಿಂದ ರಾಮಚಂದ್ರ ಅಂತ. ನಾನು 1981 ಇಸ್ವಿಯಿಂದ ಆಕಾಶವಾಣಿ ಕೇಳ್ತಾ ಇದ್ದೀನಿ. ಆದರೆ ನನಗೆ ಇವತ್ತಿನ ವಿನ್ನರ್ ಆದಕ್ಕೆ ನನಗೆ ಭಾಳ ಖುಷಿ ಆಗೋಯ್ತು, ನಂಗೆ ಭಾಳ ಖುಷಿ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ಹಲೋ, ನಾನು
1: ಕೇಳುಗರಿಗೆಲ್ಲ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಈಗಷ್ಟೇ ಕಳೆದ ಬಾರಿ ವಿನ್ನರ್ ಆಗಿದ್ದಂಥ ರಾಮಚಂದ್ರ ಅವ್ರ ಮಾತನ್ನು ಕೇಳ್ಕೊಂಬಂದ್ರಿ. ಈ ಬಾರಿ ಕೂಡ ಇದೇ ರೀತಿ ಒಂದು ಮುಖ್ಯ ಪ್ರಶ್ನೆ ಇರುತ್ತೆ, ಯಾರು ಅದಕ್ಕೆ ಮೊದಲು ನಮಗೆ ಉತ್ತರ ಕಳಿಸ್ತಾರೋ ಅವ್ರಿಗೆ ಮೈಸೂರು ಆಕಾಶವಾಣಿಯನ್ನು ಭೇಟಿಯಾಗುವಂಥ ಒಂದು ಸದವಕಾಶ ಕೂಡ ಇರುತ್ತೆ ಅಂತ ಹೇಳ್ತಾ, ಇದೀಗ ಮುಂದಿನ ಕರೆಗೆ ಹೋಗೋಣ ದಿಗ್ವಿಜಯ್.
0: ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಮುಖ್ಯ ಪ್ರಶ್ನೆ ಕೇಳುವಂತಹ ಸಮಯ. ಮುಖ್ಯ ಪ್ರಶ್ನೆ ಕೇಳಲೇಬೇಕು, ಯಾಕೆಂದರೆ ಅವ್ರಿಗೂ ಕೂಡ ಆಸಕ್ತಿ ಇರುತ್ತೆ, ಆಸೆ ಇರುತ್ತೆ, ಆಕಾಶವಾಣಿ ಭೇಟಿ ಕೊಡುವಂತಹ ಅವಕಾಶ ನಮಗೂ ಸಿಗಲಿ ಅಂಥೇಳಿ. ಈಗ ಇದು ಕೂಡ ಅದೇ ರೀತಿಯಾದಂತಹ ಪ್ರಶ್ನೆ ಅಲ್ವಾ?
1: ಹೌದು. ಈಗ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀವಿ, ಆಕಳಿಕೆ ಅಥವಾ ಅರಳುವುದು ಅಥವಾ ವಿಕಾಸ ಹೊಂದೋದು ಅನ್ನೋ ಒಂದು ಅರ್ಥವನ್ನು ಹೊಂದಿರುವ ಪದ.
0: ಓಕೆ, ಇದು ಕೂಡ ಎರಡಕ್ಷರದ ಒಂದು ಪದ. ಓಕೆ, ಇನ್ನೊಂದು ಸೆಗ್ಮೆಂಟಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳಲಾಗುತ್ತೆ.
1: ಹೌದು,
0: ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ.
1: ನಮಸ್ತೆ ಆಕಾಶವಾಣಿ.
0: ಹಲೋ, ನಮಸ್ಕಾರ.
7: ಹಲೋ,
0: ನಮಸ್ಕಾರ, ಯಾರು, ಎಲ್ಲಿಂದ? ಹಲೋ,
1: ಮಹೇಶ್ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಿಮ್ಮ ಧ್ವನಿ ಸ್ಪಷ್ಟವಾಗಿ ನಮಗೆ ಕೇಳಿಸ್ತಾ ಇಲ್ಲ.
0: ಯಾರು, ಮಹೇಶಾ?
7: ಹೌದು ಸರ್.
0: ಓಕೆ ಮಹೇಶ್, ಪ್ರಶ್ನೆ ಕೇಳದ?
7: ಚಿನ್ಮಯ ಸಿಸ್ಟರ್ ಅವ್ರಿಗೂ ನಮಸ್ತೆ.
1: ನಮಸ್ಕಾರ. ನಿಮ್ಮ ಪ್ರಶ್ನೆ ಎರಡಕ್ಷರದ ಪದಕ್ಕೆ ಚಲಿಸುವುದು ಅಥವಾ ಚಲನೆಯಲ್ಲಿರುವುದು ಅನ್ನೋ ಅರ್ಥ. ಮೂರಕ್ಷರದ ಪದ ಇಂಪಾದ ಧ್ವನಿ.
7: ಕಂಪು, ಕಂಪನ.
0: ಕಂಪು
1: ಅಂದ್ರೆ ಚಲನೆನಾ?
0: ಚಲಿಸುವುದು, ಚಲನೆಯಲ್ಲಿರುವುದು ಅನ್ನುವಂಥದಕ್ಕೆ
7: ಚಲನೆಯಲ್ಲಿರುತ್ತ. ವೇಗ.
0: ಇಂಥದ್ದು
1: ಸ್ಪೀಡ್ ಅಲ್ಲ.
0: ಓಕೆ, ವೇಗ ಆಯ್ತಾ? ಆಯ್ತು. ಇಂಪಾದ ಧ್ವನಿಗೆ ವೇಗ ದೂತ ಅಂತೀರಾ? ಓಕೆ, ಪ್ರಯತ್ನ ಪಡ್ತೀರಾ ಮಹೇಶ್? ಚಲಿಸುವುದು ಅಥವಾ ಚಲನೆಯಲ್ಲಿರುವುದಕ್ಕೆ ಎರಡಕ್ಷರದ ಒಂದು ಪದ, ಇಂಪಾದ ಧ್ವನಿ ಅನ್ನೋದಕ್ಕೆ ಮೂರಕ್ಷರದ ಒಂದು ಪದ.
7: ರಭಸ ಆಗ್ಬೋದಾ?
0: ರಭಸ, ಇಂಪಾದ ಧ್ವನಿ ರಭಸ ಆಗತ್ತಾ? ಆಯ್ತು,
1: ಅದು ಬರೀ ಎರಡಕ್ಷರದ ಪದಕ್ಕೆ ಚಲನೆ ಅಥವಾ ಚಲಿಸುವುದು ಅಂತ ನಾವ್ ಹೇಳ್ತಾ ಇರೋದು.
7: ಇಂಪಾದ ಧ್ವನಿ ಗಾಯನ ಬರ್ತದೆ ಸರ್.
0: ಓಕೆ, ಇಲ್ಲ ಮಹೇಶ್, ಪ್ರಯತ್ನ ಪಟ್ಟಿದ್ರಿ, ತೊಂದರೆ ಇಲ್ಲ, ಕೇಳ್ತಾ ಇರಿ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ.
0: ನಮಸ್ತೆ, ನಮಸ್ಕಾರ, ಯಾರು? ಚಂದ್ರಶೇಖರ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಚಂದ್ರಶೇಖರ್, ಯಾಕೆ ಬೇಜಾರಲ್ಲಿ ಇದ್ದೀರಾ? ಕರೆ ಸಿಕ್ಬಿಡ್ತು ಅಂತ ಬೇಜಾರ? ನೀವು ಬೇಜಾರಲ್ಲಿದ್ರೆ ಬೇಡ ಮಾತಾಡೋದು ಕಟ್ ಮಾಡೋಣ. ಹಾಗಾರೆ
8: ಸರ್ ಹೇಳಿ ಸರ್ ಹೇಳಿ.
0: ಹಾ ನೋಡಿ ಈಗ ಬಂತು ಜೋಶು. ಎಲ್ಲಿಂದ ಚಂದ್ರಶೇಖರ್?
8: ಎನ್ ಚಂದ್ರಶೇಖರ್, ನಾನು ಎಸ್ ಬಿ ಎಂ ಲೇಔಟ್ನಿಂದ ಸರ್.
0: ಓಕೆ, ಏನ್ ಮಾಡ್ಕೊಂಡಿದ್ರಿ ಚಂದ್ರಶೇಖರ್?
8: ಸರ್ ನಾನು ಪ್ರೈವೇಟ್ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀನಿ.
0: ಓಕೆ, ಪ್ರಶ್ನೆ ಕೇಳಿಸ್ತಾ ಇಲ್ಲ ಮತ್ತೊಮ್ಮೆ ಕೇಳ್ಬೇಕಾ?
8: ಹೇಳಿ ಸರ್, ಕಳಿಸಿದೀನಿ ಅದಕ್ಕೆ ಉತ್ತರನು.
0: ಉತ್ತರ ಕಳಿಸ್ಬಿಟ್ಟಿದ್ದೀರಾ, ಹಂಗಾರೆ ಹೇಳ್ಬಿಡಿ ಉತ್ತರ.
8: ಚರ ಇಂಚರ.
0: ಓ ಸೂಪರ್, ಉತ್ತರ ಸರಿಯಾಗಿ ಕಳಿಸ್ಬಿಟ್ಟಿ. ಇವ್ರ ಹೆಸರು ಓದ್ಬಿಡಿ ಚಿನ್ಮಯಿ, ಇವ್ರ ಹೆಸರು ಓದ್ಬಿಡಿ, ಇಲ್ಲೇ ಉತ್ತರ ಕೊಟ್ಬಿಡ್ರಲ್ಲ.
8: ಮ್ಯಾಮ್ ಬೇರೆ ಕ್ವಶನ್ ಕೇಳಿದ್ರೆ ಆಗಿರೋದು.
0: ಏನ್ ಮಾಡೋದು, ಒಬ್ಬೊಬ್ರಿಗೆ ಒಂದೊಂದು ಪ್ರಶ್ನೆ ಆಗುತ್ತೆ. ತೊಂದರೆ ಇಲ್ಲ, ಎಸ್ ಎಂ ಎಸ್ ಅವ್ರು ಕಳಿಸ್ತಾ ಇದ್ರಲ್ಲ, ಕಳಿಸ್ತಾ ಇರಿ. ಆಯ್ತಾ?
8: ಓಕೆ
0: ಚಂದ್ರಶೇಖರ್, ಕರೆ ಮಾಡಿದ್ದು ಧನ್ಯವಾದಗಳು, ನಮಸ್ಕಾರ. ಇದೆಯಾ ಉತ್ತರ?
1: ಖಂಡಿತವಾಗ್ಲೂ ಇದೆ, ಆದ್ರೆ ಸ್ವಲ್ಪ ಜನ ಯಾಕೋ ಇದಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ, ಆದ್ರಿಂದ ಆಚೀಚೆ ಬೇರೆ ಉತ್ತರಗಳನ್ನ ಕೂಡ ಕೊಟ್ಟಿದ್ದಾರೆ. ಸರಿ ಉತ್ತರ ಕೊಟ್ಟರು ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ ಯುಧಿಷ್ಠ ರಂಪುರೆ ನಜರ್ಬಾದ್ನಿಂದ, ಹಾಗೆ ಗಾಯತ್ರಿ ಸಂಗೀತ ಅವರು, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಪೂಜಾ ಲಿಂಗಣ್ಣಸ್ವಾಮಿ ತಳ್ಳೂರಿನಿಂದ, ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗ ಹಿರೇಮಠ ಅವರು, ಪದ್ಮಾ ಅಂಕುಶಪುರದಿಂದ ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಸತ್ಯಕುಮಾರ್ ರವಿ ಮಹಾಲಕ್ಷ್ಮಿ ಲೇಔಟ್ನಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ವಸಂತ ನಾಗೇಶ್ ಕುವೆಂಪು ನಗರದಿಂದ, ಸುಧಾರಾಜ್ ಜೆಎಸ್ಎಸ್ ನಗರದಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ವರ್ಷ ಮತ್ತು ಲಲಿತಾ ಹೆಬ್ಬಾಳ್ನಿಂದ, ಸತ್ಯವತಿ ಎಲ್ ಸಿದ್ಧಾರ್ಥ ನಗರದಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ನರಸಿಂಹಯ್ಯ ಆರ್ ಐಪಿಎಸ್ ನಗರದಿಂದ, ಎನ್ ಎಚ್ ಜೈರಾಮ್ ಹೆಬ್ಬಾಳ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಓಕೆ, ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ
9: ಹಲೋ,
0: ನಮಸ್ಕಾರ.
9: ನಮಸ್ಕಾರ ಸರ್, ಕೃಪಾ ಮೈಸೂರಿಂದ.
0: ಕೃಪಾ ಅವರೇ, ರೇಡಿಯೋ ಸೆಟ್ ನಿಂದ ದೂರ ಇರ್ತೀರಾ?
9: ಹಾಂ ಸರ್, ದೂರ ಬಂದಿದ್ದೀನಿ.
0: ಓಕೆ, ಕೃಪಾ ಅವ್ರಿಗೆ ಪ್ರಶ್ನೆ ಕೇಳೋದಾ?
9: ಹಾಂ ಸರ್ ಕೇಳಿ.
0: ಎರಡಕ್ಷರಕ್ಕೆ ಕ್ಲೂ ಹೀಗಿದೆ, ಸಂಗೀತದಲ್ಲಿ ಒಂದು ರಾಗದ ಹೆಸರು. ಓಕೆ, ಮೂರಕ್ಷರಕ್ಕೆ ಅಭಿನಯ ಪ್ರಧಾನವಾದ ದೃಶ್ಯ ಪ್ರಬಂಧ ಅಥವಾ ರೂಪಕ. ಸಂಗೀತದಲ್ಲಿ ಒಂದು ರಾಗದ ಹೆಸರು,
9: ಗೀತದಲ್ಲಿ ಒಂದು ರಾಗದ ಹೆಸರು,
0: ಸಂಗೀತದಲ್ಲಿ ಒಂದು ರಾಗದ ಹೆಸರು, ಯಾವ ರಾಗ ಅಂತ ಹೇಳ್ಬೇಕು ನೀವು. ಎರಡಕ್ಷರಕ್ಕೆ, ಮೂರಕ್ಷರಕ್ಕೆ ಅಭಿನಯ ಪ್ರಧಾನವಾದ ದೃಶ್ಯ ಪ್ರಬಂಧ ಅಂತ ಹೇಳ್ಬೋದು. ಅದಕ್ಕೆ ಮೂರಕ್ಷರದ್ದು
9: ದೀರ್ಘ
0: ಕೃಪಾ ಅವ್ರೆ ಹೇಳ್ತೀರಾ?
9: ಸರ್ ಏನೋ ಗೊತ್ತೇ ಆಗ್ತಾ ಇಲ್ಲ ಸರ್.
0: ಗೊತ್ತೇ ಆಗ್ತಿಲ್ವಾ, ನೀವೇ ಹಿಂಗ ಅನ್ಬಿಟ್ರೆ ಹೆಂಗೆ ಕೇಳ್ತೀರಿ, ಕಾರ್ಯಕ್ರಮ ಗೊತ್ತಾಗುತ್ತೆ. ಆಯ್ತಾ?
9: ಹಾಂ ಸರ್. ಓಕೆ,
0: ನಮಸ್ಕಾರ. ಮುಂದಿನ ಕರೆ. ಓಕೆ, ಮುಂದಿನ ಕರೆ ಹೋಗೋಣ.
1: ನಮಸ್ತೆ ಆಕಾಶವಾಣಿ.
10: ಹಲೋ,
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
10: ನಮಸ್ತೆ ಮೇಡಮ್, ಚಿಂತನ ಅಂತ ಚಿತ್ರದುರ್ಗದಿಂದ.
1: ಏನಪ್ಪ ಹೆಸರು?
10: ಚಿಂತನ.
0: ಚಿಂತನ, ಮೊದಲನೇ ಬಾರಿ ಕರೆ ಮಾಡಿದೀರಾ?
10: ಹೌದು ಸರ್.
0: ಓಕೆ, ಏನ್ ಮಾಡ್ಕೊಂಡಿದ್ರಿ ಚಿಂತನ? ಯಾಕೆ ಚಿತ್ರದುರ್ಗದಿಂದ ಮೈಸೂರು ಆಕಾಶವಾಣಿ ಕರೆ ಮಾಡ್ಬೇಕು ಅನ್ಸಿದ್ದು?
10: ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಕೇಳಕ್ ಅದಕ್ಕೆ ಸರ್.
0: ಯಾರು ಹೇಳಿದ್ ನಿಮ್ಗೆ ಈ ಕಾರ್ಯಕ್ರಮ ಬರ್ತಾ ಇದೆ ಅಂತ ಹೇಳಿ?
10: ಅಪ್ಪಾಜಿ ಹೇಳಿದ್ರು ಸರ್.
0: ಏ, ನಿಮ್ಮ ಅಪ್ಪನ ಹೆಸರು?
10: ಶಿವಕುಮಾರ್.
0: ಓಕೆ, ಅವ್ರು ಕೇಳ್ತಾ ಇರ್ತಾರಾ?
10: ಎಸ್ ಸರ್, ಯಾವಾಗ ಕೇಳ್ತಾನೆ ಇರ್ತಾರೆ ಅವರು.
0: ಓಕೆ ಆಯ್ತು, ಚಿಂತನ ಪ್ರಶ್ನೆ ಕೇಳದಾ?
10: ಇಲ್ಲ ಸರ್, ಕೇಳಿಲ್ಲ.
0: ಅಲ್ಲ, ಪ್ರಶ್ನೆ ಕೇಳ್ತೀನಿ ಈಗ, ಕೇಳ್ತೀನಿ.
1: ನಿಮ್ ಪ್ರಶ್ನೆ, ಸಂಗೀತದಲ್ಲಿ ಒಂದು ರಾಗದ ಹೆಸರು, ಇದು ಎರಡಕ್ಷರ ಪದದ ಕ್ಲೂ. ಮೂರಕ್ಷರದ ಪದಕ್ಕೆ ಅಭಿನಯ ಪ್ರಧಾನವಾದ ದೃಶ್ಯ ಪ್ರಬಂಧ ಅಥವಾ ರೂಪಕ.
10: ಸಂಗೀತ ಮೇಡಮ್?
1: ಅಲ್ಲ ಅಲ್ಲ ಅಲ್ಲ, ಸಂಗೀತದಲ್ಲಿ ಒಂದು ರಾಗದ ಹೆಸರು, ಅದು ಎರಡಕ್ಷರದ ಪದ. ಮೂರಕ್ಷರದ ಪದ ಆ ಎರಡಕ್ಷರಕ್ಕೆ ಇನ್ನೊಂದು ಅಕ್ಷರ ಸೇರಿಸಬೇಕು. ಅಭಿನಯ ಪ್ರಧಾನವಾದ ದೃಶ್ಯ ಪ್ರಬಂಧ ಅಥವಾ ರೂಪಕ.
10: ವೀಣೆ ಮೇಡಮ್.
1: ಏನಪ್ಪ?
10: ವೀಣೆ.
0: ವೀಣೆ. ಇಲ್ಲ ಚಿಂತನ, ಉತ್ತರ ಹೇಳ್ತೀವಿ ಕೇಳಿಸ್ಕೋ. ಸಂಗೀತದಲ್ಲಿ ಒಂದು ರಾಗದ ಹೆಸರು ಅಂತ ಹೇಳಿದ್ರೆ ನಾಟ ರಾಗ ಅಂತ ಹೇಳ್ತೀವಿ, ನಾಟ. ಓಕೆ, ಅಭಿನಯ ಪ್ರಧಾನವಾದ ದೃಶ್ಯ ಪ್ರಬಂಧ ಅಂತ ಹೇಳಿದ್ರೆ ನಾಟಕ.
10: ನಾಟಕ.
0: ಓಕೆ, ನಾಟಕೆ, ನಾಟಗೆ ಕಾ ಸೇರಿಸಿದ್ರೆ ನಾಟಕ ಆಯ್ತು, ನಾಟ ನಾಟಕ, ಸರಿನಾ? ಓಕೆ, ಮೊದಲನೇ ಬಾರಿ ಪ್ರಯತ್ನ ಪಟ್ಟಿದ್ರಿ, ವೆರಿ ಗುಡ್. ಹೀಗೆ ಕರೆ ಮಾಡ್ತೀರಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಓಕೆ ಚಿನ್ಮಯ್ ಉತ್ತರ ಇದೆಯಾ?
1: ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇದೆ. ಶಾಂತಿನಿ ಹಾಸನದಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ನರಸಿಂಹ ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಸೌಮ್ಯ ಎಸ್ಪಿಎಂ ಲೇಔಟ್ನಿಂದ, ನಂಜುನಸ್ವಾಮಿ ಸಂತೆ ಬಾಚನಹಳ್ಳಿಯಿಂದ, ಗಾಯತ್ರಿ ರಂಗನಾಥರು ರಾಮಕೃಷ್ಣನಗರದಿಂದ, ಜಾಹ್ನವಿ ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ ನಂದು ಅವರು, ವಿನುತಾ ಜಯಲಕ್ಷ್ಮೀಪುರಂನಿಂದ, ಸುರಭಿ ಮೈಸೂರಿನಿಂದ, ಪ್ರಭುದೇವ ಪತ್ತಾರ ಕುಷ್ಟಗಿಯಿಂದ, ಉಮಾರಾಮದಾಸ್ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಸ್ವರ್ಣಲತಾ ಮೈಸೂರಿನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಇವರಿಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ.
0: ಓಕೆ, ಮುಖ್ಯ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳುವಂತಹ ಸಮಯ. ಎರಡಕ್ಷರದ ಒಂದು ಕ್ಲೂ ಆಗಲೇ ಕೇಳಿದ್ವಿ. ಆಕಳಿಕೆ ಅಥವಾ ಅರಳುವುದು ಅಥವಾ ವಿಕಾಸವಾಗುವುದು ಎಂಬ ಅರ್ಥವನ್ನು ಹೊಂದಿರುವ ಪದ ಅಂಥೇಳಿ. ಈಗ ನೆಕ್ಸ್ಟ್ ಕ್ಲೂ ಹೇಳಿ.
1: ನೆಕ್ಸ್ಟ್ ಕ್ಲೂ ಬಂದು, ಯಾವುದನ್ನಾದರೂ ಅದ್ದೂರಿಯಾಗಿ ವೈಭವೋಪೇತವಾಗಿ ಮಾಡುವುದು ಅನ್ನೋದು ನೆಕ್ಸ್ಟ್ ಕ್ಲೂ.
0: ಯಾವುದನ್ನಾದರೂ ಅದ್ದೂರಿಯಾಗಿ ವೈಭವೋಪೇತವಾಗಿ ಮಾಡುವಂಥದ್ದು, ಅದಕ್ಕೆ ಎಷ್ಟಕ್ಷರ ನಾವು ಹೇಳೋದು ಬೇಡಲ್ವಾ?
1: ಹೌದು,
0: ಏಕೆಂದರೆ ಮುಖ್ಯ ಪ್ರಶ್ನೆ ಅಂದರೆ ಸ್ವಲ್ಪ ಒಂದು ಟ್ವಿಸ್ಟ್ ಇರಲಿ ಅಂತ ಹೇಳಿ.
1: ನಿಜ.
0: ನೋಡೋಣ ಈ ಬಾರಿ ಯಾರು ಗೇಮ್ ಶೋ ವಿನ್ನರ್ ಆಗ್ತಾರೆ, ಮೊದಲು ಸಂದೇಶವನ್ನು ಕಳಿಸ್ತಾರೆ ಅಂತ ಕಾತರದಿಂದ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಒಂದು ಬ್ರೇಕ್ ಬೇಕಾ?
1: ಖಂಡಿತ.
0: ಸಂದೇಶವನ್ನು ಬಹಳಷ್ಟು ಓದಿದಿರಿ, ಒಂದು ಸಣ್ಣ ಬ್ರೇಕನ್ನು ತಗೊಂಡು ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
11: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಬಹುದು.
12: ಒಂಟಿ ತಾಯಿ ಯಾವುದೇ ಆದಾಯವಿಲ್ಲದಿದ್ದಾಗ ಮಗುವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂದ್ರೆ ಮಕ್ಕಳ ನ್ಯಾಯ ಕಾಯ್ದೆ, ಪಾಲನೆ ಮತ್ತು ಪೋಷಣೆ ನ್ಯಾಯ ಕಾಯ್ದೆ 2015 ಈ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮ ಸರ್ಕಾರ ಜುವೆನೈಲ್ ಫಂಡ್ ಅಂತಾನೆ ಎತ್ತಿಟ್ಟಿರುತ್ತೆ.
11: ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
13: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
14: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
13: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
14: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
13: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
11: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೆ ಕೇಳಿ ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
0: ಕೇಳುಗರೆ, ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಆಟ ಎರಡಕ್ಷರ ಮೂರಕ್ಷರದ ಆಟ ಆಡ್ತಾ ಇದ್ದೀವಿ. ಈಗ ಮುಂದಿನ ಕರೆಗೆ ಹೋಗುವಂತಹ ಸಮಯ. ಹಲೋ ಹಲೋ
15: ಹಲೋ,
0: ನಮಸ್ಕಾರ.
15: ನಮಸ್ತೆ ಸರ್, ಚಿನ್ನಮಣಿ ಅಂತ.
0: ನಮಸ್ಕಾರ ಚಿನ್ನಮಣಿ ಅವರೇ, ಪ್ರಶ್ನೆ ಕೇಳದ ನಿಮಗೆ?
1: ನಿಮ್ಮ ಪ್ರಶ್ನೆ, ಎರಡಕ್ಷರದ ಪದಕ್ಕೆ ಪ್ರತಿಜ್ಞೆ ಅಥವಾ ಶಪಥ, ಮೂರಕ್ಷರದ ಪದಕ್ಕೆ ನಗರ ಅಥವಾ ಪುರ.
15: ಪ್ರತಿಜ್ಞೆ
0: ಅಥವಾ ಶಪಥ, ಎರಡಕ್ಷರಕ್ಕೆ, ಮೂರಕ್ಷರಕ್ಕೆ ನಗರ ಅಥವಾ ಪುರ, ಅನ್ನೋದಕ್ಕೆ
16: ನಗರ ಅಥವಾ
0: ಪುರ. ನಗರ ಸಿಟಿ ಅಂತಾನೂ ಹೇಳ್ಬೋದು. ಚಿನ್ನಮಣಿಯವರು ಹೇಳ್ತೀರಾ? ಗೊತ್ತಾಗ್ತಿಲ್ವಾ? ಪ್ರತಿಜ್ಞೆ ಅಥವಾ ಶಪಥ? ನಾನು ತೊಡ್ತೀನಿ.
1: ಅದೇ ಇನ್ ನೆಕ್ಸ್ಟ್ ಆದ್ರೆ ನಾವೇ ಹೇಳ್ಬಿಡ್ಬೇಕು.
0: ಓಕೆ, ಉತ್ತರ ಕೊಡ್ತೀರಾ? ಮುಂದಕ್ಕೆ ಹೋಗೋಣ. ಓಕೆ, ನಮಸ್ಕಾರ. ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ,
17: ದಿಗ್ವಿಜಯರಿಗೂ ಹಾಗೂ ತಮ್ಮ ಸೋದರಿ ಇಲ್ಲಿ ಸವಿತಾ
0: ಸವಿತಾ
17: ತಿನ್ಮಯವರಿಗೂ ಕ್ಯಾಬಿನೆಟ್ ಸಮಿತಿ ಮಾಡಿ ಧನ್ಯವಾದಗಳು.
0: ನಮಸ್ಕಾರ ಸೋಮಶೇಖರ್ ಅವರೇ. ಪ್ರಶ್ನೆ ಕೇಳ್ತಾ?
17: ಕೇಳ್ದು ಸರ್.
0: ಹೇಳ್ತೀರಾ ಉತ್ತರ?
17: ಹೇಳ್ತೀನಿ ಸರ್.
0: ಹೇಳಿ.
17: ಒಂದು ಮೊದಲನೇದಕ್ಕೆ
0: ಪ್ರತಿಜ್ಞೆ ಅಥವಾ ಶಪಥ.
17: ಒಂದು ಪ್ರತಿಜ್ಞೆ ಪಥ ಮಾಡೋದು.
0: ಏನ್ ಪಥ ಮಾಡ್ತೀರಿ?
17: ಯಾವ ಪ್ರತಿಜ್ಞೆ ಮಾಡ್ತೀರಿ? ಪ್ರತಿಜ್ಞೆ ಮಾಡೋ ಬದಲು ಶಪಥ ಮಾಡೋದು.
0: ಅಲ್ಲಪ್ಪ, ನಾನು ಅದೇ ಹೇಳ್ತೀನಲ್ಲ, ಪ್ರತಿಜ್ಞೆ ಅಥವಾ ಶಪಥಕ್ಕೆ ಎರಡಕ್ಷರದ ಒಂದು ಪದ ಇದೆ ಬೇರೆದು.
17: ಪಣ. ಪಣ ತೊಡೋದು.
0: ಪಣ. ಓ, ಕರೆಕ್ಟ್ ನೋಡಿ, ಕರೆಕ್ಟ್ ಆಗಿ ಹೇಳಿದ್ರಿ. ಆಯ್ತು.
17: ಪಣ ಪಟ್ಟಣ.
0: ಸೂಪರ್ ಸೋಮಶೇಖರ್ ಅವರೇ,
17: ಥ್ಯಾಂಕ್ ಯು ಸರ್.
0: ಬಹಳ ಖುಷಿ ಆಯ್ತು ನನಗೆ, ಬಹಳ ದಿನಗಳ ನಂತರ ಸರಿ ಉತ್ತರ ಕೊಟ್ಟಿದ್ದೀರಿ ಅಂತ.
17: ಥ್ಯಾಂಕ್ ಯು ಸರ್.
0: ಓಕೆ, ನಮಸ್ಕಾರ, ಕರೆ ಮಾಡಿ ಧನ್ಯವಾದಗಳು. ಚಿನ್ಮಯ್ ಸೋಮಶೇಖರ್ ಅವರು ಕರೆಕ್ಟ್ ಆಗಿ ಉತ್ತರ ಕೊಟ್ಟರು.
1: ಹೌದು
0: ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಕ್ಕೆ ಮುಂಚೆ ಸಂದೇಶವನ್ನು ಓದ್ಬಿಡಿ, ಸ್ವಲ್ಪ ನಾವು ರಿಲ್ಯಾಕ್ಸ್ ಮಾಡ್ತೀವಿ, ಯಾಕೆಂದ್ರೆ ತುಂಬಾ ಇರುತ್ತೆ ಅಂತ ಕಾಣುತ್ತೆ.
1: ಸರಿ, ಉತ್ತರ ಕೊಟ್ಟವರು ಪೂಜಾ ಲಿಂಗಣಸ್ವಾಮಿ ತಳ್ಳೂರಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹಿರಿಯಣ್ಣ ಅವರು ಕೆಆರ್ ಪೇಟೆಯಿಂದ, ಎನ್ ಚಂದ್ರಶೇಖರ್ ಎಸ್ಪಿಎಂ ಲೇಔಟ್ನಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಜಯಶ್ರೀ ರಾಮಕೃಷ್ಣನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಎಸ್ ಆನಂದ್ ನಾಯಕ ಸುಣ್ಣದಗೇರಿಯಿಂದ, ಮಹೇಶ್ ಸೂರು ಶಿಕಾರಿಪುರದಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಎನ್ಎಚ್ ಜೈರಾಮ್ ಹೆಬ್ಬಾಳ್ನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಸ್ವರ್ಣಲತಾ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಾಂಭವಿ ನಾಯ್ಡು ನಗರದಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿಯಿಂದ, ಹಾಗೆ ಸುಧಾರಾಜ್ ಜೆಎಸ್ಎಸ್ ನಗರದಿಂದ, ನಂದು ಲಕ್ಷ್ಮೀ ವಿಲಾಸ ರಸ್ತೆಯಿಂದ, ವಿಜಯಲಕ್ಷ್ಮಿ ಸಿ ಅವರು, ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗೋಕುಲಂನಿಂದ ಚಿತ್ಕಲಾ, ಗಾಯತ್ರಿ ಬೆಂಗಳೂರಿನಿಂದ, ವೇದಾ ಹೇಮಂತ್ ಕುಮಾರ್ ಪಾಲಹಳ್ಳಿಯಿಂದ, ತೇಜೇಶ್ವರರಾವ್ ಐಪಿಎಸ್ ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಸತ್ಯವತಿ ಎಲ್ ಸಿದ್ದಾರ್ಥ ನಗರದಿಂದ, ಶಿವಣ್ಣ ಟೈಲರ್ ಕಾಮನ್ಕೆರೆ ಹುಂಡಿಯಿಂದ, ಪ್ರಭುದೇವ ಪತ್ತಾರ ಕುಷ್ಟಗಿಯಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಂಜುಂಡಸ್ವಾಮಿ ಮೈಸೂರಿನಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ಭಾರತಿ ಹರೀಶ್ ಉದಯನಗರದಿಂದ, ಶಾಂತಿನಿ ಹಾಸನದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಉಷಾದೇವಿ ಮೈಸೂರಿನಿಂದ, ಸತೀಶ್ ವೆಂಕಟೇಶ್ ರಾಜೇಂದ್ರ ನಗರದಿಂದ, ಸುರಭಿ ಮೈಸೂರಿನಿಂದ, ಹೆಬ್ಬಾಳ್ನಿಂದ ಪ್ರಸನ್ನ, ದೀಕ್ಷಾ ಆದಿತ್ಯ ಬೆಂಗಳೂರಿನಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಮೋಸ್ಟ್ಲಿ ಅದು ಉದಯನಗರ ಅಲ್ಲ, ಉದಯಗಿರಿ ಅಂತ ಕಾಣಿಸುತ್ತೆ. ಓಕೆ, ತೊಂದರೆ ಇಲ್ಲ, ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
18: ಹಲೋ ಸರ್, ನಮಸ್ತೆ.
0: ಯಾರು, ಎಲ್ಲಿಂದ?
18: ನಾನು ಉಮಾ ರಾಮದಾಸ್, ರಾಯಚೂರಿಂದ ಸರ್.
0: ಉಮಾ ರಾಮದಾಸ್ ಅವರೇ, ಓಕೆ, ಪ್ರಶ್ನೆ ಕೇಳೋದಾ?
18: ಕೇಳಿ ಸರ್.
0: ಓಕೆ, ವಿಶ್ವದ ದೀರ್ಘವಾದ ಕಾಲಖಂಡ ಎರಡಕ್ಷರಕ್ಕೆ, ಮೂರಕ್ಷರಕ್ಕೆ ಜೊತೆ ಅಥವಾ ಜೋಡಿ ಅನ್ನುವ ಪದ.

0: ನಮಸ್ಕಾರ. ಓಕೆ ಉತ್ತರ ಇದೆಯಾ ಸಂದೇಶ?
1: ಅವ್ರು ಕೊಡೋ ಅಷ್ಟರಲ್ಲಿ ಒಂದು ಮೂರ್ನಾಲ್ಕು ಜನ ಕಳಿಸಿದ್ರು. ಹರ್ಷಿತಾ ಶಕ್ತಿನಗರದಿಂದ, ರಜನಿ ಮದ್ದೂರಿನಿಂದ, ಎನ್ ಚಂದ್ರಶೇಖರ್ SBM ಲೇಔಟ್ ಬೋಗಾದಿಯಿಂದ, ಕೃಪಾ ಮೈಸೂರಿನಿಂದ. ಇವರಿಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ.
0: ಮುಂದಿನ ಕರೆ.
1: ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
2: ವೆಂಕಟೇಶ್ ಬಿಆರ್, ಬತಮಾಳ್ ಗ್ರಾಮದಿಂದ.
1: ವೆಂಕಟೇಶ್ ಅವರೇ, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದೆ ಅನ್ಕೋತೀನಿ.
2: ಗೊತ್ತಾಯ್ತು ಮೇಡಮ್.
1: ನಿಮ್ ಪ್ರಶ್ನೆ ಈ ರೀತಿ ಇದೆ. ಕಾಡುಗಳ ಜೀವಾಳ ಎರಡಕ್ಷರದ ಪದಕ್ಕೆ, ಮೂರಕ್ಷರದ ಪದಕ್ಕೆ ದೇವರು ಅಥವಾ ರಾಜರಿಗೆ ಗೌರವ ಸೂಚಿಸಲು ಬಳಸುವ ಪಂಖ.
0: ಇಷ್ಟೊಂದು ಈಸಿ ಕೇಳ್ಬಿಟ್ರಲ್ಲ ವೆಂಕಟೇಶ್ಗೆ ನೀವು.
2: ಚಾಮರ? ಚಾಮರ ಅಲ್ಲ ಸರ್.
1: ಅಲ್ಲ ಚಾಮರ ಆದ್ರೆ ಎರಡಕ್ಷರ ಪದ.
0: ಎರಡಕ್ಷರಕ್ಕೆ ಏನ್ ಸೇರಿಸ್ತೀರಿ? ಏನ್ ಕಳಿತೀರಿ ಇದ್ರಲ್ಲಿ?
2: ಓಹೋ,
0: ಕಾಡುಗಳ ಜೀವಾಳಕ್ಕೆ ಏನು ಎರಡಕ್ಷರ?
2: ಚಾರ.
1: ಚಾರ
0: ಏನಂಗಂದ್ರೆ
2: ಚಾರಣ.
0: ಅದು ಕಾಡುಗಳ ಜೀವಾಳನ ಅದು ಚಾರಣ ಮಾಡೋದು.
2: ಕಾಡುಗಳ ಜೀವಾಳ
0: ಏನ ಅಲ್ಲಿ ನೀವು ಉತ್ತರ ಕೊಟ್ಬಿಟ್ಟು ನೀವು ಅಲ್ಲೇ ಸುತ್ತಾಡದ್ ಬಿಟ್ಬಿಟ್ಟು
1: ಈಗ ನೋಡಿ ಮೂರಕ್ಷರದಲ್ಲಿ ಎಲ್ಲಾ ಅಕ್ಷರನು ಒಂದೊಂದ್ಸತಿ ತೆಕ್ಕೊಂಬನಿ ಏನೋ.
0: ವೆಂಕಟೇಶ್ ಅವರು ಉತ್ತರ ಸರಿಯಾಗಿ ಕೊಟ್ಬಿಟ್ಟು ಇನ್ನೊಂದು ಉತ್ತರಕ್ಕೆ
2: ಮರ ಮರ ಮರ ಮರ
0: ಅಲ್ಲೇ ಸುತ್ತರಪ್ಪ ಅಂತಂದ್ರೆ ಇಲ್ಲ ಪಕ್ಕದೂರಲ್ಲಿ ಹೋಗಿ ಸುತ್ತೀನಿ ಅನ್ನ ಗಾಯ್ತೀಗ. ಮರ ಚಾಮರ ಸರಿಯಾಗಿದೆ ಉತ್ತರ ವೆಂಕಟೇಶ್.
2: ಓಕೆ ಸರ್, ಥ್ಯಾಂಕ್ ಯು.
0: ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ. ಓಕೆ ಚಿನ್ಮಯಿ, ಉತ್ತರ ಇದೆಯಾ?
1: ಖಂಡಿತವಾಗ್ಲೂ. ಇದಕ್ಕೆ ಸರಿ ಉತ್ತರ ಕೊಟ್ಟಿರೋರು NH ಜಯರಾಮ್ ಹೆಬ್ಬಾಳ್ನಿಂದ, ವಸಂತ ನಾಗೇಶ್ವರು ಯುಧಿಷ್ಠಿರ ರಂಪುರ ನಸರ್ಬಾದ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, KT ಶ್ರೀಮತಿ ರಾಮಕೃಷ್ಣನಗರದಿಂದ, ಎನ್ ರಮೇಶ್ ಮಾಳದೆ ಮಂಡಿ ಮೊಹಲ್ಲಾದಿಂದ, ಕೃಪಾ ಮೈಸೂರಿನಿಂದ, ಪೂಜಾ ಲಿಂಗಣಸ್ವಾಮಿ ತಳ್ಳೂರಿನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಎನ್ ಚಂದ್ರಶೇಖರ್ SBM ಲೇಔಟ್ನಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಎಸ್ ಆನಂದ ನಾಯಕ ಸುಣ್ಣದಕೇರಿಯಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಶಾಂಭವಿ ನಾಯ್ಡು ನಗರದಿಂದ, ತೇಜೇಶ್ವರ ರಾವ್ IPS ನಗರದಿಂದ, ರಜನಿ ಮದ್ದೂರಿನಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಉಮಾರಾಮ್ ದಾಸ್ ಮೈಸೂರಿನಿಂದ, ಸುಮತಿ ನಾಗರಾಜ್ ಅವರು, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, HN ವಿಶ್ವನಾಥ್ ಸರಸ್ವತಿಪುರಂನಿಂದ, ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಶೀಲಾ ಕೇಶವ ವಿಜಯನಗರ ನಾಲ್ಕನೇ ಹಂತದಿಂದ, ಉಷಾದೇವಿ ಮೈಸೂರಿನಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ ಅವರು, ಉಷಾ ಅರಸ್ ಗೋಕುಲಂನಿಂದ, ಯೋಗಾನಂದ ರಂಪುರೆ ನಸರ್ಬಾದ್ನಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಗಾಯತ್ರಿ ರಮೇಶ್ ಅವರು, ಲಲಿತಾ ಮತ್ತು ವರ್ಷಾ ಹೆಬ್ಬಾಳ್ನಿಂದ, ಗೋಕುಲಂನಿಂದ ಚಿತ್ಕಲ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ನಂಜುಂಡಸ್ವಾಮಿ ಮೈಸೂರಿನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ಗುಂಡ್ಲುಪೇಟೆಯಿಂದ ನಂದೀಶ್ ಅವರು, ಹಾಗೆ ಇನ್ನು ಸುರಭಿ ಮೈಸೂರಿನಿಂದ, ದೀಕ್ಷಾ ಆದಿತ್ಯ ಬೆಂಗಳೂರಿನಿಂದ. ಇವರಿಷ್ಟು ಜನ ಸರಿ ಉತ್ತರ ಕಳಿಸಿದ್ದಾರೆ.
0: ಓಕೆ, ಮುಂದಿನ ಕರೆ. ಹಲೋ ನಮಸ್ಕಾರ.
3: ಹಲೋ
0: ನಮಸ್ಕಾರ.
3: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
3: ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಸರ್.
0: ಓಕೆ ರಾಮಚಂದ್ರ, ಪ್ರಶ್ನೆ ಕೇಳೋದಾ?
3: ಕೇಳಿ ಸರ್.
0: ಎರಡಕ್ಷರಕ್ಕೆ ಮಾಲೆ ಅಥವಾ ಸರೋವರ ಅನ್ನುವ ಅರ್ಥವನ್ನ ಕೊಡುವ ಪದ. ಓಕೆ, ಮೂರಕ್ಷರಕ್ಕೆ ಏನಪ್ಪ?
3: ಎಲೆಕ್ಷನ್
0: ಏನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ರಾಮಚಂದ್ರ ಅವ್ರೆ. ಎರಡಕ್ಷರಕ್ಕೆ ಮಾಲೆ ಅಥವಾ ಸರೋವರ ಅನ್ನುವ ಅರ್ಥವನ್ನ ಕೊಡುವ ಪದ ಆಯ್ತಾ?
3: ಮೂರಕ್ಷರ
0: ಸರೋವರ ಅನ್ನುವ ಅರ್ಥವನ್ನು ಕೊಡುವ ಪದ. ಮೂರಕ್ಷರಕ್ಕೆ ನಿರಾಡಂಬರತೆಯನ್ನ ಸೂಚಿಸುವ ಒಂದು
1: ಹೆಣ್ಣಿನ
0: ಹೆಸರು. ಓಕೆ, ಎರಡಕ್ಷರ ಮೂರಕ್ಷರದ ಒಂದು ಪದ.
3: ಕಮಲ.
0: ಕಮಲ
3: ಕಮಲ
0: ಎರಡಕ್ಷರಕ್ಕೆ ಏನು?
3: ಎರಡಕ್ಷರಕ್ಕೆ ನವೀನ.
0: ನವೀನ
1: ಅದ್ ಮೂರಕ್ಷರ ಅಲ್ವಾ? ನವೀನ ಅಲ್ಲ, ನಾವೇ ಮಾಲೆ ಅಂತ ಪದ ಕೊಟ್ಟಿದ್ವಿ ಅಲ್ವಾ?
0: ಮಾಲೆ ಅಥವಾ ಸರೋವರ ಅನ್ನುವ ಪದದ ಅರ್ಥ. ಓಕೆ ರಾಮಚಂದ್ರ ಅವರು, ಪ್ರಯತ್ನ ಪಟ್ಟಿದ್ದೀರಿ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆ ಹೋಗ್ತಿದ್ದೀವಿ. ಹಲೋ ಹಲೋ ಹಲೋ
4: ಹಲೋ
0: ನಮಸ್ಕಾರ, ಮಾತಾಡಿ. ಯಾರು?
4: ಮಾಧವ್ ಸರ್.
0: ಯಾಕೆ ಮಾಧವನ್ ಅವರೇ, ಚೆನ್ನೈಯಿಂದ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಇದ್ಬಿಟ್ರ? ಚೆನ್ನೈಯಿಂದ ಭಾಳ ದೂರದಿಂದ ಕರೆ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ನಿಧಾನ ಮಾಡ್ಬಿಟ್ರ ಮಾತಾಡೋದು ಒಂದೇ. ಓಕೆ,
1: ನಮ್ಮ ಮಾತು ಕೇಳಿಸ್ತಾ ಇದೆಯಾ? ಹಾ, ನಿಮ್ಮ ಪ್ರಶ್ನೆ, ಎರಡಕ್ಷರದ ಪದಕ್ಕೆ ಮಾಲೆ ಅಥವಾ ಸರೋವರ ಅನ್ನುವ ಅರ್ಥವನ್ನು ಕೊಡುವ ಪದ.
4: ಹಾ,

0: ಮೂರಕ್ಷರದ್ದು, ನಿರಾಡಂಬರತೆಯನ್ನು ಸೂಚಿಸುವ ಒಂದು ಹೆಣ್ಣಿನ ಹೆಸರು. ಮಾಧವನ್ ಅವರೇ ಗೊತ್ತಾಯ್ತಾ?
1: ಹೇಳಿ ಹೇಳಿ ಮೇಡಮ್.
2: ಪ್ರಶ್ನೆ ಕೇಳಿದ್ರಲ್ಲ ಅವರು.
1: ಇಲ್ಲ ಕೇಳಿಸಿಲ್ಲ ಸರ್.
0: ಎರಡಕ್ಷರದ ಪದಕ್ಕೆ ಮಾಲೆ ಅಥವಾ ಸರೋವರ ಅನ್ನುವ ಅರ್ಥವನ್ನು ಕೊಡುವ ಪದ. ಮೂರಕ್ಷರದ್ದು, ನಿರಾಡಂಬರತೆಯನ್ನು ಸೂಚಿಸುವ ಒಂದು ಹೆಣ್ಣಿನ ಹೆಸರು.
1: ಸಾರಾ.
0: ಸಾರಾ?
1: ಸಾರಾ
2: ಏನು ಹೇಳಿ ಹೇಳಿ, ಕರೆಕ್ಟಾಗಿ ಹೇಳಿ. ಸಾರಾ ಅಂತನಾ? ಹಲೋ ಮಾಧವನವರೇ.
1: ನದಿ ನದಿ
2: ನದಿ. ಹಾಂ ಓಕೆ. ಮೂರಕ್ಷರಕ್ಕೆ ಗೊತ್ತಾಗ್ತಿಲ್ಲ. ಓಕೆ ಉತ್ತರ ಕೊಡ್ತಾರೆ ಚಿನ್ಮಯ, ಕೇಳಿಸ್ಕೊಳ್ಳಿ.
0: ಸರಿಯಾದ ಉತ್ತರ ಮಾಲೆ ಅಥವಾ ಸರೋವರಕ್ಕೆ ಸಮಾನಾರ್ಥಕ ಪದ ಅಂತ ಕೇಳಿದ್ವಿ, ಅದು ಸರ. ನಿರಾಡಂಬರತೆಯನ್ನು ಸೂಚಿಸುವ ಒಂದು ಹೆಣ್ಣಿನ ಹೆಸರು ಸರಳ.
2: ಓಕೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಮಾಧವ ನಮಸ್ಕಾರ. ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಉತ್ತರ ಯಾರಾದ್ರೂ ಇದೆಯಾ ಚಿನ್ಮಯಿ?
0: ಖಂಡಿತವಾಗ್ಲೂ ಇದೆ. ಸರಿ ಉತ್ತರ ಕಳಿಸಿರೋರು ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ, ಪುಷ್ಪ ಹುಟ್ಗಳ್ಳಿಯಿಂದ ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ನೀರಜ ಅನ್ನೋರು ಕಳಿಸಿದ್ದಾರೆ, ರಮ್ಯಾ ಬೋಗಾದಿಯಿಂದ, ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ, ನಂಜುಂಡಸ್ವಾಮಿ ಅವರು ಮೈಸೂರಿನಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಖೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ್ ಅವರು, ಹಾಗೆ ಡಾಕ್ಟರ್ ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಪ್ರಶಾಂತ್ ಪಾಂಡವಪುರದಿಂದ, ರೂಪಾ ಶಿವಣ್ಣ ಕಾಮನಕೆರೆ ಹುಣ್ಣಿಯಿಂದ, ಜಯಂತಿ ಅವರು, ಉಷಾದೇವಿ ಮೈಸೂರಿನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಭಾರತಿ ಹರೀಶ್ ಉದಯಗಿರಿಯಿಂದ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಶಾಂಭವಿ ನಾಯ್ಡು ನಗರದಿಂದ, ಪ್ರಭುದೇವ ಪತ್ತರ ಕುಷ್ಟಗಿಯಿಂದ, ದೀಕ್ಷಾ ಆದಿತ್ಯ ಬೆಂಗಳೂರಿನಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ಗಾಯತ್ರಿ ಬೆಂಗಳೂರಿನಿಂದ, ಯೋಗಾನಂದ ರಂಪುರೆ ನಸರ್ಬಾದ್ನಿಂದ, ಪ್ರಭುಸ್ವಾಮಿ ಗಂಗಾವತಿಯಿಂದ, ಗಾಯತ್ರಿ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ, ಸುನಿತಾ ವಾಸುಕಿಯವರು ವಿನುತಾ ಜಯಲಕ್ಷ್ಮೀಪುರಂನಿಂದ, ಸುರಭಿ ಮೈಸೂರಿನಿಂದ, ಹೆಬ್ಬಾಳ್ನಿಂದ ಪ್ರಸನ್ನ, ಸುಧಾರಾ ಜೆಎಸ್ಎಸ್ ನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ಗಾಯತ್ರಿ ರಂಗನಾಥ್ ಅವರು ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಗುಂಡ್ಲುಪೇಟೆಯಿಂದ ನಂದೀಶ್, ಗೋಕುಲಂನಿಂದ ಚಿತ್ಕಲ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಸ್ವರ್ಣಲತಾ ಮೈಸೂರಿನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಯುಧಿಷ್ಠ ರಾಮ್ಪುರೆ ನಜರ್ಬಾದ್ನಿಂದ, ಕೃಪಾ ಮೈಸೂರಿನಿಂದ, ಎಸ್ ಆನಂದ್ ನಾಯಕ ಸುಣ್ಣದಗೇರಿಯಿಂದ, ಸುಮತಿ ನಾಗರಾಜ್ ಅವರು, ವಸಂತ ನಾಗೇಶ್ ಕುವೆಂಪು ನಗರದಿಂದ, ಕೆಆರ್ ಪೇಟೆಯಿಂದ ಹಿರಿಯಣ್ಣ ಅವರು, ಉಮಾ ರಾಮದಾಸ್ ಮೈಸೂರಿನಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಶೀಲಾ ಕೇಶವ ವಿಜಯನಗರ ನಾಲ್ಕನೇ ಹಂತದಿಂದ, ನರಸಿಂಹಯ್ಯ ಆರ್ ಐಪಿಎಸ್ ನಗರದಿಂದ, ವಿಜಯಲಕ್ಷ್ಮೀ ಎಸ್ ರಾಮಕೃಷ್ಣ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ನಂಜುಂಡಸ್ವಾಮಿ ಸಂತೆವಾಚನಹಳ್ಳಿಯಿಂದ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ದೇವಗಳ್ಳಿ ಗ್ರಾಮದಿಂದ ತನುಶ್ರೀ ಅವರು, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ರಜನಿ ಮದ್ದೂರ್ನಿಂದ, ಲಲಿತಾ ಮತ್ತು ವರ್ಷಾ ಹೆಬ್ಬಾಳ್ನಿಂದ, ಪೂಜಾ ಲಿಂಗಣಸ್ವಾಮಿ ತಳೂರ್ನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
2: ಓಕೆ ಮುಖ್ಯ ಪ್ರಶ್ನೆಯನ್ನ ಕಡೆಯ ಬಾರಿ ಕೇಳುವಂತಹ ಸಮಯ.
0: ಮುಖ್ಯ ಪ್ರಶ್ನೆಯ ಮೊದಲನೇ ಕ್ಲೂ, ಆಕಳಿಕೆ ಅಥವಾ ಅರಳುವುದು, ವಿಕಾಸವಾಗುವುದು ಎಂಬ ಅರ್ಥವನ್ನು ಹೊಂದಿರುವ ಪದ. ಎರಡನೇ ಕ್ಲೂ ಏನಾಗಿತ್ತು ಅಂದರೆ, ಯಾವುದನ್ನಾದರೂ ಅದ್ದೂರಿಯಾಗಿ ವೈಭವೋಪೇತವಾಗಿ ಮಾಡುವುದು, ಇದೆರಡು ಕ್ಲೂ ಆಗಿತ್ತು. ಇದಕ್ಕೆ ಎರಡು ಉತ್ತರ ಇರುತ್ತೆ. ಆ ಉತ್ತರ ಯಾರು ಮೊದಲು ಕಳಿಸ್ತಾರೋ ಅವರಿಗೆ ಮೈಸೂರು ಆಕಾಶವಾಣಿಯನ್ನು ಭೇಟಿಯಾಗುವಂಥ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದೀಗ ಮುಂದಿನ ಕರೆ.
2: ಹಲೋ
0: ನಮಸ್ತೆ ಆಕಾಶವಾಣಿ.
2: ಹಲೋ ನಮಸ್ಕಾರ. ಓಕೆ ಕರೆ ಮಾಡಿದ್ಮೇಲೆ ಯಾಕೋ ಮಾತಾಡಲಿಕ್ಕೆ ಭಯ ಪಡ್ತಿದ್ದಾರೆ ಏನೋ ಅಂತ ಕಾಣುತ್ತೆ, ನೋಡೋಣ ಈಗ ಯಾರು ಭಯ ಪಡಲ್ವಾ ಅಂತ. ಹಲೋ ನಮಸ್ಕಾರ.
3: ನಮಸ್ತೆ ಸರ್.
2: ಯಾರು ಎಲ್ಲಿಂದ?
3: ಸರ್ ಶಿವಣ್ಣ, ಮೈಸೂರು ಕಾಮನಕೆರೆ ಉಂಡಿಂದ ಸರ್.
2: ಓಕೆ ಶಿವಣ್ಣ, ಪ್ರಶ್ನೆ ಕೇಳದ?
3: ಕೇಳಿ ಸರ್.
2: ಬಾಗಿಲು ಅಥವಾ ಕವಾಟವನ್ನು ಹೀಗೆನ್ನುವರು, ಆಯಿತಾ? ಎರಡಕ್ಷರಕ್ಕೆ. ಮೂರಕ್ಷರಕ್ಕೆ ಯುದ್ಧ ಅಥವಾ ಜಗಳ ಪದಕ್ಕೆ ಸಮಾನಾರ್ಥಕ ಪದ ಯಾವ್ದಿರ್ಬೋದು ಶಿವಣ್ಣ? ಬಾಗಿಲು ಅಥವಾ ಕವಾಟವನ್ನ ಹೀಗೆನ್ನುವರು. ಬಾಗಿಲ್ಗೆ ಏನಂದರು? ಕದ. ಹಾಕಿ ಕದವ ಅಂತಾರೆ ಅಲ್ವಾ? ಶಿವಣ್ಣ ಕರೆಕ್ಟ್ ಹೇಳಿದ್ರು ನೋಡಿ, ಉತ್ತರ ಸರಿಯಾಗೈತೆ. ಓಕೆ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಓಕೆ ಚಿನ್ಮಯಿ, ಉತ್ತರ ಇದೆಯಾ?
0: ಖಂಡಿತವಾಗ್ಲೂ ಇದೆ. ಗೋಕುಲಂನಿಂದ ಚಿತ್ಕಲಾ ಅರುಣ್ ಅವರು, ಆಶಿಷ್ ಕುಮಾರ್ ವಿಜಯನಗರದಿಂದ, ರೂಪಾ ಶಿವಣ್ಣ ಕಾಮನ್ಕೆರೆ ಹುಂಡಿಯಿಂದ, ವೆಂಕಟೇಶ್ ರಾಜೇಂದ್ರ ನಗರದಿಂದ, ಭಾರತಿ ಹರೀಶ್ ಉದಯಗಿರಿಯಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಕೆಆರ್ ಪೇಟೆಯಿಂದ ಹಿರಿಯಣ್ಣ ಅವರು, ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ, ರೇಷ್ಮಾ ಅವರು, ಹಾಗೆ ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಗಾಯತ್ರಿ ರಂಗನಾಥ್ ಶಾಂತಲಾ ರಾಮಾಂಚ ರೋಡ್ನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ನಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಸ್ವರ್ಣಲತಾ ಮೈಸೂರಿನಿಂದ, ಗಾಯತ್ರಿ ಅವರು, ಮೀನಾ ನಾಗರಾಜ್ ಮಂಡ್ಯದಿಂದ, ಶೀಲಾ ಕೇಶವ ವಿಜಯನಗರ ನಾಲ್ಕನೇ ಹಂತದಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ವಿಜಯ ಆರ್ ಸುರೇಶ್ ಹಾಗೂ ಅನಿತಾ ಅಶೋಕ್ ಅವರು ಮೈಸೂರಿನಿಂದ, ಪೂಜಾ ಲಿಂಗಣ್ಣಸ್ವಾಮಿ ತಳೂರ್ನಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ರಜನಿ ಮದ್ದೂರ್ನಿಂದ, ರಮ್ಯಾ ಬೋಗಾದಿಯಿಂದ, ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಪೋಷಿತಾ ಮತ್ತು ಕಲ್ಪಿತಾ ವಿವೇಕಾನಂದ ನಗರದಿಂದ, ಎಸ್ ಆನಂದ ನಾಯಕ ಸುಣ್ಣದಕೇರಿಯಿಂದ, ಬೆಲ್ವತ್ತ ಗ್ರಾಮದ ಲೋಕೇಶ್ ಆಚಾರ್, ಸುಮತಿ ನಾಗರಾಜ್ ಅವರು, ನಂಜುಂಡಸ್ವಾಮಿ ಅವರು ಸಂತೆಬಾಚನಹಳ್ಳಿಯಿಂದ, ಉಮಾರಾಮದಾಸ್ ಮೈಸೂರಿನಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿಯಿಂದ, ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ರೇಣುಕಾ ಕಿಶೋರ್ ಕೆಆರ್ ನಗರದಿಂದ, ಲೋಕೇಶ್ ಬಿಂಡಿಗನವಲ್ಲೆಯಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ ಬೋಗಾದಿಯಿಂದ, ಲಲಿತಾ ಮತ್ತು ವರ್ಷಾ ಹೆಬ್ಬಾಳ್ನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಯುಧಿಷ್ಠ ರಂಪುರೆ ನಜರ್ಬಾದ್ನಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
2: ಓಕೆ, ಮುಂದಿನ ಕರೆ. ಹಲೋ
4: ಹಲೋ, ನಮಸ್ತೆ ಸರ್.
2: ನಮಸ್ಕಾರ, ಯಾರು, ಎಲ್ಲಿಂದ? ಯಾರು?
4: ರೇಖಾ.
2: ಓಕೆ ರೇಖಾ ಅವರೇ, ಪ್ರಶ್ನೆ ಕೇಳದ? ಹೌದು ಹೌದು, ದಟ್ಟವಾದ ಮರಗಳು ಗಿಡಗಳು ವನ್ಯ ಜೀವಿಗಳನ್ನ ಹೊಂದಿರುವಂತಹ ಪ್ರದೇಶ. ಓಕೆ, ಮೂರಕ್ಷರಕ್ಕೆ ಕವಿಯ ಭಾವನೆಗಳನ್ನ, ಸೌಂದರ್ಯವನ್ನು ಹಾಗೂ ಆಲೋಚನೆಗಳನ್ನ ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ವ್ಯಕ್ತಪಡಿಸುವ ಸಾಹಿತ್ಯದ ಒಂದು ಪ್ರಕಾರ. ಏನೇಳಿ?
4: ಮೊದಲನೇದಕ್ಕೆ ಕಾಡು ಆಗುತ್ತೆ ಸರ್.
2: ಓಕೆ, ಎರಡನೇದಕ್ಕೆ?
0: ಅದಕ್ಕೆ ಒಂದು ಅಕ್ಷರ ಸೇರಿಸಬೇಕಾಗುತ್ತಲ್ವಾ?
2: ಮೂರಕ್ಷರಕ್ಕೆ ಏನು ಉತ್ತರ ಕೊಟ್ರಿ?
0: ಕವಿಯ ಭಾವನೆಗಳನ್ನು, ಸೌಂದರ್ಯವನ್ನು ಹಾಗೂ ಆಲೋಚನೆಗಳನ್ನು ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ವ್ಯಕ್ತಪಡಿಸುವ ಸಾಹಿತ್ಯದ ಒಂದು ಪ್ರಕಾರ.
4: ಕಲ್ಪನೆ
0: ಅಲ್ವಲ್ಲ?
2: ಕಲ್ಪನೆ ಸರಿ ಆಯ್ತು. ಎರಡಕ್ಷರಕ್ಕೇನು? ಇಲ್ಲ ರೇಖಾ ಅವರೇ, ತಪ್ಪಾಗಿದೆ ಉತ್ತರ. ನಮಸ್ಕಾರ, ಮುಂದಿನ ಕರೆ ಹೋಗ್ತಿದೀವಿ. ಹಲೋ ಹಲೋ ಹಲೋ
4: ಹಲೋ,
2: ನಮಸ್ಕಾರ. ನಮಸ್ಕಾರ, ಯಾರು ಹೇಳಿ? ಮಣಿ ಅವರೇ, ಪ್ರಶ್ನೆ ಕೇಳ್ಬೇಕಾ ಇಲ್ಲ ಗೊತ್ತಾಯ್ತಾ?
4: ಇಲ್ಲ ಸರ್, ಗೊತ್ತಿಲ್ಲ ಸರ್, ಕೇಳ್ಬೇಕು.
0: ಎರಡಕ್ಷರಕ್ಕೆ ನಿಮ್ಮ ಪ್ರಶ್ನೆ, ದಟ್ಟವಾದ ಮರಗಳು ಗಿಡಗಳು ಪೊದೆಗಳು ವನ್ಯಜೀವಿಗಳನ್ನು ಹೊಂದಿರುವ ಪ್ರದೇಶ.
4: ಕಾಡು.
0: ಮೂರಕ್ಷರಕ್ಕೆ ಕವಿಯ ಭಾವನೆಗಳನ್ನು, ಸೌಂದರ್ಯವನ್ನು ಹಾಗೂ ಆಲೋಚನೆಗಳನ್ನು ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ವ್ಯಕ್ತಪಡಿಸುವ ಸಾಹಿತ್ಯದ ಒಂದು ಪ್ರಕಾರ.
4: ಕವಿತೆ
0: ಅಲ್ಲ, ಕಾಡು
2: ಕವಿತೆ. ಈಗ ಟಕ್ ಟಕ್ ಅಂತ ಉತ್ತರ ಕೊಟ್ರೆ, ನಾನು ಟಕ್ ಅಂತ ಹೇಳ್ತೀನಿ, ತಪ್ಪು ಉತ್ತರ. ಮತ್ತೆ ಉತ್ತರ, ವನ ಕವನ
4: ಅಂದ್ರೆ ಸಮಾನ ಅಕ್ಷರ ಬರ್ಬೇಕಾ ಸರ್? ಅದು ಒಂದೇ ತರ ಅಕ್ಷರ.
2: ಈಗ ನೀವು ಆರಂಭದಿಂದ ಕಾರ್ಯಕ್ರಮ ಕೇಳ್ತಿಲ್ಲ ಅನ್ಸುತ್ತೆ. ಮಣಿಯವರೇ ನಮಸ್ಕಾರ.
4: ಅಂಕ ಅಂಕಣ ಮತ್ತೆ ಡಯಲ್ ಮಾಡ್ತಾ ಇದ್ದೆ.
2: ಅಲ್ಲ, ಏನೇ ಆಗ್ಲಿ, ವನ ಕವನ ನೀವು ಕಾಡು ಅಂದ್ಮೇಲೆ ಕಾಡಿಗೆ ಸಂಬಂಧಪಟ್ಟಿದ್ದೇನೆ, ಮೂರಕ್ಷರ ಒಂದು ಸೇರಿಸ್ಬೇಕಲ್ವಾ? ಓಕೆ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ ಮಣಿಯವರು, ಉತ್ತರ ತಪ್ಪಾಗಿ ಕೊಟ್ಟಿದ್ದಾರೆ. ಈಗ ಸರಿ ಉತ್ತರ ಹೇಳಿದ್ರಿ, ವನ ಕವನ ಅಂತ ಹೇಳಿ. ಸಂದೇಶದಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಚಿನ್ಮಯಿ?
0: ಸರಿ ಉತ್ತರ ಕೊಟ್ಟರು ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಗಾಯತ್ರಿ ಅವರು, ಗೋವಿಂದ ರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಕಣ್ಣೂರ್ ವಿ ಗೋವಿಂದಾಚಾರ್ಯ ಕುವೆಂಪು ನಗರದಿಂದ, ಲೋಕೇಶ್ ಬಿಂಡಿಗನವಲ್ಲೆಯಿಂದ, ಗಾಯತ್ರಿ ರಂಗನಾಥ್ ಅವರು, ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ವಸಂತ ನಾಗೇಶ್ ಕುವೆಂಪು ನಗರದಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಲೀಲಾವತಿ ನಂಜನಗೂಡಿನಿಂದ, ಗೀತಾ ವಿಜಯನಗರ ನಾಲ್ಕನೇ ಹಂತದಿಂದ, ಪ್ರಭುಸ್ವಾಮಿ ಗಂಗಾವತಿಯಿಂದ, ಗಾಯತ್ರಿಯಿಂದ ಬೆಂಗಳೂರು, ಸುಮತಿ ನಾಗರಾಜ್ ಅವರು, ಹಾಗೆ ದೀಕ್ಷಾ ಆದಿತ್ಯ ಬೆಂಗಳೂರಿನಿಂದ, ಉಮಾರಾಮ್ ದಾಸ್ ಮೈಸೂರಿನಿಂದ, ಯೋಗಾನಂದರಾಮಪುರಿ ನಜರ್ಬಾದ್ನಿಂದ, ರಮ್ಯಾ ಬೋಗಾದಿಯಿಂದ, ಭಾರತಿ ಹರೀಶ್ ಉದಯಗಿರಿಯಿಂದ, ನರಸಿಂಹಯ್ಯ ಆರ್ ಐ ಪಿ ಎಸ್ ನಗರದಿಂದ, ಅಂಕುಶಾಪುರದಿಂದ ಪದ್ಮಾ ಅವರು, ಶಾಂತಿನಿ ಹಾಸನದಿಂದ, ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮಪುರದಿಂದ, ಗಾಯತ್ರಿ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಸುರಭಿ ಮೈಸೂರಿನಿಂದ, ರೂಪಾ ಶಿವಣ್ಣ ಕಾಮನಕೆರೆ ಹುಂಡಿಯಿಂದ, ವಿಣುತಾ ಜಯಲಕ್ಷ್ಮೀಪುರಂನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮಾಧವನ್ ಚೆನ್ನೈನಿಂದ, ಸ್ವರ್ಣಲತಾ ಮೈಸೂರಿನಿಂದ, ಲಿಂಗರಾಜು ನಾಗಮಂಗಲದಿಂದ, ಪೂಜಾ ಲಿಂಗಣಸ್ವಾಮಿ ತಳ್ಳೂರಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಂಜುಂಡಸ್ವಾಮಿ ಅವರು ಮೈಸೂರಿನಿಂದ, ಎಸ್ ಆನಂದ್ ನಾಯಕ ಸುಣ್ಣದಕೇರಿಯಿಂದ, ಪ್ರಭುದೇವ ಪತ್ತರ ಕುಷ್ಟಗಿಯಿಂದ, ಲತಾ ಆಶೀಶ್ ವಿಜಯನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಹರ್ಷಿತಾ ಶಕ್ತಿನಗರದಿಂದ, ಪುಷ್ಪ ಆಸ್ಕರ್ ಗುಂಡ್ಲುಪೇಟೆಯಿಂದ, ಗೋಕುಲಂನಿಂದ ಚಿತ್ಕಲಾ ಅರುಣ್ ಅವರು, ಸುಧಾರಾಜ್ ಜೆಎಸ್ಎಸ್ ನಗರದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ದೇವಗಳ್ಳಿ ಗ್ರಾಮದಿಂದ ತನುಶ್ರೀ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಮಹೇಶ್ ಸುರುಶಿಕಾರಿಪುರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಅವರು, ಸರಸ್ವತಿ ರಾಘೇಂದ್ರ ಕುರುಗಳ್ಳಿಯಿಂದ, ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಪೋಷಿತ ಕಲ್ಪಿತ ವಿವೇಕಾನಂದ ನಗರದಿಂದ, ತೇಜೇಶ್ವರ ರಾವ್ ಐ ಪಿ ಎಸ್ ನಗರದಿಂದ, ಉಷಾದೇವಿ ಮೈಸೂರಿನಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಲಲಿತಾ ಮತ್ತು ವರ್ಷ ಹೆಬ್ಬಾಳ್ನಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್ ಅವರು, ರವಿಕುಮಾರ್ ಕುವೆಂಪು ನಗರದಿಂದ, ಎನ್ ಚಂದ್ರಶೇಖರ್ ಎಸ್ಪಿಎಂ ಲೇಔಟ್ನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ ಪುಟ್ಟಸ್ವಾಮಿ ಅವರು, ರಜನಿ ಮದ್ದೂರಿನಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಶಾಂಭವಿ ನಾಯ್ಡು ನಗರದಿಂದ, ಕೃಪಾ ಮೈಸೂರಿನಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
2: ಓಕೆ, ಇನ್ನೊಂದು ಕರೆ ತಗೋಬೋದಾ?
0: ಹಾ, ತಗೊಳ್ಳೋಣ.
2: ಓಕೆ, ಕಡೆಯ ಕರೆ ಇದು. ಹಲೋ, ನಮಸ್ಕಾರ.
5: ಹಲೋ, ದೀಕ್ಷಿ ಅವರಿಗೆ ನಮಸ್ಕಾರ.
2: ನಮಸ್ಕಾರ. ಏನು ಹೆಸರು ತಮ್ಮದು?
0: ವಿಜಯ್ ಕೌಶಿಕ್.
2: ವಿಜಯ್ ಕೌಶಿಕ್ ಅವರು. ಓಕೆ, ವಿಜಯ್ ಕೌಶಿಕ್ ಅವರು, ಪ್ರಶ್ನೆ ಕೇಳೋದಾ?
0: ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೊದಲನೇ ಕ್ಲೂ, ಎಡಕ್ಕೆ ವಿರುದ್ಧ ಪದ. ಎರಡನೇ ಕ್ಲೂ, ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಜನಪ್ರಿಯ ಜೋಡಿ ತಾಳವಾದ್ಯ.
2: ಎಡಕ್ಕೆ ವಿರುದ್ಧ ಪದ, ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಜನಪ್ರಿಯ ಜೋಡಿ ತಾಳವಾದ್ಯ. ಏನಂತಾರೆ, ಜಲ್ದಿ ಟೈಮ್ ಇಲ್ಲ ನಿಮಗೆ. ಬಲ ತಬಲ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವಿಜಯ್ ಕೌಶಿಕ್. ನಮಸ್ಕಾರ. ನಮಸ್ಕಾರ ಅಂತ ಹೇಳ್ತಾ
0: ಇದಕ್ಕೆ ಅವ್ರು ಹೇಳುವಷ್ಟರಲ್ಲಿ ಸರಿ ಉತ್ತರ ಕೊಟ್ಟರು ಗಾಯತ್ರಿ ಅವರು, ಹಾಗೆ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಹರ್ಷಿತಾ ಶಕ್ತಿನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಉಮಾರಾಮ್ ದಾಸ್ ಮೈಸೂರಿನಿಂದ, ಬೆಲವತ ಗ್ರಾಮದಿಂದ ಲೋಕೇಶ್ ಆಚಾರ್, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ವಿಜಯ ಆರ್ ಸುರೇಶ ಮತ್ತು ಹಾಗೂ ಅನಿತಾ ಅಶೋಕ್ ಅವರು, ವಸಂತ ನಾಗೇಶ್ ಕುವೆಂಪು ನಗರದಿಂದ, ಲಲಿತಾ ಮತ್ತು ವರ್ಷ ಹೆಬ್ಬಾಳ್ನಿಂದ, ಯೋಗಾನಂದನಪುರೆ ನಜರ್ಬಾದ್ನಿಂದ, ಕೃಪಾ ಮೈಸೂರಿನಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಇವರಿಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ.
2: ಈಗ ಮುಖ್ಯ ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ ಚಿನ್ಮಯ.
0: ಮುಖ್ಯ ಪ್ರಶ್ನೆಗೆ ಉತ್ತರ ಜೃಂಭ ವಿಜೃಂಭಣೆ. ಪ್ರತಿಯೊಂದಕ್ಕೂ ನಾವು ಒಂದಕ್ಷರ ಸೇರಿಸಿದ್ವಿ, ಈ ಬಾರಿ ಎರಡಕ್ಷರ ಸೇರಿಸಬೇಕು.
2: ಆಕಳಿಕೆ ಅಥವಾ ಅರಳುವುದು, ವಿಕಾಸವಾಗುವುದು ಎಂಬ ಅರ್ಥವನ್ನು ಹೊಂದಿರುವ ಪದ ಜೃಂಭ. ಯಾವುದನ್ನಾದರೂ ಅದ್ದೂರಿಯಾಗಿ ವೈಭವೋಪೇತವಾಗಿ ಮಾಡುವಂಥದ್ದು ವಿಜೃಂಭಣೆ ಅಂತ ಹೇಳ್ತಾ ಜೃಂಭ ವಿಜೃಂಭಣೆ ಸರಿಯಾದ ಉತ್ತರ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದರೆ ವಾಟ್ಸಪ್.
0: ಸರಿ ಉತ್ತರ ಕೊಟ್ಟಿದ್ದವರು ವಿಜಯಲಕ್ಷ್ಮಿ ಎಸ್ ಅವರು, ಸ್ವರ್ಣಲತಾ ಅವರು, ರೇಣುಕಾ ಕಿಶೋರ್ ಅವರು ಹಾಗೂ ನಂದು ಅವರು. ಮೊಟ್ಟ ಮೊದಲನೇದಾಗಿ ಸರಿ ಉತ್ತರ ಕೊಟ್ಟವರು ಬೆಂಗಳೂರಿನಿಂದ ಜಯಂತಿ ಅವರು.
2: ಓಕೆ, ಕಂಗ್ರ್ಯಾಚುಲೇಷನ್ ಜಯಂತಿ ಅವರೇ. ನಿಮಗೆ ಹೇಗೆ ಆಕಾಶವಾಣಿಗೆ ಬರಬೇಕು, ಯಾವಾಗ ಬರಬೇಕು ಅಂತ ಹೇಳಿ ನಮ್ಮ ಆಕಾಶವಾಣಿಯಿಂದ ಕರೆ ಬರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗ್ತಾ ಬಂತು. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಪಿನ್ಕೋಡ್ 5700020. ಆಗಿ ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ AIR mysuru@gmail.com, replyAIR mysuru@gmail.com ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗ್ತಾ ಇದೆ. ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೆಲ್ರಿಗೂ ಟಾಟಾ, ಬಾಯ್ ಬಾಯ್,
0: ನಮಸ್ಕಾರ.
6: ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
7: ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ ಕೆಎಸ್.
6: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ನಂತರ 12:05 ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು, ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಇನ್ನೊಂದು ಬೇಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ಎಸ್ಐಯು ಮಾಡಿದ್ದೇವೆ. ಆ ಎರಡು ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅಂಕೋಲಾದ್ದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ ಫ್ಯಾಕ್ಟ್ರಿ ಕೊಡೋದಿಲ್ಲ ಅದನ್ನು ಅದು ಬಂದವೆ. ಇದು ಸಹಿತ ಅಂಕೋಲಾದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ ನೋಡಿರ್ತಾವ, ಎಲ್ಲಿ ಪೋರ್ಟ್ ಇರ್ತದ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತದಂತದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ.
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿ ಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ ಟಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ ಟಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ ಎರಡು ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತ ಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹ ಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮಾ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೆ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982 ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವು ನನ್ನ ಕ್ಷಣಗಳನ್ನು 4 ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17 ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳನ್ನು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರೂ ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ, ಶುಭಾ ಎಂಬ 2 ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KBZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಅನಕ್ರು ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂದ ಶಿವರಾಯರ ಪರಿಚಯವಾಗುವುದು. ಅವರು ಕಥೆಗಾರರು ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವರ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು. ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕ್ರವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992 ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು. ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ತೊಳೆ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಹೂರಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956 ಫೆಬ್ರವರಿ 2 ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು ತಂದೆ ತಾಯಿ ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956 ಡಿಸೆಂಬರ್ನಲ್ಲಿ ಅನುಪಮಾ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮಾ ಅವರು MBBS ಪಾಸ್ ಆಗಿದ್ದರು. ತಿಂಗಳಿಗೆ 75 ರೂಪಾಯಿಯಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮಾ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮಾ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮಾ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮಾ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದ ದೇಹಕ್ಕೆ ತಡರಾತ್ರಿಯವರಿಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮಾ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರದ ನಿರಂಜನ್ ಮತ್ತು ಅನುಪಮಾ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮಾ ಅವರಿಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮಾ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿಯವರಿಂದ ಮಾಡಿಸಿಕೊಂಡ ಅನುಪಮಾ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮಾ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ. ಅನುಪಮಾ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮಾ ಅವರು ತಮ್ಮ ಎರಡನೇ ಮಗಳು ಸೀಮಂತಿನಿ 1 ತಿಂಗಳಾಗುವ ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮಾ ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮಾ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತಾರೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮಾ ಅವರ ಕೃತಿಗಳನ್ನು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, 108 ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆಯಲ್ಲ, ಪ್ರತಿಭೆ. ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು, ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. 100 ಸಮಸ್ಯೆಗಳು ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ ಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮಾ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆಯಾದಾಗ ಕಲ್ಪನಾ ಅವರು ಅನುಪಮಾ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮಾ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದವರು ಕೇಳಿದ್ದಕ್ಕೆ, ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮಾ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮಾ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿ ಸಲುವಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮಾ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಮಾ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧವ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲಿ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು. ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕೆಸರೆಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನೂ ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕಯಾತನೆಯಂತಹ ರೇಡಿಯೇಷನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶಾವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮಾ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮಾ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮಾ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮಾ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಧು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2 ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮಾ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮಾ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ 3 ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮಾ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಕಳೆದುಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಇರೋ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮಾ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮಾ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮಾ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು. ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೇ ಭಯಪಡುವ ಜನರಿರುವ ಅನುಪಮಾ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮಾ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ. ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ್ನಡ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮ ಅವರ ಸ್ನೇಹ ಬೆಸುದುದು ಸಾಹಿತ್ಯ. ಕಡೆಗಾಲದಲ್ಲಿ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮಾ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮಾ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯ ಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇಶ್ವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕದಲ್ಲಿ ಮಗಳ ಮದುವೆಯಾದದ್ದು ಅನುಪಮಾ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ, ಎಂಎ ಮುಗಿ, ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬದುಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ February 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ಪ್ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
0: ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸ್ಲೆ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:31.
2: ಮೈರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡಿ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9448-01-9696.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮ ಆರ್ ಗಿರೀಶ್ ಅವರಿಂದ. 12:45 ನಮ್ಮ ಆರೋಗ್ಯ. IBS ಅಂದರೆ ಇರಿಟಬಲ್ ಬೊವೆಲ್ ಸಿಂಡ್ರೋಮ್, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಜಲಜೀವನ್ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಎಂ ರವಿ. 1:20 ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಹಾಗೂ 7:45 ಚಿತ್ರಗೀತೆಗಳು. ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರ ಯುಗಳನಾದಸ್ವರ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಮತ್ತು NCERT ನವದೆಹಲಿ. 4:00 ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ. ಪ್ರಸ್ತುತಿ ಸಹನ. 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 4:45 ಹಿಂದಿ ಪಾಠ, ಪ್ರಸ್ತುತಿ ಎಸ್ ಈಶ್ವರ್ ಭಟ್. 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಹಸಿರೆಲೆ ಗೊಬ್ಬರದ ಮಹತ್ವ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ, ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರುತಿ ಹೆಚ್ಆರ್ ಅವರ ಹಾಡುಗಾರಿಕೆ. 10:00 ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12:35. ದೇವರ ನಾಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಗಿ

ಸತೀಶ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಕೃತಿ ಬೀಜಾಕ್ಷರ ಜಪ ಪ್ರಮುದಿತ ಹೃದಯೇ ಬಿಂದು ನಿವಾಸಿನಿ ಶಿವಪತ್ನಿ.

ಇದುವರೆಗೂ ಆರ್ ಗಿರೀಶ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳಿದಿರಿ. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರ ಯುಗಳ ನಾಗಸ್ವರ ವಾದನ ಆಲಿಸಬಹುದು.

0: ಸಮಯವಾಗಲಿದೆ 12:45. ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಮತ್ತು ಐಬಿಎಸ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರಿನ ಪ್ರಾಕ್ಟಾಲಜಿಸ್ಟ್ ಮತ್ತು ಕೊಲೊರೆಕ್ಟಲ್ ಸರ್ಜನ್ ಡಾಕ್ಟರ್ ರಾಜಶೇಖರ್ ಮೈಸೂರು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
1: ಕೇಳುಗರಿಗೆಲ್ಲ ನಮಸ್ಕಾರ, ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮಲಬದ್ಧತೆ ಈಗ ಸಾಮಾನ್ಯ ಸಮಸ್ಯೆ ಆಗಿಬಿಟ್ಟಿದೆ. ಆಗಾಗ ಬಾಳೆಹಣ್ಣು ತಿಂದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ, ಅಥವಾ ನೀರು ಕುಡಿ ಚೆನ್ನಾಗಿ ನಿನಗೆ ಮೋಷನ್ ಚೆನ್ನಾಗಿ ಪಾಸ್ ಆಗುತ್ತೆ ಅಂತಾರೆ, ಕೆಲವರು ತುಪ್ಪ ತಿನ್ನು ಅಂತಾರೆ. ಅದ್ರ ಜೊತೆಗೆ ಈಗ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅನ್ನೋದು ಕೂಡ ಸಾಮಾನ್ಯವಾಗ್ಬಿಟ್ಟಿದೆ. ಅವರಿಗೆ ಮನಸ್ಸಿನ ಒತ್ತಡ ಇರ್ಬೋದು ಅಥವಾ ಕೆಲಸದ ಬೇರೆ ಒತ್ತಡಗಳಿಂದ ಕೂಡ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ನಿಂದ ನರಳ್ತಾ ಇರ್ತಾರೆ. ಪದೇ ಪದೇ ಮೋಷನ್ ಪಾಸ್ ಮಾಡೋದು ಅಥವಾ ಊಟ ತಿಂಡಿ ಮಾಡಿದ ಕೂಡಲೇ ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಅನ್ಸೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಮೈಸೂರಿನ ಪ್ರಾಕ್ಟಾಲಜಿಸ್ಟ್ ಮತ್ತು

0: ರೆಕ್ಟಲ್ ಸರ್ಜನ್ ಡಾಕ್ಟರ್ ರಾಜಶೇಖರ್ ಮೈಸೂರು ಅವರು. ಡಾಕ್ಟರ್ ರಾಜಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು
0: ಸರ್. ಈ ಮಲಬದ್ಧತೆಗೆ ಕಾರಣಗಳು ಏನೇನು ಸರ್?
1: ಎಲ್ಲದಕ್ಕಿಂತ ಮುಖ್ಯವಾಗಿರೋ ಪ್ರಾಬ್ಲಮ್ ಈಗ ಮಲಬದ್ಧತೆ ಅಂದರೆ ನಮ್ಮದು ಗುದ ರೋಗದ ವಿಭಾಗದಲ್ಲಾಗಲಿ, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಅಂದರೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಅಲ್ಲಾಗಲಿ ಮೇನ್ ಪ್ರಾಬ್ಲಮ್ ಇರೋದು ಇವಾಗ ಬಂದಿರೋದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ಫಸ್ಟ್ ಇದು ನಮಗೆ ಆಹಾರ ಮಲವಾಗಿ ಹೇಗೆ ಹೊರಗೆ ಬರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾವಾಗ ನಾವು ಸಿಕ್ಕ ಬದ್ದಿದ್ದೆಲ್ಲ ಬಾಯಲ್ಲಿ ಹಾಕ್ತಾ ಇರ್ತೀವಿ, ಅದಕ್ಕೇನು ಒಂದು ಲಿಮಿಟೇ ಇಲ್ಲ, ಹಾಕ್ತಾ ಇರ್ತೀವಿ, ಅದೆಲ್ಲ ಹೋಗುತ್ತೆ. ಇಲ್ಲಿಂದ ಅನ್ನನಾಳ ಇರುತ್ತೆ, ಬಾಯಿಂದ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳದಿಂದ ನಮಗೆ ಹೊಟ್ಟೆಗೆ ಹೋಗುತ್ತೆ, ಅದರಿಂದ ಮತ್ತೆ ಚಿಕ್ಕ ಕರಳಿಗೆ ಹೋಗುತ್ತೆ, ಚಿಕ್ಕ ಕರಳಿಂದ ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಲ್ಲೇ ಅದು ಮಲವಾಗಿ ಇದ್ದು ನೀರಾಗಿರುತ್ತೆ, ಅಲ್ಲೆಲ್ಲ ನೀರಿನ ಅಂಶ ಎಲ್ಲ ಹೇಳ್ಕೊಂಡು ಅದನ್ನು ಸಾಲಿಡ್ ಆಗಿ ಮಾಡುತ್ತೆ. ಆಮೇಲೆ ಅದು ಬಂದು ರೆಕ್ಟಮ್ ಅಂತ ಒಂದು ಪಾರ್ಟಲ್ಲಿ ಬಂದು ಅದು ನಮ್ಗೆ ಗುದದ್ವಾರದಲ್ಲಿ ಮೇಲ್ಗಡೆ ಒಂದು 15 ಸೆಂಟಿಮೀಟರ್ ಒಂದು ಯಾವಾಗ ಅದು ಫಿಲ್ ಆಗುತ್ತೋ ಅವಾಗ ನಮಗೆ ಫೀಲಿಂಗ್ ಬರುತ್ತೆ. ಆವಾಗ ಈ ಕೆಳಗಡೆ ಎರಡು ರಿಂಗ್ಸ್ ತರ ಮಸಲ್ಸ್ ಇರುತ್ತೆ ಗುದದ್ವಾರದಲ್ಲಿ, ಅದು ಓಪನ್ ಆಗಬೇಕು, ಮೋಷನ್ ಹೊರಗೆ ಇದು ಪ್ರೆಸ್ ಮಾಡಬೇಕು, ಹೊರಗೆ ಬರಬೇಕು. ಅದು ನಾರ್ಮಲ್ ಮೆಕ್ಯಾನಿಸಮ್, ಪ್ರತಿ ಪ್ರಾಣಿನೂ ಮಾಡೋ ಕೆಲಸ ಅದು. ಆಯ್ತಾ, ಅದಕ್ಕಿರೋ ಜ್ಞಾನ ನಮಗಿಲ್ಲ. ಈಗ ಅದಕ್ಕೆ ಏನಕ್ಕೆ ಆಗಿದೆ ಅಂದರೆ, ಒಂದು ನಮಗೆ ಟೈಮ್ ಟೈಮ್ಗೆ ಯಾವಾಗ ತಿನ್ನಬೇಕು ಅಂತಿಲ್ಲ, ಏನು ಸಿಕ್ಕಿದ್ರೆ ತಿಂತಾ ಇರ್ತೀವಿ, ಯಾವಾಗಂದ್ರೆ ಅವಾಗ ತಿಂತಾ ಇರ್ತೀವಿ, ಅದ್ವಾ ಅಥವಾ ತಿಂತಾ ಇರ್ತೀವಿ, ಅದೆಲ್ಲ ಹೋಗಿ ಎಲ್ಲೆಲ್ಲೋ ಕೂತಿರುತ್ತೆ, ಅದಕ್ಕೊಂದು ಕನ್ಫ್ಯೂಸ್ ಆಗೋಗುತ್ತೆ. ಎರಡನೇದು ಸರ್ಕೇಡಿಯನ್ ರಿದಮ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ, ಅಂದರೆ ದಟ್ ಈಸ್ ರಿಲೇಟೆಡ್ ಟು ಸನ್ ಆ್ಯಂಡ್ ಮೂನ್ ಮೂಮೆಂಟ್ಸ್. ಸೊ ನಾವು ಯಾವ ಟೈಮ್ಗೆ ಹೇಳ್ತೀವೋ ಆ ಟೈಮ್ಗೆ ನಾರ್ಮಲ್ ಆಗಿ ಸೂರ್ಯೋದಯ ಆಗೋ ಟೈಮಲ್ಲಿ ಸೇ ಬಿಟ್ವೀನ್ 5:00 to 7:00 ಆ ಪೀರಿಯಡಲ್ಲಿ ಅದು ವಿಸರ್ಜನೆ ಮಾಡೋಕೆ ರೆಡಿ ಮಾಡಿರುತ್ತೆ. 7:00 to 9:00 ಹೇಳ್ತಾರೆ, ರಾತ್ರಿ 12:00 ಮಲ್ಕೋ, 2:00 ಮಲ್ಕೋ, ಬೆಳಗ್ಗೆ 8:00 to 9:00 ಹೇಳ್ತೀವಿ. ಸೊ ಆವಾಗ ಅದೆಲ್ಲ ಅಪ್ಸೆಟ್ ಆಗೋಗಿರುತ್ತೆ, ಅದಂದ್ರೆ ಆ ರಿಫ್ಲೆಕ್ಸ್ ಬಂದು ಹೊರಟೋಗಿರುತ್ತೆ. ಆವಾಗ ಹೋಗಿ ಮುಕ್ಕೋದು, ಪ್ರೆಷರ್ ಹಾಕೋದೆಲ್ಲ ಟ್ರೈ ಮಾಡ್ತಾ ಇದ್ದೀವಿ.
0: ಅಂದ್ರೆ ಅವರ ಜೀವನ ಶೈಲಿ, ಅವರು ಮಲಗೋದು, ಏಳೋದು, ಊಟ, ವ್ಯಾಯಾಮ, ಇದು ಎಲ್ಲಾನೂ ಕಾರಣ.
1: ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಬರೋ ರೋಗಗಳಲ್ಲಿ ಅಟ್ಲೀಸ್ಟ್ ಒಂದು 50-60% ಡೈರೆಕ್ಟಾಗಿ ನಮ್ಮ ಜೀವನಶೈಲಿಯಿಂದ ಬಂದಿರೋದು. ಇವಾಗ ಊಟ ತಿಂದ ಮೇಲೆ ಅಗದ್ಬಿಟ್ಟು ಅನ್ನನಾಳಕ್ಕೆ ಹೋಗುತ್ತೆ, ಅಲ್ಲಿಂದ ಅದು ಗ್ರಾವಿಟಿಲಿ ಹೋಗಲ್ಲ, ನಾವು ಶೀರ್ಷಾಸನ ಆಗಿ ತಿಂದರೂ ಕೂಡ ಹೋಗುತ್ತೆ. ಅದಕ್ಕೆ ಮೆಕ್ಯಾನಿಸಮ್ ಏನಂದರೆ, ಇಲ್ಲಿಂದ ಕೆಳಗಡೆ ಗುದದ್ವಾರದವರೆಗೂ ಅದು ಒಂದೇ ಪೈಪು, ಒಂದು ಇಲ್ಲಿ ಸ್ಟ್ರೈಟ್ ಪೈಪ್ ಇರುತ್ತೆ ಅನ್ನನಾಳ, ಆಮೇಲೆ ದೊಡ್ಡದಾಗಿ ಹೊಟ್ಟೆ ಅಂತ ಆಗಿರುತ್ತೆ, ಆಮೇಲೆ ಚಿಕ್ಕ ಕರಳು ಅಂತ ಆಗಿರುತ್ತೆ, ಆಮೇಲೆ ಅದು ದೊಡ್ಡ ಕರಳಾಗತ್ತಲ್ಲ, ಅದೆಲ್ಲ ಒಂದೇ ಪೈಪು. ಬೇರೆ ಬೇರೆ ಜಾಗದಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆಗಿರುತ್ತೆ, ಬೇರೆ ಬೇರೆ ಅದರ ಕೆಲಸಗಳನ್ನ ಹಿಡಿದು. ಆದರೆ ಎಲ್ಲದಕ್ಕೂ ಎರಡು ಮಸಲ್ಸ್ ಇರುತ್ತೆ, ಆ ಟ್ಯೂಬ್ ಇದೆಯಲ್ಲ, ಇವ ಟ್ಯೂಬಲ್ಲಿ ನಾವು ಬೇರೆ ಪೈಪಲ್ಲಿ ಯಾವ್ದ್ರಲ್ಲನ್ನ ನೀರು ಹಾಕಿ ಬಿಟ್ಟರೆ ಅದು ಗ್ರಾವಿಟಿಲನ್ನ ಹೋಗಬೇಕು, ಇಲ್ಲ ಪಂಪನ್ನು ಮಾಡಬೇಕು, ಅದಾಗ ಅದೇ ಹೋಗಲ್ಲ. ಇಲ್ಲಿ ಹೇಗೆ ಹೋಗುತ್ತೆ ಅಂದರೆ, ಈ ಮಸಲ್ಸ್ ಇರುತ್ತಲ್ಲ ಆ ಮಸಲ್ಸ್ ಅದನ್ನು ಹಿಂಡಿ ಹಿಂಡಿ ಮುಂದಕ್ಕೆ ತಳ್ಳುತ್ತೆ, ಅದನ್ನು ಪೆರಿಸ್ಟಾಲಿಸಿಸ್ ಅಂತೀವಿ. ಸೊ ಯಾವಾಗ ಪೆರಿಸ್ಟಾಲಿಸಿಸ್ ಕ್ರಮವಾಗಿ ಮೇಲ್ಗಡೆ ಒತ್ತತ್ತೆ, ಕೆಳಗಡೆ ಓಪನ್ ಆಗುತ್ತೆ, ಮೇಲ್ಗಡೆ ಒತ್ತತ್ತೆ, ಹಾಗೆ ಮುಂದೆ ಬರೆಸ್ಕೊಂಡು ಅಂತ ಅಳ್ಕೊಂಡು ಹೋಗಬೇಕು. ಅನ್ನನಾಳದಲ್ಲಿ ಬೇಗ ಬೇಗ ಆಗುತ್ತೆ, ಹೊಟ್ಟೆಯಲ್ಲೇ ಒಂದು 3-4 hours ಆದಮೇಲೆ ಶುರುವಾಗುತ್ತೆ, ಚಿಕ್ಕ ಇದರಲ್ಲಿ ಸ್ವಲ್ಪ ನಿಧಾನಕ್ಕಾಗತ್ತೆ, ದೊಡ್ಡ ಕಾಳಲ್ಲಿ ಇನ್ನೂ ನಿಧಾನಕ್ಕಾಗತ್ತೆ, ಎಲ್ಲ ಆಗಿ ಲಾಸ್ಟ್ಗೆ ಉಳಿದಿರೋದು ಹೊರಗಡೆ ಬರಬೇಕು. ಉಳಿದಿರೋದು ಹೊರಗಡೆ ಬರೋದಕ್ಕೆ ಯಾವಾಗ ಅಡ್ಡಿ ಆಗುತ್ತೋ, ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಮುಕ್ಕಬೇಕಾಯ್ತು, ಇಲ್ಲ ಅವ್ರಿಗೆ ಕೆಲವ್ರಿಗೆ ರಿಫ್ಲೆಕ್ಸೇ ಬರಲ್ಲ, 2-3 ದಿವಸ ಟಾಯ್ಲೆಟ್ ಹೋಗ್ಬೇಕು ಅನ್ಸೋದೇ ಇಲ್ಲ ಅವ್ರಿಗೆ, ಕೆಲವ್ರಿಗೆ ಬರುತ್ತೆ ಅಲ್ಲಿ ಬಂದು ನಿಲ್ತಾ ಇರುತ್ತೆ, ಕೆಲವ್ರಿಗೆ ಅರ್ಧಂಬರ್ಧ ಬರ್ತಾ ಇರುತ್ತೆ, ಮತ್ತೆ ಮತ್ತೆ ಹೋಗ್ಬೇಕಾಗುತ್ತೆ, ಕೆಲವ್ರಿಗೆ ನೋವಾಗುತ್ತೆ. ಇದನ್ನೆಲ್ಲ ಕಾನ್ಸ್ಟಿಪೇಷನ್ ಅಂತೀವಿ. ಯಾವಾಗ ನಾರ್ಮಲ್ ಮೋಷನ್ ಹೋಗೋದಕ್ಕೆ
0: ಸಮಸ್ಯೆ,
1: ಪ್ರೆಷರ್ ಹಾಕೋ ಸಮಸ್ಯೆ ಇದ್ರೆ ಅದನ್ನ
0: ಕಾನ್ಸ್ಟಿಪೇಷನ್. ಈ ಕಾನ್ಸ್ಟಿಪೇಷನ್ಗೆ ಆಹಾರ ಏನಾದರೂ ಪರಿಣಾಮ ಬೀರುತ್ತೆ? ಅಂದರೆ ರಾಗಿ ರೊಟ್ಟಿ ತಿಂದರೆ, ಅಥವಾ ರಾಗಿ ಮುದ್ದೆ ತಿಂದರೆ, ಅಥವಾ ಚಪಾತಿ ತಿಂದರೆ, ಅಥವಾ ಅವ್ರಿಗೆ ಯಾವುದೋ ಒಂದು ಆಹಾರ ತಿಂದರೆ ನನಗೆ ಕಾನ್ಸ್ಟಿಪೇಷನ್ ಆಗತ್ತೆ, ಅಥವಾ ಮಸಾಲೆ ಜಾಸ್ತಿ ತಿಂದರೆ ಕಾನ್ಸ್ಟಿಪೇಷನ್ ಆಗತ್ತೆ ಅನ್ನೋದು?
1: ಹಾಂ, ಅದಕ್ಕೆ ಮತ್ತೆ ಎರಡು ಕಾರಣಗಳಿದೆ. ಒಂದು, ಇನ್ ಜನರಲ್ ನಾವು ಏನೇನು ಡ್ರೈ ಆಗಿ ತಿಂತೀವಿ, ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಏನೇನೋ ಆಗಲಿ, ಅದೆಲ್ಲ ಏನು ಮಾಡ್ತೀವಿ, ನಾವು ಬೇಯಿಸಿದಾಗ ಅದ್ರಲ್ಲಿ ನೀರಿನಂಶ ಡ್ರೈ ಆಗೋಗುತ್ತೆ,
0: ಕಡಿಮೆ ಆಗುತ್ತೆ.
1: ಸೊ ಅದನ್ನು ತಿನ್ನುವಾಗ ನಾವು ಜೊತೆ ಒಂದು ಚಟ್ನಿ ಪುಡಿನೋ ಉಪ್ಪಿನಕಾಯಿ ಹಾಕೊಂಡು ತಿನ್ನಬಾರ್ದು, ಅದಕ್ಕೆ ಸ್ವಲ್ಪ ನಾವು ಲಿಕ್ವಿಡ್ ಆಗಿರೋದು ಮಾಡ್ಕೊಂಡು ತಿನ್ನಬೇಕು, ಆವಾಗ ಅದು ಕಾಂಪೆನ್ಸೇಟ್ ಆಗುತ್ತೆ. ಎರಡನೇದು, ಒಬ್ಬೊಬ್ಬರಿಗೆ ಕೆಲವು ಆಗಲ್ಲ, ಅವ್ರ ಮೈ ಪರಿಸ್ಥಿತಿ ಬೇರೆ ಥರ ಇರುತ್ತೆ. ಸೊ ಅವ್ರಿಗೆ ನೇಚರ್ ಅಂತೀವಿ, ಪ್ರಕೃತಿ ಅಂತೀವಿ, ಅವ್ರಿಗೆ ಚಪಾತಿ ತಿಂದರೆ ಆಗದೆ ಇದ್ರೆ ನಾನು ಆಗುತ್ತೆ ತಿನ್ನಿ ಅಂತ ನಾನು ಯಾರು ಹೇಳೋಕೆ, ಅವ್ರ ಬಾಡಿ ಅವ್ರಿಗೆ ಗೊತ್ತು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಹೇಳ್ತೀನಿ ಪೇಷೆಂಟ್ಗೆ, ರಾಗಿ ಮುದ್ದೆ ಮುಂಚೆಯಿಂದ ತಿಂತಾ ಇದ್ರಾ, ಹೌದು ಸರ್ ಹುಟ್ಟದಾಗಿಂದ ತಿಂತಾ ಇದ್ದೀವಿ, ಮತ್ತೆ ಅವಾಗೆಲ್ಲ ಆಗ್ತಾ ಇತ್ತಾ. ಸೊ ಇಟ್ ದಟ್ ಇಸ್ ನಾಟ್ ದಿ ಕಾಸ್. ರಾಗಿ ಮುದ್ದೆ ತಿಂದಾಗೆಲ್ಲ ನಂಗೆ ಆಗುತ್ತೆ, ನಿಲ್ಸ ಸರಿ ಹೋಗುತ್ತೆ, ಮತ್ತೆ ತಿಂದ್ರೆ ಆಗುತ್ತೆ, ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಯಾವ್ದ ಮೇಲೆ ಡೌಟ್ ಇದೆಯೋ, ಆದರೆ ಅದು ಕಾರಣ ಅಂತ ಅದು ಕಡಿಮೆ ಮಾಡಿ, ಸಿಂಪಲ್ ಅದು. ಇದಕ್ಕೆಲ್ಲ ಡಾಕ್ಟರ್ಗಳ ಅವಶ್ಯಕತೆ ಇಲ್ಲ, ಮನುಷ್ಯನೊಬ್ಬನೇ ಎಲ್ಲ ಇಡೀ ಪ್ರಾಣಿಗಳಲ್ಲಿ ಮನುಷ್ಯನೊಬ್ಬನಿಗೆ ಒಂದು ಬುದ್ಧಿ ಜ್ಞಾನ ಇವೆಲ್ಲ ಬೇಕು ನಮ್ಗೆ ನಾರ್ಮಲ್ ಜೀವನ ಮಾಡೋಕೆ. ಎಲ್ಲ ಜೀವಿಗಳು ಗೊತ್ತು, ಯಾವಾಗ ಏನ್ ತಿನ್ಬೇಕು ಅಂತ ಗೊತ್ತು, ಹೇಗಿರ್ಬೇಕು ಗೊತ್ತು, ನಮಗ್ ಮಾತ್ರ ಗೊತ್ತಿಲ್ಲ, ನಾವೆಲ್ಲರಿಗಿಂತ ಬೆದರು.
0: ಮತ್ತೆ ಕೆಲವರು ತುಂಬಾ ನೀರು ಕಡಿಮೆ ಕುಡಿತಾರೆ, ಅದರಿಂದನು ಕಾನ್ಸ್ಟಿಪೇಷನ್ ಆಗ್ಬಿಡುತ್ತೆ. ಮತ್ತೆ ತುಂಬಾ ಸಾರು ಅಥವಾ ಸಾಂಬಾರ್ ಅದನ್ನೆಲ್ಲ ತುಂಬಾ ಕಡಿಮೆ ಬಳಸೋದು ಇದೆಲ್ಲ ಮಾಡ್ತಾರೆ, ಅದರಿಂದನು ಕಾನ್ಸ್ಟಿಪೇಷನ್ ಆಗತ್ತೆ.
1: ತುಂಬಾ ಖಾರವಾಗಿ ಮಾಡ್ಕೊಂಡಾಗ ನಮ್ಗೆ ಜಾಸ್ತಿ ಬೇಕಾಗಲ್ಲ, ಅವಾಗ ಅವಾಗ ಚೂರ್ ಚೂರ್ ಹಾಕೊಂಡು ಬರೀ ಟೇಸ್ಟ್ ಮಾಡ್ಕೊಂತೀವಲ್ಲ, ಅವಾಗ ಡ್ರೈ ಆಗೋಗುತ್ತೆ.
0: ಯಾವುದನ್ನು ಡ್ರೈ
1: ಆಗಿ ನಮ್ಮ ವಾತಾವರಣದಲ್ಲಿ ನಮ್ಗೆ ಲಿಕ್ವಿಡ್ ಆಗಿ ತಿನ್ಬೇಕು. ಇಂಗ್ಲೆಂಡ್ ಅಮೆರಿಕಲ್ಲಿ ಅವ್ರು ಹೇಗೆ ತಿನ್ಕೊಳ್ಳೋ ಬ್ರೆಡ್ ತಿನ್ಕೊಂತಾರೆ,
0: ಅದೇ ಅವ್ರಿಗೆ ಮೊದ್ಲಿಂದನೂ
1: ನಾವು ತುಂಬಾ ಬೆವರ್ತೀವಿ ಇಲ್ಲಿ. ಅದೇ ತರ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಕೂಲಿ ಮಾಡ್ತಾ ಇರ್ತಾರೆ, ರೈತರು ಇರ್ತಾರೆ, ಅವ್ರಿಗೆಲ್ಲ ನೀರು ಜಾಸ್ತಿ ಬೇಕಾಗುತ್ತೆ, ಅವ್ರ ನೀರಿನಂಶ ಜಾಸ್ತಿ ಬೇಕು. ನಾ ಎಸಿಗಳ ರೂಮ್ ಅಲ್ಲಿ ಕೂತಿರ್ತೀವಿ, ಬಾಯಿಡ್ಕೆ ಆಗಲ್ಲ, ನೀರು ಕುಡಿಯಲ್ಲ.
0: ಮತ್ತೆ ಈ ಮಾನಸಿಕ ಒತ್ತಡದಿಂದಾನು ಮಲಬದ್ಧತೆ ಉಂಟಾಗುತ್ತಾ?
1: ಖಂಡಿತ. ಅಂದ್ರೆ ಮೈಂಡ್ ಇದು ನಮ್ಮ ಬಾಡಿ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಮೈಂಡ್ ಅಂತ ನಾನು ಹೇಳಿದೆ. ಒಂದು ಬುಕ್ ಬರೆದಿದ್ದೀನಿ ನಾನು, ಹೆಲ್ತ್ ಆರ್ ಹೆಲ್ತ್ ಚಾಯ್ಸಸ್ ಯುವರ್ಸ್ ಅಂತ, ಅದರಲ್ಲಿ ಕಂಪ್ಲೀಟ್ ವಿವರಣೆ ಕೊಟ್ಟಿದ್ದೀನಿ ಹೆಲ್ತ್ ಅನ್ನೋದು ಹೇಗಾಗತ್ತೆ ಅಂತ. ಹೆಲ್ತ್ ಅಂದರೆ ಕಾಯಿಲೆ ಇಲ್ದಿರೋದು ಹೆಲ್ತ್ ಅಲ್ಲ, ಅದು ಆರೋಗ್ಯ ಅಂತೀವಿ. ಏನು ಕಾಯಿಲೆ ಇಲ್ಲದೆ ರೋಗವಿಲ್ಲದ ಆರೋಗ್ಯ. ನಾ ಮಾತಾಡೋದು ಸ್ವಾಸ್ಥ್ಯ, ಸುಅಸ್ತು ಸ್ವಾಸ್ಥ್ಯ, ಸುಖವಾಗಿರೋ ಸ್ವಾಸ್ಥ್ಯ. ಅದು ಇರಬೇಕು ಅಂದರೆ ಹೆಲ್ತ್ಗೆ ಹೆಚ್ LTH ಅಂತ, ಹ್ಯಾಪಿನೆಸ್, ಎಂಥೂಸಿಯಾಸಮ್, ಆಕ್ಟಿವ್, ಲೈವ್ಲಿ, ಟ್ರಸ್ಟ್ ಅಂಡ್ ಹಾರ್ಮೋನಿ, ಇದಿದ್ರೆ ಹೆಲ್ತ್ ಅಂತ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅವಾಗ ಬೇರೆ ಎಲ್ಲ ಸೆಟ್ ಆಗುತ್ತೆ. ಸೊ ನಮ್ಮ ಇಡೀ ದೇಹದಲ್ಲಿ ಪ್ರತಿ ಕಾಯಿಲೆ ಶುರುವಾಗೋದು ಇಲ್ಲೇ ಮೈಂಡಲ್ಲೇ, ಬೇರೆ ಬೇರೆ ಜಾಗದಲ್ಲಿ ತೋರಿಸ್ಕೊಳ್ಳುತ್ತೆ. ಎಲ್ಲ ನಮ್ಮ ಮನಸ್ಸಲ್ಲಿ ಆಗೋ ಈ ಅರಿಷಡ್ ವರ್ಗಗಳಂತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ, ಅದನ್ನ ಹಿಡಿದು ಅಂತ ಕಾಯಿಲೆ ಬರುತ್ತೆ. ಆ ತರ ಎಲ್ಲ ಅನಲೈಸ್ ಆಗಿದೆ ಅದು.
0: ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿನೂ ಕಾರಣ ಆಗತ್ತೆ ಎಲ್ಲಾ ಕಾಯಿಲೆಗಳಿಗೂ.
1: ಮೇನ್ ಕಾರಣ ಇದೆ. ಇವಾಗ ಏನ್ ಹೇಳ್ತೀವಿ, ಜಾಸ್ತಿ ತಿನ್ಬಿಟ್ಟು ದಪ್ಪ ಆಗಿರ್ತಾರೆ, ಇದು ಅವ್ರಿಗೆ ಗೊತ್ತಿಲ್ಲ ಜಾಸ್ತಿ ತಿನ್ಬಾರ್ದು ಅಂತ. ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹಾಕಿರುತ್ತೆ ಪ್ಯಾಕೆಟ್ ಮೇಲೆ.
0: ಆದ್ರೂ
1: ಕಾರ್ಡಿಯಾಲಜಿಸ್ಟ್ ಆಗಿರ್ತಾರೆ, ಅವ್ರು ಹೊರಗಡೆ ಸೇರ್ಕೊಂಬಂದು ನೋ ಸ್ಮೋಕಿಂಗ್ ಅಂತ ಬರೀತಾರೆ ಪೇಷಂಟ್ಗೆ. ಸೊ ವಾಟ್ ಈಸ್ ದಟ್ ಈಸ್ ಆಕ್ಟಿಂಗ್ ಆನ್ ಅವರ್ ಮೈಂಡ್? ಸೊ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್, ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಜೀವನ ಚೆನ್ನಾಗಾಗೋದು. ನಾವು ಸುಮ್ಮನೆ ಹೇಳ್ಬೋದು, ನಾಲೆಡ್ಜ್ ಕೊಟ್ಟರೆ ಆಗಲ್ಲ.
0: ಮತ್ತೆ ಡಾಕ್ಟ್ರೇ, ಈ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಕಾಡ್ತಾ ಇರುವಂತಹ ಒಂದು ಕಾಯಿಲೆ, ಇದು ಕಾಯಿಲೆನಾ ಅಥವಾ ಕಾಯಿಲೆಯ ಲಕ್ಷಣನ ಇದು?
1: ಇದೊಂದು ಇಷ್ಟುದ್ದ, ನಾವು ಎಲ್ಲದಕ್ಕೊಂದು ಇಷ್ಟುದ್ದ ಹೆಸರು ಕೊಡ್ತೀವಿ, ಅಥವಾ ಲೇಬಲ್ ಮಾಡ್ಕೊಂಡ್ಬಿಟ್ಟು ಐ ಆಮ್ ಹ್ಯಾವಿಂಗ್ IBS, ಐ ಆಮ್ ಹ್ಯಾವಿಂಗ್ IBD ಅಂತ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತೀನಿ ಪೇಷಂಟ್ಗೆ. ನಿಮಗೆ ಪ್ರಾಬ್ಲಮ್ ಏನೋ ಹೇಳಿ, ಯಾವ್ದು ಒಂದ್ಸಲ ಲೇಬಲ್ ಮಾಡ್ಕೊಂಡ್ರೆ ಅಂದ್ಕೊಂಡ್ಬಿಡುತ್ತೆ, ಕೊಟ್ಟೋಗುತ್ತೆ. ಸೊ ನಾ ಎಲ್ಲೋದ್ರೆ ಅವ್ರು ಒಂಥರ ಅದನ್ನು ಒಂದು ಅವ್ರು ಏನೋ ಬಿರ್ದ್ ಕೊಟ್ಟಾಗ ಹೇಳ್ಕೊತಾ ಇರ್ತಾರೆ, ಐ ಆಮ್ IBS ಪೇಷಂಟ್. ಹೇಳ್ಕೊತಾರೆ, ಹೇಳೋದು ಅದ್ರ ಮನ್ಸ್ಗೆ ಹಚ್ಕೋಬೇಡಿ. IBS ಅಂದ್ರೆ ಇನ್ನೇನಿಲ್ಲ, ನಾನು ಹೇಳದ್ನಲ್ಲ, ಕರಳುಗಳವೆಲ್ಲ ಇಂಟೆಸ್ಟೈನ್ಸ್, ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಇದೆಯಲ್ಲ, ಅದು ಒಂದು ಪ್ರತ್ಯೇಕ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅದು ಯದ್ವಾ ತದ್ವಾ ಆದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಇರಿಟೇಟ್ ಆಗಿದೆ ಬೌಲ್ಸ್, ಬೌಲ್ ಅಂದ್ರೆ ಇಂಟೆಸ್ಟೈನ್ಸ್ ಅಂತ, ಅದು ಇರಿಟೇಟ್ ಆಗಿದೆ. ಇರಿಟೇಟ್ ಆದಾಗ ಏನಾಗುತ್ತೆ, ಬೇಗ ಬೇಗ ಬೇಗ ಮಾಡುತ್ತೆ, ಒಂದ್ಸಲ
0: ಊಟ ಮಾಡಿದ ಹೋಗ್ಬೇಕು ಅನ್ಸುತ್ತೆ, ಏನಾದ್ರು ಬಿಸಿಯಾಗಿ ಕುಡಿದ್ ಕೂಡ್ಲೆ ಟಾಯ್ಲೆಟ್ ಹೋಗ್ಬೇಕು ಅನ್ಸುತ್ತೆ,
1: ಅಂದ್ರೆ ಬೌಲ್ ಈಸ್ ಇರಿಟೇಟೆಡ್ ಅಂತ. ಅದು IBS ಡಯರಿಯಲ್ ಟೈಪ್ ಅಂತೀವಿ. ಇನ್ನೊಂದ್ ತರ ಇದೆ, ಅದಕ್ಕೆ ನಾನು ಮಾಡೋದೆಲ್ಲ ಕೆಲಸ ಅನ್ನತ್ತೆ, ಆರಾಮ ಕೂತಿರುತ್ತೆ, ನಿಧಾನಕ್ಕಿರುತ್ತೆ, ಸ್ಲೋ ಆಗಿರುತ್ತೆ.
0: ಅದೇ ಅದೇ ತುಂಬಾ ಹೊತ್ತು ಕಳೀತಾರೆ ಟಾಯ್ಲೆಟ್ ನಲ್ಲಿ, ಒಂದು ಗಂಟೆ, ಒಂದೂವರೆ ಗಂಟೆ. ಡಾಕ್ಟ್ರೇ, ನಾನು ಇದು ಒಂದು ಕೇಳಬೇಕು, ಈ ಟಾಯ್ಲೆಟ್ ನಲ್ಲಿ ಮೊಬೈಲ್ ಯೂಸ್ ಮಾಡೋದು ಈಗಿಂದ ಒಂದ ಕೆಟ್ಟ ಪದ್ಧತಿ ಶುರುವಾಗ್ಬಿಟ್ಟಿದೆ, ಇದರಿಂದ ಈ ಕಾಯಿಲೆಗಳು ಜಾಸ್ತಿ ಆಗತ್ತಾ? ಅದನ್ನ ಒಂದ್ ಹೇಳಿದ್ರೆ ಅವ್ರಿಗೊಂದು ಎಚ್ಚರಿಕೆ ಅಂತ ಅನ್ಸುತ್ತೆ.
1: 100% ಇವಾಗ ಬರೀ ಇದ್ರಲ್ಲೆಲ್ಲ ಎಲ್ಲ ಕೆಲಸಗಳಲ್ಲೂ ಹಾಸ್ಪಿಟಲ್ ಅಲ್ಲಿ ನೋಡ್ತಾ ಇರ್ತೀವಿ, ಎಲ್ಲರೂ ನರ್ಸ್ಗಳು, ಆಯಾಗಳು, ಎಲ್ಲರೂ ಕೂತ್ಕೊಂಡು ಹೀಗೆ ನೋಡ್ತಾ ಇರ್ತಾರೆ, ಅವ್ರ ಕೆಲಸಗಳ ಮುಂದೆ ಧ್ಯಾನ ಅಲ್ಲ, ಎರಡನೇದು ಕೂತ್ಕೊಂಡೇ ಇರ್ತಾರೆ, ಒಂದೇನೋ ಆಕ್ಟಿವ್ ಅಲ್ಲ ಇಲ್ಲ ಹೋಗಿ ನೋಡೋಣ ಅನ್ನೋದಿಲ್ಲ, ಎಲ್ಲ ಇದರಲ್ಲೇ ಕಾಣ್ಬೇಕು ನಮಗೆ. ಆಮೇಲೆ ಒಂಥರ ಮಾತುಕತೆ ಇಲ್ಲ, ಆರು ಜನ ಕೂತಿದ್ರೆ ಆರು ಜನನು ಮೊಬೈಲ್,
0: ಆರು ಜನನು ಮೊಬೈಲ್ ನಲ್ಲಿ ಇರ್ತಾರೆ, ಯಾರು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಅವ್ರವ್ರ ಫೋನ್ ನಲ್ಲಿ ಬಿಜಿ ಆಗಿರ್ತಾರೆ, ಹೊರತು ಯಾರು ಒಬ್ರನ್ನೊಬ್ರು ಮಾತನಾಡೋದೇ.
1: ಇದು ವೆರಿ ಡೇಂಜರಸ್. ಇದು
0: ಮತ್ತೆ ವ್ಯಾಯಾಮ ಮಾಡೋದ್ರಿಂದ ಈ ಮಲಬದ್ಧತೆ ಅಥವಾ IBS ಇದನ್ನ ಕಂಟ್ರೋಲ್ ಮಾಡಬಹುದಾ?
1: ಅದೇನಂದ್ರೆ IBS ಅಲ್ಲಿ ಎರಡು ತರ ಇದೆ, ಒಂದು ಮೈಂಡ್ ರಿಲೇಟೆಡ್, ನಾನು ಇವಾಗ ಹೇಳಿದ್ನಲ್ಲ, ಸೊ ಅದನ್ನ ನಾವು ಯಾವಾಗ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಿಕೊಂಡ್ರೆ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಇತ್ತೀಚೆಗೆ ಕಂಡು ಹಿಡಿದಿರೋದಂದ್ರೆ ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಎಸ್ಪೆಷಲಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೆಲವು ಬ್ಯಾಕ್ಟೀರಿಯಾ ಇರುತ್ತೆ ಆಯ್ತಾ, ಅದನ್ನ ಸ್ಟೂಲ್ ಮೈಕ್ರೋಬಯೋಮ್ ಅಂತೀವಿ. ಅಂದ್ರೆ ಅದೇ ಒಂದು ವಾತಾವರಣ ಅಲ್ಲಿ ಒಳಗೆ, ಅಂದ್ರೆ ಅದರೊಳಗೆ ಈ ನಮ್ಮ ಫಾನಾ ಅಂಡ್ ಫ್ಲೋರಾ ಅಂತೀವಿ, ಈ ನಮ್ಮ ಇದ್ರಲ್ಲೆಲ್ಲ ಇರುತ್ತೆ, ಫಾರೆಸ್ಟ್ ಎಲ್ಲ ಇರುತ್ತಲ್ಲ, ಅದೇ ತರ ಇದೊಂದು ಅದೇ ಒಂದು ಪ್ರಪಂಚ ಒಳಗಡೆ. ಅಲ್ಲಿ ತರತರಾರಿ ಬ್ಯಾಕ್ಟೀರಿಯಾಗಳು, ವರ್ಮ್ಸ್, ವೈರಸ್, ಪ್ರೋಟೀನ್ಸ್ ಬೇರೆ ಬೇರೆ ತರ ಇರುತ್ತೆ, ಅದೊಂದು ಪ್ರಪಂಚ ಅದು. ಅದರಲ್ಲಿ ನಮ್ಗೆ ತುಂಬಾ ಉಪಯೋಗ ಆಗುವಂತ ಕೋಟಾಂತರ ಬ್ಯಾಕ್ಟೀರಿಯಾ ಇರುತ್ತೆ, ಅದಿಲ್ಲದೆ ನಾವು ಸತ್ತೋಗ್ತೇವೆ. ದೇ ಆರ್ ಮೇಂಟೈನಿಂಗ್ ಅವರ್ ಹೆಲ್ತ್. ನಾವು ಗಟ್
0: ಒಳ್ಳೆ ಬ್ಯಾಕ್ಟೀರಿಯಾ,
1: ಗಟ್ ಈಸ್ ದಿ ನ್ಯೂ ಬ್ರೈನ್ ಅಂತ. ಬ್ರೈನ್ ನಲ್ಲಿರೋ ಕೆಮಿಕಲ್ಸ್ ಗನ್ನ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತೀವಿ. ಅಂದ್ರೆ ಇವಾಗ ನಾವು ಹೀಗೆ ಎಂಥೂಸಿಯಾಸಂ ಮಾತಾಡ್ತಾ ಇದ್ದೀವಿ ಅಂದ್ರೆ ಒಂಥರ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ, ಇನ್ನೊಂಥರ ಬಂದ್ರೆ ನಾವು ಒಂಥರ ತುಸ್ತಾಗಿ ಹೋಗ್ತೀವಿ, ಇನ್ನೊಂಥರ ಬಂದ್ರೆ ನಮ್ಗೆ ಕೋಪ ಬರುತ್ತೆ. ಸೊ ತರ್ತರವರ ಕೆಮಿಕಲ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಆಗುತ್ತೆ, ಅದು ಎಷ್ಟಿದೆಯೋ ಬ್ರೈನ್ನಲ್ಲಿ ಅದಕ್ಕನ್ನು ಮೂರರಷ್ಟು ಇಂಟೆಸ್ಟೈನಲ್ಲಿ ಇರುತ್ತೆ ಅದೇ ಟ್ರಾನ್ಸ್ಮಿಟರ್ಸ್. ದಟ್ ಈಸ್ ಡಿಕ್ಟೇಟಿಂಗ್ ಅವರ್ ಬಿಹೇವಿಯರ್ ಅಂತ ಇವಾಗ. ಸೊ ದಟ್ ಈಸ್ ಡಿಕ್ಟೇಟಿಂಗ್ ದಿ ನಮ್ಮ ಇಂಟೆಸ್ಟೈನಲ್ ಮೂವ್ಮೆಂಟ್. ಸೊ ಅದ್ರ ಮೇಲೆ ಇವಾಗ ತುಂಬ ಸ್ಟಡೀಸ್ ನಡೀತಾ ಇದೆ, ನಾವು ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಸ್ಟಡೀಸ್ ಮಾಡಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟು. ಅದಕ್ಕೆ ಇವಾಗ ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೊಸ ಇದು ಸ್ಟಾರ್ಟ್ ಮಾಡಿದ್ದೀವಿ. ಅಂದ್ರೆ ಯಾರಿಗೆ ಅದು ಫೀಸಿಸ್ ಸರಿಗಿಲ್ದಿರಾ, ಈ ತರ ಪ್ರಾಬ್ಲಮ್ಸ್ ಆಗುತ್ತೆ, ಲೂಸ್ ಮೋಷನ್ ಆಗೋದು ಅವ್ರಿಗೆಲ್ಲ, ಅದೆಲ್ಲ ಪರೀಕ್ಷೆ ಮಾಡಿಸಿ ನಾವು. ಡೆಫಿಷಿಯೆಂಟ್ ಇದ್ರೆ ನಾರ್ಮಲ್ ಪರ್ಸನ್ ಮೋಷನ್ ತಗೊಂಡು ಅದರಿಂದ ನಾವೊಂದು ಪ್ರಾಸೆಸ್ ಮಾಡಿ ಪ್ರಿಪರೇಷನ್ ಮಾಡಿ ಕೊಲೋನೋಸ್ಕೋಪಿ ಮಾಡಿ ಅದರಲ್ಲ ಒಳಗಡೆ ಎಲ್ಲ ಸ್ಪ್ರೇ ಮಾಡ್ತೀವಿ, ಮಾಡಿದ್ರೆ ಅವ್ರಿಗೆ ಡ್ರಾಮ್ಯಾಟಿಕ್ ರಿಲೀಫ್, ಇಲ್ಲ ಬರೀ ಮೆಡಿಸಿನ್ಸ್ ಎಷ್ಟು ದಿವಸ ಕೊಡ್ತೀವಿ. ಸೊ ಈ ತರ ಅದೊಂದು ಹೊಸ ಇದು ಬಂದಿದೆ, ಅದ್ರ ಬಗ್ಗೆ ಸ್ವಲ್ಪ ಎಲ್ರಿಗೂ ಗೊತ್ತಿರಲಿ.
0: ಈ ಆಹಾರ ಮತ್ತೆ ನೀರು ಸೇವನೆ, ಹಣ್ಣು ತಿನ್ನೋದು, ಫೈಬರ್ ತಗೊಳ್ಳೋದ್ರಿಂದ ಈ ಮಲಬದ್ಧತೆ ಕಡಿಮೆ ಮಾಡ್ಕೋಬಹುದು.
1: 90% ಅದರಲ್ಲೇ ಆಗ್ಬೇಕು, ಔಷಧಿ ಕೊಡೋಕಾಗುತ್ತೆ.
0: ಹೌದು, ಮತ್ತೆ ಈ ಮಲಬದ್ಧತೆ ತುಂಬಾ ಜಾಸ್ತಿ ಆದ್ರೆ ಬೇರೆ ಯಾವ್ದಾದ್ರು ತುಂಬಾ ಸಮಸ್ಯೆ ಕೊಡೋ ಅಂತ ರೋಗಗಳು ಬರುತ್ತಾ?
1: ಎರಡು ಹೇಳ್ಬಿಡ್ತೀನಿ. ಮಲಬದ್ಧತೆ ಒಂದು ಕಾಯಿಲೆನು ನಿಜ, ಇನ್ನೊಂದ್ ಕಡೆ ಅದೊಂದು ಸಿಂಪ್ಟಮ್ ಕೂಡ. ಅಂದ್ರೆ ಮಲಬದ್ಧತೆ ಇವಾಗ IBS ಅಲ್ಲಿ ಆದ್ರೆ ಅದು ಕಾಯಿಲೆ, ಸಿಂಪ್ಟಮ್ ಆದ್ರೆ ಅದು ಬೇರೆ ಕಾಯಿಲೆ ಅಂತ, ಕ್ಯಾನ್ಸರ್ ಇಂದ ಆಗಿರುತ್ತೆ ಮಲಬದ್ಧತೆ, ಅಲ್ಲೇನೋ ಅಡ್ಡ ಬಿದ್ದಿರುತ್ತೆ, ಎನಲ್ ಕೆನಲ್ ಟೈಟ್ ಆಗಿರುತ್ತೆ, ಅಲ್ಲೇನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದೆಲ್ಲ ಅದಕ್ಕೆಲ್ಲ ಆಪರೇಷನ್ ಮಾಡಿ ಸರಿ ಮಾಡಬೇಕಾಗತ್ತೆ. ಆಮೇಲೆ ಮಲಬದ್ಧತೆ ಅದರಿಂದ ಪ್ರಾಬ್ಲಮ್ಸ್ ಏನಾಗುತ್ತೆ, ತುಂಬಾ ಮುಕ್ಕೋದು, ಅದು ಮಾಡಿದ್ರೆ ಹರ್ನಿಯಾ ಅಂತ ಆಗೋದು, ಪೈಲ್ಸ್, ಫಿಶರ್, ಫಿಸ್ಟುಲ ಎಲ್ಲ ಮಲಬದ್ಧತೆಯಿಂದ ಆಗಿರುತ್ತೆ. ಸೊ ಎರಡರಿಂದನೂ ಮಲಬದ್ಧತೆ ಆಗದೇ ನೋಡ್ಕೋಬೇಕು.
0: ಕಡೆಯದಾಗಿ ಈ ಮಲಬದ್ಧತೆ ಅಥವಾ IBS ಹೋಗ್ಲಾಡಿಸ್ಕೊಳ್ಬೇಕು ಅಂತ ಅಂದ್ರೆ ಏನ್ ಹೇಳ್ತೀರಾ ನಮ್ಮ ಕೇಳುಗರಿಗೆ?
1: ಜನರಲ್ ಆಗಿ ನಮ್ಮ ಜೀವನ ಶೈಲಿಯನ್ನು ನಾವು ಸರಿಪಡಿಸ್ಕೋಬೇಕು. ಒಂದು ನಮ್ಮ ಆಹಾರ ಅದನ್ನೆಲ್ಲ ನಿಯಮವಾಗಿ ತಿನ್ಬೇಕು, ಒಂದು ಲಿಮಿಟ್ ಆಗಿ ತಿನ್ಬೇಕು, ಒಂದು ಮಿತವಾಗಿ ತಿನ್ಬೇಕು. ಎರಡನೇದು ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕು, ಜಿಮ್ಗೆ ಸೇರ್ಬೇಕು ಅಂತ ಏನು ರೂಲ್ ಇಲ್ಲ,
0: ಫಿಸಿಕಲ್ ಆಗಿ
1: ಚಟುವಟಿಕೆ ಇರಬೇಕು, ಮನ್ಸು ನೆಮ್ಮದಿಯಾಗಿ ಇರಬೇಕು. ಈ ಮೂರು ಇದ್ರೆ 90% ಕ್ಲಿಯರ್ ಆಗುತ್ತೆ. ಇನ್ನೊಂದು 10% ಕಾಯಿಲೆಗಳಿಂದ ಆಗಿರುತ್ತೆ, ಅದನ್ನ ನಾವು ಕಂಡು ಹಿಡಿದು ತೋರಿಸ್ಕೋಬೇಕು ಡಾಕ್ಟರ್ಗಳ ಹೋದ್ರೆ. ಅದ್ ನಾವು ಕಾನ್ಸ್ಟಿಪೇಷನ್ ಕ್ಲಿನಿಕ್ ಅಂತ ಒಂದು ಸ್ಪೆಷಲ್ ಕ್ಲಿನಿಕ್ ಮಾಡಿದೀವಿ ಇವಾಗ, ಬರೀ ಇದನ್ನ ಸ್ಟಡಿ ಮಾಡೋಕೆ. ಮಾಡಿಬಿಟ್ಟು ಯಾರ್ಯಾರಿಗೆ ಯಾವ ಕಾರಣ ಇದೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡ್ತೀವಿ.
0: ಧನ್ಯವಾದಗಳು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರೇ. ಇದುವರೆಗೂ ನಮಗೆ ಮಲಬದ್ಧತೆ ಹಾಗೂ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂದರೆ ಏನು, ಅದು ಏನಕ್ಕಾಗತ್ತೆ, ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡ್ರೆ ಅದರಿಂದ ಹೊರಗೆ ಬರಬಹುದು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಮತ್ತು IBS ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ತಿಳಿಸಿಕೊಟ್ಟವರು ಮೈಸೂರಿನ ಪ್ರಾಕ್ಟಾಲಜಿಸ್ಟ್ ಮತ್ತು ಕೊಲೋರೆಕ್ಟಲ್ ಸರ್ಜನ್ ಡಾಕ್ಟರ್ ರಾಜಶೇಖರ್ ಮೈಸೂರು. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಇದು ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:00 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
3: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ, ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ, ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಜಲಜೀವನ್ ಮಿಷನ್ 4,432 ಹಳ್ಳಿಗಳು ಮತ್ತು 543 ಪಂಚಾಯತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ್ ಮಿಷನ್ ಅರ್ಹತೆಗಳೇನು ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನಾ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದ್ರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA-ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದು ನಾವು ಮನಗಾಣಬಹುದು. ಈ 2028 ಜಲಜೀವನ್ ಮಿಷನ್ ವಿಸ್ತರಣೆಯಾಗ್ತದೆ. 2028 ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019 2024 3.6 lakh crore ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 crore ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028 ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
2: ರಾಷ್ಟ್ರೀಯ ಜಲಜೀವನ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
5: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
6: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ,
7: ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟ್ರಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲಾ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸೀರುಂದದ ಮತ್ತು ಡೀರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:20. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಇರುವಾಗ ಬಳಿ ನೀನು, ರಚನೆ ಕೆಸಿ ಶಿವಪ್ಪ, ಹಾಡಿದ್ದಾರೆ ಇಂಚರ ನಾಗೇಶ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಆರ್ ರಶ್ಮಿಯವರು ಹಾಡಿರುವ ಪರಿಮಳದ ಪಯಣದಲ್ಲಿ, ರಚನೆ ಎಸ್ಆರ್ ಎಕ್ಕುಂಡಿ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 1:30. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085853. ಇನ್ನೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಅನ್ಶು ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಜಸ್ಕರಣ್ ಸಿಂಗ್, ಮಹೇಂದ್ರ ಗೌಡ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಕೆಸಿ ಬಾಲಸಾಗರನ್.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹನೂರು ತಾಲೂಕು ಕೋಣನಕೆರೆಯಿಂದ ಸುಪ್ರೀತಾ ಶ್ರೀನಿವಾಸ್ ಸನ್ನಿಧಿ ಹಾಗೂ ಅನುಶ್ರೀ ಅವರಿಗಾಗಿ ಮುದುಡದ ತಾವರೆ ಅರಳಿತು ಚಿತ್ರದ ಗೀತೆಯ ಗಾಯಕರು ಎಸ್ ಜಾನಕಿ, ಸಂಗೀತ ನಿರ್ದೇಶನ ಎಂ ರಂಗರಾವ್.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕು.

0: ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
1: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ರಾಜ್ಕುಮಾರ್ ಭಾರತಿ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ಗುರುಭಕ್ತಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಆರ್ಎನ್ ಜೈಗೋಪಾಲ್, ಸ್ವರ ಸಂಯೋಜಿಸಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಯಲಹಂಕದಿಂದ ಎನ್ ಶ್ರೀಕಂಠ.

ಕೇಳುಗರೆ ಗಮನಿಸಿ, ಇದೇ ತಿಂಗಳ 25ನೇ ತಾರೀಕು ಬೆಳಿಗ್ಗೆ 8:30ಕ್ಕೆ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗೆ 18ರಿಂದ 25 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮಷಿನಿಸ್ಟ್, ಟೂಲ್ ಅಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರೀಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026ನೇ ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9945715717. ಇನ್ನೊಮ್ಮೆ 9945711787. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅದೃಷ್ಟವಂತ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚಕ್ರವರ್ತಿ. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಹಗಿರಿ ಬೊಮ್ಮನಹಳ್ಳಿಯಿಂದ ಸುಭಾನ್.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ರಾಮಕೃಷ್ಣ ನಗರದಿಂದ ರತ್ನಮ್ಮ, ಅನಿಲ್ ಹಾಗೂ ಭೂಮಿಕಾ ಅವರಿಗಾಗಿ ಬಂಗಾರದ ಹೂವು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಗೀತೆಯ ಬರಹಗಾರರು ಚಿ ಉದಯಶಂಕರ್, ಸ್ವರ ಸಂಯೋಜನೆ ರಾಜನ್ ನಾಗೇಂದ್ರ.

ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ಮಂಡ್ಯದ ನಂದಿನಿ ಬಡಾವಣೆಯಿಂದ ಅಶ್ವಿನಿ, ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್, ಭುವನ್, ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ದೀಕ್ಷಿತ್, ಕುವೆಂಪು ನಗರದಿಂದ ವಸಂತ ನಾಗೇಶ್, ನಜರ್ಬಾದ್ನಿಂದ ಯೋಗಾನಂದ ರಂಪುರೆ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ, ರಾಯಭಾಗ ತಾಲೂಕಿನಿಂದ ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಕೆಆರ್ಪೇಟೆ ತಾಲೂಕು ಕಿಕ್ಕೇರಿಯಿಂದ ಗೋವಿಂದ ದಾಸ್, ಪುಟ್ಟಲಕ್ಷ್ಮಿ, ಹರೀಶ್, ಶ್ರೇಯಾ, ಹೋಶಿಕ, ವಿದ್ಯಾರಣ್ಯಪುರಂನಿಂದ ಸ್ನೇಹ, ಭುವನ, ಸಹನ, ರಾಮಕೃಷ್ಣನಗರದಿಂದ ನಿರ್ಮಲಾ ಮಹದೇವ್, ವಿಸ್ಮಯದೇವ್, ಪವನ್ದೇವ್, ಮಹದೇವ್, ಇಂದು, ಅಮೃತ, ಹೆಬ್ಬಾಳ್ನಿಂದ ಪ್ರಸನ್ನ, ಗುಂಡ್ಲುಪೇಟೆಯಿಂದ ಮರಿನಂಜ, ನಂಜುಂಡಸ್ವಾಮಿ, ಚಂದನ್, ಬಂಬೂಬಜಾರ್ನಿಂದ ರಾಜೇಶ್, ಶಿಲ್ಪ, ವರಲಕ್ಷ್ಮಿ, ಶ್ರೀರಂಗಪಟ್ಟಣದಿಂದ ಕೃಷ್ಣ, ಟೈಲರ್, ಪದ್ಮ, ನಾರಾಯಣ, ಚೈತ್ರ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್, ಶ್ರೀರಂಗಪಟ್ಟಣದ ಗೊಬ್ಬರಗಾಲ ಗ್ರಾಮದ ಶ್ರೀನಿವಾಸ್ ಜಿಪಿ, ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಮುದ್ದಳ್ಳಿ ಪುಟ್ಟಸ್ವಾಮಿ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಎನ್ಆರ್ ಮೊಹಲ್ಲಾದಿಂದ ವಿಜಯ, ನಾಗೇಂದ್ರ, ವೇಣು, ಶೋಭಾ, ಬಿಂದು, ಪ್ರೇಮ, ತೇಜು, ಶ್ರೇಯು, ಭಾಗ್ಯಮ್ಮ, ಶಾರದಮ್ಮ, ಮುರಳಿ, ನಿತ್ಯ, ಶಕ್ತಿನಗರದಿಂದ ಹರ್ಷಿತ, ಮೈಸೂರಿನ ಸೈಯದ್ ಅಲೀಂ, ಕೆಆರ್ ನಗರದಿಂದ ನಟರಾಜ್, ನೇತ್ರಾವತಿ, ಕಿಶೋರ್, ರೇಣುಕ, ಮೈಸೂರಿನಿಂದ ಉಷಾದೇವಿ, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ ಹಾಗೂ ಪುಟ್ಟಿ. ಸಂದೇಶಗಳಿಸಿದ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನಾಳೆ ಆದಷ್ಟು ಬೇಗ ನಿಮ್ಮ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು FM 100.6.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈ

0: ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
0: ಜಿಪಿಇ 5 ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿ ಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1721 ರೈತರ 1235.8 ಹೆಕ್ಟೇರ್ ಬೆಳೆಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872 ಲಕ್ಷ ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26 ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1 ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿ ಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
5: ಮೇ 29-31 3 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3 ಸಲ ಮಾಡಿರುವಂಥದ್ದು, ಮತ್ತು ಕರ್ನಾಟಕ ಸರ್ಕಾರ ಇದು 7 ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂಥ ಎಲ್ಲ ಕ್ರೀಡಾಪಟುಗಳು
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, KSRTC ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26 ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
6: ಆಕಾಶವಾಣಿ ಮೈಸೂರು FM 100.6, ಸಮಯ 2:40. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಬಣ್ಣ ಬಣ್ಣದ ಲೋಕ ಚಿತ್ರದ ಗೀತೆ. ಹಾಡಿದ್ದರೆ ವಿಜಯ್ ಪ್ರಕಾಶ್. ರಾಮ್ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿ ಥಾಮಸ್.

0: ದೈಹಿಕ ದೀಕ್ಷೆ. ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸಂತೋಷ್ ವೆಂಕಿ ಹಾಗೂ ಸಂಗೀತ ರವೀಂದ್ರನಾಥ್ ಅವರು ಹಾಡಿರುವ ಬೀಗ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಕೋಗಂಟಿ ಪೆನ್ನಯ್ಯ, ಸಂಗೀತ ನಿರ್ದೇಶನ ಶ್ರೀ ಗುರು.

ಕೇಳುಗರೆ ಗಮನಿಸಿ, ರುಡ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿನ ಎಲ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇದೇ ತಿಂಗಳ 20ನೇ ತಾರೀಕಿನಿಂದ ಜೂನ್ 19ನೇ ತಾರೀಕಿನವರೆಗೆ, ಕೋಳಿ ಸಾಕಾಣಿಕೆ ನಾಳೆಯಿಂದ ಮೇ 30ನೇ ತಾರೀಕಿನವರೆಗೆ. ಅಭ್ಯರ್ಥಿಗಳ ಅರ್ಹತೆ 18ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಆಸಕ್ತರು ಸಂಸ್ಥೆಗೆ ತೆರಳಿ ದೂರ ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ಗಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ತಿಳಿಸಿದ ಪ್ರಾರಂಭಿಕ ದಿನದೊಳಗಾಗಿ ಸಂಪರ್ಕಿಸಿ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 0821-2519-663. ಇನ್ನೊಮ್ಮೆ 0821-2519-663. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಬೃಂದಾವನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಹೇಮಂತ್ ಕುಮಾರ್. ಗೀತೆಯ ಬರಹಗಾರರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಚೇಸ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಬೆನ್ನಿ ದಯಾಳ್ ಮತ್ತು ಸಂಗಡಿಗರು. ಗೀತೆ ಬರಹಗಾರರು ಡಾಕ್ಟರ್ ಉಮೇಶ್ ಪಿಲ್ಲಿಗುಡೇಲು, ಸಂಗೀತ ನಿರ್ದೇಶನ ಕಾರ್ತಿಕ್ ಆಚಾರ್ಯ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 7:45 ಆಲಿಸಬಹುದು. ಆಕಾಶವಾಣಿ ಮೈಸೂರು 100.6, ಸಮಯ 3:12. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರ ಯುಗಳ ನಾದಸ್ವರವಾದವನ್ನು ಆಲಿಸಬಹುದು. ಇವರಿಗೆ ವಿಶೇಷ ಡೋಲು ಸಹಕಾರ ನೀಡಿದ್ದಾರೆ ಎ ಪುಟ್ಟಸ್ವಾಮಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಮ ನಿನ್ನು ನಮ್ಮಿನ, ರಾಗ ಮೋಹನ ಆದಿತಾಳ, ರಚನೆ ತ್ಯಾಗರಾಜರು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಾಗ ಮಧ್ಯಮಾವತಿ, ಆದಿತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಾಜಗೋಪಾಲ್ ಹಾಗೂ ಎಂಎನ್ ಗಣೇಶ್ ಅವರ ಯುಗಳನಾದ ಸ್ವರವಾದನ ಕೇಳಿದಿರಿ. ಇವರಿಗೆ ವಿಶೇಷ ಡೋಲು ಸಹಕಾರ ನೀಡಿದವರು ಎ ಪುಟ್ಟಸ್ವಾಮಿ. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃತಿ ಎಚ್ಆರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು.

0: 7125582
1: yes
2: fm 100.6 ಆಕಾಶವಾಣಿ ಮೈಸೂರು
0: ನಾನು ಒಂದು ಹಾಡು ಬೇಕಿತ್ತು
3: ಏನೇ ಕೇಳು ಕೊಡುವೆ ನಿನಗೆ ನಾನೀಗ
2: ಕರೆಗೊಂದು ಗೀತೆ
4: ಕರೆಗೊಂದು ಗೀತೆ
0: ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
6: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
0: ಕರೆ ಮಾಡಿ
5: 251252
0: ಅಥವಾ 251509
2: ಎಸ್ಟಿಡಿ ಕೋಡ್ 0821
8: ಹಲೋ ಮೋಹನ್ ಸ್ಪೀಕಿಂಗ್
0: ನಿಮ್ಮ ಮೆಚ್ಚಿನ ಗೀತೆ
5: ಕೇಳಿ
2: ಆನಂದಿಸಿ
9: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:20 ಇದೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ

0: तुलसी की कार्य निष्ठा और लगन को देखते हुए उन्हें पौधों की देखरेख का विशेष काम सौंपा गया।
1: एक बार की बात है, उनके गांव की नर्सरी में वन विभाग द्वारा कुछ पौधे लाए गए। वो औषधीय पौधे थे और बहुत महंगे भी। वन विभाग की योजना थी बड़े पैमाने पर इन औषधीय पौधों की खेती करने की। पौधे रोप दिए गए, लेकिन एक दो दिनों के बाद वो मुरझाने लगे। किसी को समझ में नहीं आ रहा था कि क्या करें। तो तुलसी की कार्य निष्ठा और लगन को देखते हुए उन्हें उन पौधों की देखरेख का विशेष काम सौंपा गया।
0: कुछ ही दिनों में उन पौधों में जान सी आ गई और वो खूब हरे भरे होकर पनपने लगे। इस घटना से तुलसी का नाम स्थानीय वन विभाग में फैल गया और सबने उनकी भूरी भूरी प्रशंसा की। इस घटना को याद करते हुए वो बताती हैं।
2: उन दिनों मैं करीब 20 वर्ष की थी। पौधों के बारे में मेरा अनुभव बहुत नहीं था। मुझे उस नर्सरी में बुलाया गया था। वहां जाकर मैंने देखा कि सब कुछ ठीक था। रोज उन्हें पानी 2 बार दिया जाता था और खाद की भी कोई कमी नहीं थी।
3: अच्छा,
2: अक्सर मैंने देखा था कि कई बार ज्यादा पानी देने से कुछ पौधे मर जाते हैं। तो मैंने सोचा कि कहीं ऐसा तो नहीं कि इन पौधों को जरूरत से बहुत ज्यादा पानी मिल रहा है, क्यों ना पानी की मात्रा कम करके देखा जाए। जब ऐसा किया तो 2 दिनों में पौधों में कुछ अच्छे बदलाव आए।
3: ये तो आपने बहुत अच्छी बात बताई तुलसी जी।
2: जी, पौधों के बारे में ये जानना बहुत जरूरी है कि उन्हें कितना पानी दिया जाए
3: और कितना नहीं दिया जाए। तुलसी जी, ये तो हुई पानी की बात। क्या आपने उन पौधों के बारे में कुछ और भी अनुभव किया था?
2: हाँ हाँ, मैंने एक और बात पर गौर किया था कि कुछ पौधे ऐसे होते हैं कि यदि उन्हें साथ साथ रखा जाए तो वो बहुत अच्छी तरह से बढ़ते हैं।
3: अरे वाह, ये तो बहुत ही सचमुच गौर करने वाली बात है।
2: हाँ, और अगर अलग अलग रखा जाए तो वो उस तरह से नहीं बढ़ पाते। कुछ पौधे तो अकेले लगाए जाने से बढ़ते ही नहीं हैं और फिर धीरे धीरे कमजोर होकर सूख जाते हैं।
3: अच्छा,
2: मुझे लगा कि क्यों ना इन्हें एक दूसरे के आसपास रोप कर देखा जाए। फिर हमने ऐसा ही किया तो पाया कि आश्चर्यजनक रूप से ये पौधे बढ़ने लगे थे। हाँ,
3: अरे ये तो बड़ी ही अद्भुत बात बताई आपने तुलसी जी। हाँ, लेकिन इसके कारण क्या क्या हो सकते हैं?
2: देखो, पहली बात तो ये कि पौधों में भी जीवन होता है।
3: बिल्कुल होता है।
2: और मुझे लगता है कि वे भी दुख सुख अकेलापन का अनुभव कर सकते हैं। इसीलिए यदि उन्हें उचित दूरी पर आसपास रखा जाए तो वे बेहतर ढंग से बढ़ते हैं।
3: ये तो बड़ी ही दिलचस्प बात है तुलसी जी,
2: है ना?
3: जी।
2: और उचित दूरी पर आसपास लगाए जाने से वे एक दूसरे के साथ नमी और पोषण को साझा कर सकते हैं।
3: तुलसी जी, आपका बहुत बहुत धन्यवाद। कोई विशेष संदेश देना चाहेंगे?
2: बिल्कुल देना चाहूंगी। मेरा कहना है कि देश को बचाने के लिए वन को बचाना होगा। वन बचाओ, देश बचाओ।
1: उन्होंने पेड़ पौधों और जंगल को अपनी जिंदगी में पूरी तरह से शामिल कर लिया था। उनके अंदर पेड़ पौधों की सेवा करने का जज्बा आ गया था। एक बार उन्होंने कहा था,
2: मुझे नहीं मालूम कि जंगल के बारे में मैंने इतना ज्ञान कैसे एकत्रित किया, लेकिन धीरे धीरे मुझे ऐसा लगने लगा जैसे मैं पौधों से, जंगल से बातें कर सकती हूँ। मैं जंगल की भाषा बोल सकती हूँ।
1: कहते हैं कि वो जहां भी जाती थी वहां के सभी पेड़ पौधों के बारे में भली भांति बता सकती थी। वो विस्तार से चर्चा कर सकती थी कि किस पौधे को कितना पानी देना है, उन्हें खाद किस मात्रा में देना है और बीजों का संग्रह व भंडारण किस तरह से करना चाहिए।
0: श्रीमती तुलसी गौड़ा जी को जंगल और उसके पौधों के बारे में उनके ज्ञान के कारण पर्यावरणविदों द्वारा जंगल के विश्वकोश और उनकी जनजाति द्वारा वृक्ष देवी और जंगल अम्मा के रूप में जाना जाता है। वो जंगल में हर प्रजाति के पेड़ की माँ या मातृ वृक्ष की पहचान करने की अपनी क्षमता के लिए जानी जाती हैं, चाहे वो कहीं भी हो। किसी भी पेड़ का मात्र एक सूखा पत्ता भी उठाकर वो बता सकती हैं कि इसकी माता पेड़ कहाँ है।
1: आइए जानते हैं कि मातृ वृक्ष या माता पेड़ किसे कहते हैं। नाम से ही विदित होता है कि एक बच्चे को पालने में माता की जो भूमिका होती है वही भूमिका इन पेड़ों की भी होती है। तो आइए सुने कैसे।
4: तुलसी जी, अक्सर माता पेड़ों या मातृ वृक्षों के बारे में बात की जाती है, तो आपसे ये जानना चाहते हैं कि माता पेड़ों या मातृ वृक्षों को आखिर पहचानते कैसे हैं?
2: बड़ा अच्छा सवाल है। माता पेड़ या मातृ वृक्ष अपने आकारों से पहचाने जाते हैं।
4: अच्छा।
2: ये जंगल के सबसे पुराने, बड़े, लंबे और घने पेड़ होते हैं। और हाँ, पुराने होने की वजह से इनकी जड़ें बहुत गहरी और दूर दूर तक फैली होती हैं।
4: अच्छा।
2: इनकी जड़ों से आसपास के बहुत से छोटे और समान वृक्ष भूमि के अंदर जड़ों से जुड़े होते हैं और मातृ वृक्ष से भोजन लेते हैं।
4: अच्छा, ये तो बड़ी दिलचस्प बात बताई आपने। अच्छा, मैंने तो ये भी सुना है कि मातृ वृक्ष मिट्टी को पकड़ कर रखते हैं, इसके बारे में आपका क्या कहना है?
2: बिल्कुल सही सुना है आपने। मातृ वृक्ष गोंद की तरह मिट्टी को पकड़ कर रखते हैं।
4: अच्छा।
2: और आंधी तूफान के समय दूसरे पेड़ों को गिरने या उखड़ने से बचाते हैं।
4: अरे वाह, ये तो बहुत ही दिलचस्प बात बताई आपने।
2: इतना ही नहीं, यदि कई मातृ वृक्ष आसपास हों तो छोटे पेड़ों के लिए आसपास की नमी को बनाए रखकर प्राकृतिक ग्रीन हाउस बनाते हैं। वे छोटे और युवा पेड़ों को नाइट्रोजन और कार्बन प्रदान करके उन्हें पालते हैं, समझे?
4: जी, ये तो बहुत ही अच्छी जानकारियां आपने दी हैं। और अच्छा, इसके अलावा भी कुछ और बताइए ना मातृ वृक्षों के बारे में।
2: हाँ हाँ, बिल्कुल। देखिए, जड़ें गहरी होने के कारण ये अपनी जड़ों द्वारा आसानी से भूमिगत जल और फास्फोरस जैसे मिट्टी के पोषक तत्वों को खींच लेते हैं और उन पेड़ों को देते हैं जिनकी जड़ें अभी बहुत गहरी नहीं है, ठीक है ना?
4: तुलसी जी, आपका बहुत बहुत धन्यवाद। आपने इतनी दिलचस्प और उपयोगी जानकारियां दी हैं आज। एक बार फिर से बहुत धन्यवाद।
2: आपका भी बहुत धन्यवाद।
1: तुलसी गौड़ा जी को 300 औषधीय पौधे और 1,00,000 से भी अधिक पेड़ लगाने का गौरव प्राप्त है। कहते हैं कि उनके द्वारा लगाया गया एक भी पेड़ सूखा नहीं है। उनके द्वारा लगाए गए औषधीय पौधों के इस्तेमाल से उस क्षेत्र की जनजातियों का बड़ा कल्याण हुआ है।
0: 78 वर्षीय श्रीमती तुलसी गौड़ा ने 60 वर्षों तक कर्नाटक वानिकी विभाग में अपनी सेवाएं दी हैं और अब वो अवकाश प्राप्त जीवन बिता रही हैं। लेकिन आज भी उनकी ऊर्जा कम नहीं हुई है।
3: इन दिनों भी वो अपने गांव की नर्सरी और वानिकी विभाग के दफ्तर में बीजों का संग्रह लेकर पैदल चलती हुई दिखाई देती हैं। किसी ने कहा है, महानतम चीजें हमेशा अति साधारण होती हैं, यानी ग्रेटेस्ट थिंग्स आर ऑलवेज सिंपलेस्ट। तुलसी गौड़ा जी, आपका हार्दिक अभिनंदन।
5: अभी आप सुन रहे थे कार्यक्रम जंगल इंसाइक्लोपीडिया तुलसी गौड़ा। कार्यक्रम समन्वय प्रोफेसर राजेंद्र पाल, तकनीकी समन्वय बटीलैंग लिंगडो, कलाकार अश्विनी वालिया, शिमाइला परवेज, परवेज गौहर, पूनम एस कुदेसिया और अंजलि, आलेख अजीत होरो, निर्माण सहायक कुसुम लता, निर्देशन एवं निर्माण विमलेश चौधरी। प्रिय श्रोता, यदि आप हमारे कार्यक्रमों पर अपनी प्रतिक्रियाएं देना चाहते हैं तो हमारे IVRS नंबर पर हमसे संपर्क कर सकते हैं। हमारा IVRS नंबर है 8800440559। साथ ही आप ईमेल पर भी हमसे संपर्क कर सकते हैं। हमारे ईमेल का पता है audio@ciet.nic.in। यह कार्यक्रम CIET NCERT नई दिल्ली भारत द्वारा प्रस्तुत किया गया। अभी आप सुन रहे थे कार्यक्रम तुलसी गौड़ा और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत
6: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए। नमस्कार।
7: उमंग उमंग उमंग उमंग।
8: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು CIET ಮತ್ತು NCERT ನವದೆಹಲಿ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ, ಸಮಯ 4 ಗಂಟೆ.
9: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನ.
10: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ಕೆಲವು ದಿನಗಳ ಹಿಂದೆ, ಕಳೆದ ವಾರ ತಾಯಿಯ ದಿನಾಚರಣೆಯನ್ನು ನಾವು ಆಚರಿಸಿದ್ವಿ. ಸೊ ತಾಯಿಯ ಮಹತ್ವದ ಬಗ್ಗೆ ನಾವು ಮಾತಾಡೋ ಅಷ್ಟೇ ಇಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು ತಾಯಿಯ ಪಾತ್ರ ಎಷ್ಟು ವಿಶಿಷ್ಟವಾದದ್ದು, ಅದ್ಭುತವಾದದ್ದು, ಎಷ್ಟು ಮುಖ್ಯವಾದದ್ದು ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯ ಅಂತ ಹೇಳ್ಬೋದು ಬಹಳ ಪ್ರಚಲಿತದಲ್ಲಿದೆ, ಹಾಗೆ ಸುಮಾರು ಜನ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕು ಹೋಗ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಕೆಲವರು ಆಲ್ರೆಡಿ ಅದನ್ನ ಅಳವಡಿಸ್ಕೊಂಡ್ ಬಿಟ್ಟಿದ್ದಾರೆ ಅಥವಾ ಅದೇ ರೀತಿ ಬದುಕ್ತಾ ಇದ್ದಾರೆ, ಅಥವಾ ಇನ್ನು ಕೆಲವರು ಅಳವಡಿಸ್ಕೊಳ್ಳೋದ್ರಲ್ಲಿ ಇದ್ದಾರೆ, ಅದರತ್ತ ಮುಖ ಮಾಡ್ತಿದ್ದಾರೆ. ಸಿಟಿನಲ್ಲಿ ಜೀವನ ಮಾಡ್ತಾ ಇರುವಂತಹ ಜನರು ಹಳ್ಳಿಗಳ ತನಕ ಅದಿನ್ನೂ ತಲುಪಿಲ್ಲ. ಅಲ್ಲೆಲ್ಲ ಇವತ್ತಿಗೂ ಜಾಯಿಂಟ್ ಫ್ಯಾಮಿಲಿ ಮತ್ತೆ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಇದ್ದಾರೆ. ಆದ್ರೆ ಸಿಟಿಯ ಜೀವನಕ್ಕೆ ಬಂದಾಗ ಸಿಟಿಯಲ್ಲಿರುವಂತಹ ಜನರು ಇದರತ್ತ ಮುಖ ಮಾಡ್ತಿದ್ದಾರೆ. ಏನಪ್ಪ ಅದು ವಾಕ್ಯ ಅಥವಾ ಪದ ಅಂತ ಹೇಳಿದ್ರೆ, ಸಿಂಗಲ್ ಮದರ್, ಸಿಂಗಲ್ ಮದರ್ ಈಸ್ ಎನಫ್ ಅಂತ, ಒಂಟಿ ತಾಯಿ ಆಗಿದ್ರೆ ಸಾಕು ಅನ್ನೋ ತರ. ಇದು ಬಾಂಬೆ ಹೈಕೋರ್ಟ್ನಲ್ಲಿ ಯಾವುದೋ ಒಂದು ಕೇಸ್ ವಿಚಾರದಲ್ಲಿ ಬಳಸಿದಂತಹ ಒಂದು ವಾಕ್ಯ. ಇದು ಏನಿದು ಈ ಕಾನ್ಸೆಪ್ಟು ಅಂತ. ಸೊ ಅದ್ರ ಜೊತೆಗೆ ತಾಯಿಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನಾವು ತಿಳಿಸ್ಕೊಡೋಕೆ ಹೊರಟಿದ್ದೀವಿ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಮೈಸೂರಿನ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದಂತಹ ಅಂಜಲಿ ರಾಮಣ್ಣ ಅವರು. ಅಂಜಲಿ ಅವರೇ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
11: ಥ್ಯಾಂಕ್ ಯು. ಒಂದೇ ಪದ, ನಾನು ಋಣಿ ಅಷ್ಟೇ ಹೇಳಬಲ್ಲೆ.
10: ಆಗಲಿ, ನಿಮಗೆ ಬಿಲೇಟೆಡ್ ಹ್ಯಾಪಿ ಮದರ್ಸ್ ಡೇ. ಸ್ವಲ್ಪ ತಡವಾಗಿ ತಾಯಂದಿರ ದಿನಾಚರಣೆಯ ಶುಭಾಶಯಗಳು.
11: ಹೌದು ಹೌದು ಹೌದು, ಥ್ಯಾಂಕ್ ಯು. ಏನು ಅಂದ್ರೆ, ತಾಯಿ ಅನ್ನುವ ಒಂದು ಭಾವನಾತ್ಮಕ ಎಳೆ ಇಲ್ಲದಿದ್ದರೆ ಮನುಷ್ಯ ಮನುಷ್ಯನಲ್ಲ ಅಂತ.
12: ನಿಜ ನಿಜ. ಸೊ ನಾನಿವಾಗ ಹೇಳಿದೆ ಸಿಂಗಲ್ ಮದರ್ ಇಸ್ ಎನಫ್ ಅಂತ ಒಂದು ಸೆಂಟೆನ್ಸು ತುಂಬಾನೇ ಫೇಮಸ್ ಆಗಿಬಿಟ್ಟಿದೆ ಅಂತ. ಸೊ ಏನಕ್ಕೆ ಇದಿಷ್ಟೊಂದು ಫೇಮಸ್ ಆಯಿತು, ಯಾಕೆ ಎಲ್ಲರೂ ಸಿಂಗಲ್ ಮದರ್ ಅಥವಾ ಒಬ್ಬಂಟಿ ತಾಯಿ ಒಂಟಿ ತಾಯಿ ಅಂತ ಹೇಳ್ತಾ ಇದ್ರೆ, ಏನಿದು ಈ ಬಾಂಬೆ ಹೈಕೋರ್ಟ್ನಲ್ಲಿ ನಡೆದಂತಹ ಕೇಸು?
11: ಮುಂಬೈ ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ಒಂದು ಪ್ರಕರಣ ಇತ್ತು. ಅದರಲ್ಲಿ ಏನಂದ್ರೆ, ಮಗುವಿನ ಯಾವುದೋ ಒಂದು ಶಾಲಾ ದಾಖಲೆಗೋ ಯಾವುದೋ ಒಂದು ದಾಖಲೆಗೆ ತಂದೆಯ ಹೆಸರು ಕಡ್ಡಾಯವಾಗಿ ಬೇಕು ಅಂತ ಇತ್ತು. ಆದರೆ ಆ ತಂದೆ ಮಗುವನ್ನ ನೋಡ್ಕೋತಾ ಇರ್ಲಿಲ್ಲ, ತಾಯಿಯೇ ಒಂಟಿ ಮಹಿಳೆಯಾಗಿ ಸಿಂಗಲ್ ಮದರ್ ಆಗಿ ಮಗುವನ್ನ ಲಾಲಿಸಿ ಪೋಷಿಸಿ ಬೆಳೆಸ್ತಾ ಇರ್ತಕ್ಕಂತ ವಿಷಯ.
12: ತಂದೆ ತಾಯಿ ಒಟ್ಟಿಗೆ ಇದ್ರು ಕೂಡ
11: ಇಲ್ಲ ಇಲ್ಲ ಇಲ್ಲ ಇಲ್ಲ, ತಂದೆ ಎಕ್ಸಿಸ್ಟೆನ್ಸ್ ನಲ್ಲೇ ಇಲ್ಲ. ಅದು ಏನು ವಿಚ್ಛೇದನ ಆಗಿದೆಯೋ ಅಥವಾ ತಂದೆ ಎಲ್ಲಾರೂ ಅಬ್ಸ್ಕಾಂಡ್ ಆಗಿದಾರೋ ಬಿಟ್ಟು ಹೋಗಿದ್ದಾರೋ ಅದೆಲ್ಲ ಸೆಕೆಂಡರಿ ವಿಷಯ. ಇಲ್ಲಿ ಈ ಪ್ರಕರಣದಲ್ಲಿ ಇದ್ದ ವಿಷಯ, ಮಗುವಿನ ದಾಖಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಕೇರ್ ತಗೊಳ್ಳದೆ ಇರುವ, ಪೋಷಣೆ ನಡೆಸದೇ ಇರುವಂತಹ ಬೇಜವಾಬ್ದಾರಿ ತಂದೆಯ ಹೆಸರನ್ನ ತಂದೆಯ ಹೆಸರು ಎಂದು ಸೇರಿಸಬೇಕೇ ಬೇಡವೇ ಅಂತ. ಆಕೆ ಎಲ್ಲ ಕೋರ್ಟ್ಗಳ ನಂತರ ಹೈಕೋರ್ಟ್ ರೀಚ್ ಆದಾಗ ಮುಂಬೈ ಹೈಕೋರ್ಟ್ ಹೇಳುತ್ತೆ, ಯಾವುದೇ ರೀತಿಯಾಗಿ ಮಗುವಿನ ಮಾನಸಿಕ ದೈಹಿಕ ಭಾವನಾತ್ಮಕ ಬೆಳವಣಿಗೆಗೆ ತನ್ನ ಪಾತ್ರವನ್ನ ಕೊಡದೇ ಇರತಕ್ಕಂತಹ ತಂದೆಯ ಹೆಸರು ಮಗುವಿನ ದಾಖಲೆಗಳಿಗೆ ಬೇಡ ಅಂತ. ಮುಂಬೈ ಹೈಕೋರ್ಟ್ ಹೀಗೆ ಹೇಳುವಾಗ ಬಳಸಿದಂತಹ ವಾಕ್ಯ ಸಿಂಗಲ್ ಮದರ್ ಇಸ್ ಎನಫ್, ಅದರ ಉದ್ದೇಶ ಒಂಟಿ ತಾಯಿ ಸಮರ್ಥಳು. ನಾವೆಲ್ಲ ಈಗ ನೀವೆಲ್ಲ ಕೇಳಿರ್ತೀವಿ, ಗಂಡು ದಿಕ್ಕಿಲ್ಲ, ಒಬ್ಬ ಗಂಡಿಲ್ಲ, ನಮ್ಮ ಮನೆಯಲ್ಲಿ ಗಂಡ್ ಮಕ್ಳಿಲ್ಲ, ಅಥವಾ ಅಯ್ಯೋ ನನಗ್ ಬಾಳ್ ಕೊಟ್ಟ. ಇದು ಈ ರೀತಿಯಾಗಿ ಗಂಡಿನ ಮಹಿಮೆಯನ್ನ ಅನಾವಶ್ಯಕವಾಗಿ ಗಂಡು ಅನ್ನೋನೇನೋ ಒಂದು ಪ್ರತ್ಯೇಕ ಪೆಡೆಸ್ಟಲ್ ಅಲ್ಲಿ ಕೂತ್ಬಿಟ್ಟಿದ್ದಾನೆ ಒಂದ್ ಸಿಂಹಾಸನದಲ್ಲಿ ಅನ್ನೋದನ್ನ ತೋರಿಸ್ಲಿಕ್ಕೆ ಅದು ಮಾನಸಿಕವಾಗಿ ನಾವು ಬೆಳೆಸ್ಕೊಂಡ್ ಬಂದಿರೋದು. ಆದ್ರೆ ನೋಡಿ, ಈ ಒಂದು ಸಿಂಗಲ್ ಮದರ್ ಇಸ್ ಎನಫ್, ನೀವು ಸಿಂಗಲ್ನೂ ಬಿಟ್ಬಿಡೋಣ, ಮದರ್ ಇಸ್ ಎನಫ್, ಅದನ್ನ ನಾವು ತಗೊಂಡು ಒಂದು ತಾಯಿ ಸಮರ್ಥಳು ಅನ್ನುವುದನ್ನ ನಾವು ಈ ತಾಯಂದಿರ ದಿನ ಇಕ್ತಾನ ಆಚರಿಸಿದ್ದೀವಲ್ಲ ಅದರ ಹಿನ್ನೆಲೆಯಲ್ಲಿ ಹೇಳಬಹುದು. ಬಟ್ ಈಗ ಹೀಗಾಗಿದೆ ಸಹನ, ಮುಂಬೈ ಹೈಕೋರ್ಟ್ ಜಜ್ಮೆಂಟ್ ಬಂದ ತಕ್ಷಣ ಓ ತಾಯಿ ಹೆಸರು ಬಿದ್ರೆ ಸಾಕಂತೆ, ತಂದೆ ಹೆಸರು ಬೇಡವಂತೆ ಅಂತ. ಅದು ಈಗ 2026 ಬಂದಿದ್ದಲ್ಲ, ಈಗ ಎಷ್ಟೋ ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಸುಪ್ರೀಂ ಕೋರ್ಟು ಮೊದಲನೇ ತುಂಬಾ 25 ಹಿಂದೆನೆ ಹೇಳ್ತು, ತಾಯಿಯೂ ಸಹ ತಂದೆಯಷ್ಟೇ ಏನು ಮಗುವಿನ ಜವಾಬ್ದಾರಿ ತಗೊಳ್ಳೋಳು. ಅಂದ್ರೆ ಮುಂಚೆ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ, ಮಗುವಿಗೆ ಯಾರು ಜವಾಬ್ದಾರ ಅಂತಂದ್ರೆ ತಂದೆ, ಮಗು ಯಾರ್ದು ಅಂದ್ರೆ ತಂದೆ, ಬೆಳೆಸೋದೆಲ್ಲ ತಾಯಿನೇ ಆದ್ರೂ ತಂದೆ ಅವನು ಇದು ಏನು ಪ್ರಾಕೃತಿಕ ಪೋಷಕ ಅಂತ ನಮ್ಮಲ್ಲಿ
12: ಅಂತಂದ್ರೆ ಹೆಸರಲ್ಲಿ ಮಗು ಹೆಸರ ಜೊತೆಯಲ್ಲಿ ಹಿಂದ್ಗಡೆ ಸೇರಿಸೋದು ತಂದೆಯ ಹೆಸರನ್ನೇ, ತಂದೆಯ ಕುಟುಂಬದವರ ಹೆಸರನ್ನ ಸೇರಿಸೋದ್ರ ಜೊತೆಗೆ ಯಾರ ಮಗು ನೀನು ಅಂತ ಕೇಳಿದಾಗ ಮೊದಲು ಕೇಳ್ತಾ ಇದ್ದಿದ್ದು ನಿಮ್ಮ ಅಪ್ಪ ಯಾರು ಅಥವಾ ನಿಮ್ಮ ಅಪ್ಪನ ಹೆಸರೇನು, ಅಪ್ಪ ಏನ್ ಮಾಡ್ತಾರೆ. ಸೊ ಈ ರೀತಿ ತಾಯಿಯನ್ನ ಬಿಟ್ಟೆ ಹಾಕ್ಬಿಡ್ತಾ ಇದ್ರು. ಇವತ್ತು ಕೇಳ್ತಾರೆ ತಂದೆ ತಾಯಿ ಇಬ್ರು ಏನ್ ಮಾಡ್ತಿದ್ದಾರೆ ಅಂತ, ಇವತ್ತಿಗೂ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳೋದಿಲ್ಲ.
11: ಈಗೊಂದು 25 ಹಿಂದೆನೆ ನಮ್ಮಲ್ಲಿ ಕಾನೂನಿನಲ್ಲಿ ಇದ್ದಿದ್ದು ಫಾದರ್ ಇಸ್ ದ ನ್ಯಾಚುರಲ್ ಗಾರ್ಡಿಯನ್ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಕೇರಳ ಒಂದು ಮಹಿಳೆ ಹರಿಹರನ್ ಅಂತ ಒಂದು ಮಹಿಳೆ ಕೇಸ್ನಲ್ಲಿ 25 ಹಿಂದೆ ಸುಪ್ರೀಂ ಕೋರ್ಟ್ ಹೇಳ್ತು ತಾಯಿಯು ಅಷ್ಟೇ ಸಮಾನವಾದ ನ್ಯಾಚುರಲ್ ಗಾರ್ಡಿಯನ್. ಆದ್ರಿಂದ ತಂದೆ ತಾಯಿ ಪ್ರಶ್ನೆ ಬಂದಾಗ ಒಬ್ಬರ ಮೇಲೆ ಒಬ್ರು ಕೆಳಗೆ, ಯಾರು ಹೆಚ್ಚು ಯಾರು ಕಡಿಮೆ ಪ್ರಶ್ನೆ ಇಲ್ಲ. ಅಲ್ಲಿಂದ ನಡ್ಕೊಂಡು 2026 ಬಂದಿದ್ದೀವಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಈಗೊಂದು ಅಷ್ಟು ವರ್ಷಗಳ ಹಿಂದೆಯೇ ಹೇಳ್ಬಿಡ್ತು ತಂದೆ ಆಯ್ಕೆ ತಾಯಿ ಕಡ್ಡಾಯ ಅಂತ. ಅಂದ್ರೆ ಯಾವ ದಾಖಲೆಗಳಲ್ಲೂ ಐ ಆಮ್ ಸೋ ಅಂಡ್ ಸೋ ಅಂಜಲಿ ಡಾಟರ್ ಆಫ್ ಸುಮಿತ್ರ ಈ ತರ ನೋಡಿ. ಈಗ ಈಗ ನಾನು ಪಬ್ಲಿಕ್ ನಲ್ಲಿ ನನ್ನ ತಾಯಿ ಹೆಸರು ಹೇಳದ್ನಲ್ಲ, ಅದೀಗ ಒಂದು ಹೊಸ ಪೇಚಿಗೆ ಸಿಕ್ಕೊಳ್ಳೋಂತ ವಿಷಯನೂ ಇದೆ, ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಈಗ ಏನ್ ಹೇಳುತ್ತೆ ಅಂದ್ರೆ, ಈಗ ಶಾಲೆಗೆ ಮಗುವನ್ನ ಸೇರಿಸಬೇಕಾದ್ರೆ ಅಲ್ಲಿ ಕಾಲಮ್ ಇರುತ್ತೆ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಅಂತ. ಇವ್ರೇನ್ ಮಾಡ್ತಾರೆ, ಫಾದರ್ಸ್ ನೇಮ್ ಬಿಟ್ಬಿಟ್ಟು ಮದರ್ಸ್ ನೇಮ್ ಕೊಟ್ರೆ ಎಷ್ಟೋ ಶಾಲೆಗಳು ಅದನ್ನ ರಿಜೆಕ್ಟ್ ಮಾಡ್ತಾರೆ, ಫಾದರ್ಸ್ ನೇಮ್ ಬರೀರಿ ಅಂತ. ಇಲ್ಲ, ವಿಚ್ಛೇದನ ಆಗಿರುವ ತಂದೆ, ಮೃತಪಟ್ಟಿರುವ ತಂದೆ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಆ ಮಗು ಹುಟ್ಟಿತು, ತಂದೆ ಆ ಮಗು ಜವಾಬ್ದಾರಿ ತಗೊಳ್ಳಲ್ಲ, ಆ ಸಂಬಂಧ ಮುರಿದು ಬಿದ್ದಿದೆ, ಬೇಕಾಗಿಲ್ಲ ನನ್ನ ಮಗು ನಾನು ನೋಡ್ಕೋತೀನಿ ಅಂತ ಇರುವಾಗ ತಂದೆಯ ಹೆಸರನ್ನ ಎಲ್ಲೂ ಕೇಳುವ ಹಾಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಪಾಸ್ಪೋರ್ಟ್ ಅಲ್ಲಾಗ್ಲಿ, ಪ್ಯಾನ್ ಕಾರ್ಡ್ ನಲ್ಲಾಗ್ಲಿ, ಆಧಾರ್ ಕಾರ್ಡ್ ನಲ್ಲಾಗ್ಲಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವ ಸಮಯದಲ್ಲಿ ಆಗ್ಲಿ, ಯಾರುವೆ ತಂದೆ ಹೆಸರನ್ನ ಕೊಡಿ ಎಂದು ಒತ್ತಾಯ ಹೇರುವ ಹಾಗಿಲ್ಲ. ತಾಯಿಯ ಹೆಸರನ್ನ ಕೊಟ್ಟು ನಮ್ಮ ಜನ್ಮದಿನಾಂಕ ದಾಖಲೆಯನ್ನ ಕೊಟ್ಟು ನಾವು ಇದೆಲ್ಲವನ್ನ ಮಾಡ್ಕೊಳ್ಬಹುದು, ಯಾರು ಕೇಳುವ ಹಾಗಿಲ್ಲ ಅಂತ. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಹಳ ಒಳ್ಳೆಯ ಕಾನೂನು, ದೇವದಾಸಿಯರ ಪುನರುಜ್ಜೀವನದ ಬಗ್ಗೆ ಒಂದು ಕಾನೂನು ಬಂದಿದೆ. ಆ ಕಾನೂನಿನಲ್ಲಿ ಹೇಳುತ್ತೆ, ಪಾಪ ಈ ದೇವದಾಸಿ ಈಗ ಪದ್ಧತಿ ಇಲ್ಲ, ಆಗಿದ್ದಂತಹ ಕಾಲದಲ್ಲಿ ಹುಟ್ಟಿರುವ ಮಕ್ಕಳುಗಳು ಯಾವುದೋ ಒಂದು ಉದ್ಯೋಗಕ್ಕೆ ಅಪ್ಲೈ ಮಾಡಿದಾಗ, ಕಾಲೇಜಿಗೆ ಸೇರ್ಕೊಳ್ಳಕ್ಕೆ ಅಪ್ಲೈ ಮಾಡುವಾಗ, ಪ್ರೈಮರಿ ಸ್ಕೂಲ್ ಯಾವುದಾದ್ರೂ ದಾಖಲೆಗಳಿಗೆ ಅಪ್ಲೈ ಮಾಡುವಾಗ ಅಲ್ಲಿ ಆನ್ಲೈನ್ನಲ್ಲಿ ಅಥವಾ ಆನ್ಲೈನಲ್ಲಾಗಲಿ ಆಫ್ಲೈನಲ್ಲಾಗಲಿ ಫಾದರ್ಸ್ ಹೆಸರು ಕೇಳ್ತಾರೆ. ಎಷ್ಟೋ ಮಕ್ಕಳು ಹದಿಹರಿಯದ ಹೆಣ್ಮಕ್ಳು ಬಂದು, ಮೇಡಮ್ ಎಲ್ಲಿಂದ ತರೋಣ ಮೇಡಮ್, ಅಪ್ಪ ಯಾರು ಅಂತ ನಮಗೆ ಗೊತ್ತಿಲ್ಲ. ಅದೊಂದು ಕಾರಣಕ್ಕೆ ಈ ಅಪ್ಲಿಕೇಶನ್ ಮುಂದುವರಿತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಸರ್ಕಾರದ ಗಮನಕ್ಕೆ ತಂದಾಗ ಕರ್ನಾಟಕ ಸರ್ಕಾರ ಬಹಳ ಪ್ರಗತಿಪರವಾಗಿ ಕಾನೂನನ್ನ ಜಾರಿಗೆ ತಂದಿದೆ. ದೇವದಾಸಿಯರ ಮಕ್ಕಳಿಗೆ ತಂದೆಯರ ಹೆಸರನ್ನ ಕಡ್ಡಾಯವಾಗಿ ಕೇಳುವ ಹಾಗಿಲ್ಲ ಅಂತ. ಆದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಈಗ ಯಾರ್ಯಾರು ತಂದೆ ಹೆಸರು ಹೇಳಲು ಇಚ್ಛೆ ಪಡುವುದಿಲ್ಲವೋ ಅವರೆಲ್ಲರೂ ದೇವದಾಸಿ ಮಕ್ಕಳೇನೋ ಅನ್ನುವ ಒಂದು ಭಾವ ಜನಕ್ಕೆ ಆ ಸಂಸ್ಥೆಗಳಿಗೆ ಬರಕ್ಕೆ ಶುರುವಾಗ್ಬಿಡುತ್ತೆ. ಆ ಕಾರಣಕ್ಕೇನೆ ಸುಪ್ರೀಂ ಕೋರ್ಟಿನ ಒಂದು ಈ ಎಲ್ಲ ಜಡ್ಜ್ಮೆಂಟ್ಸ್ ನ ತಗೊಂಡಾಗ ಯಾವುದೇ ದಾಖಲೆಗಳಲ್ಲೂ ಸಹ ತಾಯಿಯ ಹೆಸರನ್ನ ಬರೀಬೇಕು ಅಂದ್ರೆ ಅವಶ್ಯಕತೆ ಇರುವ ಕಡೆ, ಮತ್ತೆ ತಂದೆಯ ಹೆಸರು ಆಯ್ಕೆ, ನಾನು ಇಚ್ಛೆ ಪಟ್ಟರೆ ಬರೆಯುವುದು. ಈಗ ನೋಡಿ, ನಾನು ಸ್ವಇಚ್ಛೆಯಿಂದ ರಾಮಣ್ಣ ನಮ್ಮ ತಂದೆ ಹೆಸರನ್ನ ಸೇರಿಸ್ಕೊಂಡಿದ್ದೀನಿ, ಅಂಜಲಿ ರಾಮಣ್ಣ. ಸೊ ಅವಶ್ಯಕತೆ ಇಲ್ಲ ಅದು. ಅದರಲ್ಲೂ ನೋಡಿ, ದಕ್ಷಿಣ ಭಾರತೀಯರಲ್ಲಿ ಸರ್ನೇಮ್ ಅನ್ನುವುದು ಇರಲಿಲ್ಲ. ಇಲ್ಲ, ಉತ್ತರ ಭಾರತದವರಿಗೆ ಸರ್ನೇಮ್, ಅದು ಅವ್ರದ್ದು ಫ್ಯಾಮಿಲಿ. ಈಗ ತ್ರಿವೇದಿ, ತ್ರಿಪಾಠಿ, ಚತುರ್ವೇದಿ, ಪಶ್ಚಿಮ ಬಂಗಾಳದವರಿಗೆ ಚಟರ್ಜಿ, ಬ್ಯಾನರ್ಜಿ, ಹೀಗೆ ಇದೆ ಅಲ್ವಾ. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದಿಲ್ಲ, ಬರೀ ನಮ್ಮ ಹೆಸರುಗಳೇ ಇದ್ದಿದ್ದು. ಈಗ ಬರ್ತಾ ಬರ್ತಾ ಬರ್ತಾ ಅದಕ್ಕೆ ಗಂಡನ ಹೆಸರು, ತಂದೆ ಹೆಸರು, ಅಣ್ಣನ ಹೆಸರು, ತಮ್ಮನ ಹೆಸರು, ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂತಂದ್ರೆ, ಇವತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆದವನ ಹೆಸರನ್ನು ಸೇರಿಸ್ಕೊಂಡು ಓಡಾಡ್ತೀವಿ, ಅಲ್ಲಿಗೆ ಬಂದ್ಬಿಟ್ಟಿದೆ. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಅವರ ಅಸ್ತಿತ್ವದ ಬಗ್ಗೆ ಕನ್ಫ್ಯೂಷನ್.
12: ಹೌದು.
11: ಸೊ ಇದು ಏನಂದ್ರೆ, ಈ ತಾಯಂದಿರ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾವು ಕೊಡಬೇಕಾಗಿರೋ ಸಂದೇಶ ಅಂತಂದ್ರೆ, ತಾಯಿ ಅಂದ್ರೆ ನಾನು ಹೆತ್ತ ಮಗುವಿಗೆ ಮಾತ್ರ ತಾಯಿ ಅಲ್ಲ, ಆ ತಾಯಿಯ ಒಂದು ತಾಕತ್ತಿರುತ್ತಲ್ಲ, ತಾಯಿ ಅನ್ನೋ ಒಂದು ಸಾಮರ್ಥ್ಯ ಇರುತ್ತಲ್ಲ, ದಾಟ್ ಈಸ್ ಮೋರ್ ದೆನ್ ಎನಫ್. ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ಗಂಡಿನ ಹೆಸರನ್ನ ಸೇರಿಸ್ಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಕಾನೂನಿನ ದೃಷ್ಟಿಯಲ್ಲಿ ಇಲ್ಲ. ನಾನು ನನ್ನ ಹಕ್ಕು, ಬಟ್ ಅಟ್ ದ ಸೇಮ್ ಟೈಮ್ ನಾನು ಜವಾಬ್ದಾರಿಯುತ್ತಳು. ಇದು ಈ ಒಂದು ವಿಷಯವನ್ನ ಈ ಬಾಂಬೆ ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಹಲವಾರು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದೆ.
12: ಓಕೆ. ಸೊ ಇವಾಗ ಮಗು ತನ್ನ ದಾಖಲೆಗಳಲ್ಲಿ ತಂದೆಯ ಹೆಸರನ್ನ ಬರೆಯೋ ಅಗತ್ಯ ಇಲ್ಲ, ಕಂಪಲ್ಷನ್ ಇಲ್ಲ.
11: ಹಾ,
12: ಅಷ್ಟೇ. ಸೊ ಈಗ ಫಾರ್ ಎಕ್ಸಾಂಪಲ್, ಆ ಮಗುವಿಗೆ ತಂದೆ ಇಲ್ಲ ಅಥವಾ ಇದ್ದೂ ಇಲ್ಲ ಅಥವಾ ಪಾಲನೆ ಪೋಷಣೆ ಮಾಡಿಲ್ಲ ಅಂತ ಆದರೆ ಅವಾಗ ತಂದೆ ಹೆಸರನ್ನ ಬರೀಲೇಬೇಕು ಅನ್ನೋ ಅಗತ್ಯ ಇಲ್ಲ. ಹೌದು, ಒಪ್ಕೊಳ್ಳೋಣ. ಆದರೆ ತಾಯಿಯ ವಿಷಯಕ್ಕೆ ಬಂದಾಗ, ಈಗ ಮದುವೆ ಆದ ತಕ್ಷಣ ಹೆಸರು ಬದಲಾವಣೆ ಮಾಡೇ ಮಾಡ್ತಾರೆ ಅಲ್ವಾ.
11: ಸೊ
12: ಇದು ಮಗು ವಿಷಯಕ್ಕಾದ್ರೆ, ಇವಾಗ ಸ್ವತಃ ತಾಯಿಯ ವಿಷಯಕ್ಕೆ ನಾವು ಬರೋದಾದ್ರೆ, ಹೆಂಡತಿ ಅಥವಾ ತಾಯಿ ಅಲ್ವಾ.
11: ಈಗ ನೀವು ಕೇಳ್ತಾ ಇದ್ದೀರಲ್ಲ, ಇದು ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಕೆಲವು ಸಂಪ್ರದಾಯದಲ್ಲಿ ಮದುವೆ ಆದ ತಕ್ಷಣ ಹೆಸರು ಬದಲಾವಣೆ ಮಾಡ್ತಾರೆ. ಹೆಣ್ಮಕ್ಳೆಲ್ಲ ಮದುವೆ ಆಗಿದ ಖುಷಿಗೆ ಏನ್ ಮಾಡ್ತಾರೆ ಗೊತ್ತಾ, ಗಂಡನ ಜೊತೆ ಹೋಗಿ ಬ್ಯಾಂಕ್ ಅಕೌಂಟ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ರೇಖಾ ಅನ್ನುವರಿಗೆ ಪ್ರದೀಪ ಅನ್ನುವರ ಜೊತೆ ಮದುವೆ ಆಗಿರುತ್ತೆ. ಮದುವೆ ಆದ ತಕ್ಷಣ ಅವ್ರ ಹೆಸರನ್ನ ಏನೋ ಒಂದು ಸಹನ ಅಂತಾನೆ ಹೇಳ್ತೀನಿ ಬಿಡಿ, ಸಹನ ಅಂತ ಬದಲಾಯಿಸ್ಬಿಡ್ತಾರೆ. ಅವರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಇದ್ರಲ್ಲೆಲ್ಲ ರೇಖಾ ಅನ್ನೋ ಹೆಸರಲ್ಲಿ ಇರ್ತಾರೆ. ಮದುವೆ ಆದ ತಕ್ಷಣ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲೋ ಇಲ್ಲ ಯಾವ್ದೋ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲೋ ಸಹನಾ ಪ್ರದೀಪ್ ಅಂತ ಗಂಡನ ಹೆಸರು ಸೇರಿಸ್ಕೊಂಡು ದಾಖಲೆ ಮಾಡ್ಬಿಡ್ತಾರೆ. ಮುಂದೆ ವಿಚ್ಛೇದನ ತಗೊಂಡಾಗ್ಲೋ ಅಥವಾ ಪತಿ ತೀರಿಕೊಂಡ ನಂತರವೋ ಅಥವಾ ಉದ್ಯೋಗದ ಸಮಯದಲ್ಲಿ ಪಾಸ್ಪೋರ್ಟ್ ಮಾಡಿಸುವ ಸಮಯದಲ್ಲಿ ಮೇಡನ್ ನೇಮ್, ಮ್ಯಾರೇಡ್ ನೇಮ್ ಅಂತ ಎಲ್ಲ ಕಾಲಂ ಇರಲ್ಲ, ಅಲ್ಲಿ ಒಂದೇ ಹೆಸರು, ಮಿಡಲ್ ನೇಮ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಂತ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಗೊಂದಲಗಳು, ಮೊದಲಿನ ಪಾಸ್ಪೋರ್ಟ್ ಅವರು ಆ ತಂದೆ ಮನೆಯಲ್ಲಿ ಇಟ್ಟಂತ ಹೆಸರಲ್ಲಿ ಮಾಡಿಸ್ಕೊಂಡಿರ್ತಾರೆ, ನಂತರ ರಿನ್ಯೂಗೆ ಹೋದಾಗ ಮದುವೆ ಹೆಸರನ್ನ ಕೊಟ್ಬಿಟ್ಟಿರ್ತಾರೆ, ಎರಡೂ ಹೆಸರುಗಳು ಒಂದೇ ವ್ಯಕ್ತಿಯದು ಅಂತ ತೋರಿಸ್ಕೊಳ್ಳೋಕೆ ಕೋರ್ಟಿಂದ ಆರ್ಡರ್ ತರಬೇಕಾಗತ್ತೆ.
12: ಹೌದು.
11: ಸೊ ಹಾಗಾಗಿ ಆಯ್ತು, ಸಂಪ್ರದಾಯವನ್ನ ಪಾಲಿಸ್ತೀವಿ ಅಂತಂದ್ರೆ ಹೆಸರು ಬದಲಾವಣೆ ಮಾಡ್ಲಿ. ಈಗ ನನ್ನ ಹತ್ರ ಒಂದ್ ಕೇಸ್ ಇದೆ. ಏನಾಗಿದೆ ಅಂದ್ರೆ, ಆಕೆಗೆ ಒಂದ್ ಹೆಸರು ಎ ಅಂತ ಇತ್ತು, ಮದುವೆ ಆದ ನಂತರ ಬಿ ಅಂತ ಹೆಸರು ಚೇಂಜ್ ಆಯ್ತು. ಅವರಿಗೆ ಒಂದು ಮಗು ಆಯ್ತು, ಮಗುವಿಗೆ ಗಂಡ್ ಮಗು, ಅದಕ್ಕೆ ಸನ್ ಆಫ್ ಬಿ ಅಂತ ಕೊಟ್ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ರು ಆ ಹಾಸ್ಪಿಟಲ್ ಮೂಲಕ. ಒಂದ್ ಸ್ವಲ್ಪ ದಿನ ನಂತರ ವಿಚ್ಛೇದನ ಆಯ್ತು. ವಿಚ್ಛೇದನ ಆದ ತಕ್ಷಣ ಶಿ ಡಿಡ್ ನಾಟ್ ವಾಂಟ್ ಟು ರಿಟೇನ್ ದಟ್ ಮ್ಯಾರಿಡ್ ನೇಮ್. ನನ್ಗೆ ಮದ್ವೆನಲ್ಲಿ ಕೊಟ್ಟಂತ ಹೆಸರು ಬೇಡ, ನನ್ಗೆ ನಮ್ಮ ತಂದೆ ಮನೇಲಿ ಇಟ್ಟಿದ್ರಲ್ಲ ಎ ಅನ್ನೋ ಹೆಸರು ಅದರಲ್ಲೇ ನಾನು ಇರ್ತೀನಿ ಅನ್ಬಿಟ್ಟು ಅವಳು ಹಳೆ ದಾಖಲೆನೆಲ್ಲ ತಕೊಂಡ್ಳು. ಆದ್ರೆ ಮಗುವಿನ ಎಲ್ಲ ದಾಖಲೆಗಳು, ಶಾಲಾ ದಾಖಲೆ ಎಲ್ಲ ಸನ್ ಆಫ್ ಬಿ ಅಂತ ಬಂದಿದೆ. ಈಗ ಅಲ್ಲೆಲ್ಲ ಹೇಗೆ ದಾಖಲೆ ಚೇಂಜ್ ಮಾಡಿಸೋದು? ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೊಂಡು ಕೋರ್ಟಲ್ಲಿ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಯನ್ನ ನಡೆಸಿ ಇದೆಲ್ಲ ಗೊಂದಲಗಳು.
12: ಹೌದು.
11: ಮತ್ತೆ ಮಗುವಿಗೆ ಕನ್ಫ್ಯೂಷನ್, ಮಗುವಿನ ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತಿದ್ದು. ಹಾಗಾಗಿ ಹೆಸರು ಬದಲಾವಣೆ ಮಾಡಿಕೊಳ್ಳಿ, ಅದು ಕರೆಯಲಿಕ್ಕೆ ಸಂಪ್ರದಾಯಬದ್ಧವಾಗಿ ಅವರವ್ರ ಮನೆಯಲ್ಲಿ ಕರೀಲಿಕ್ಕೆ ಇಟ್ಕೊಳ್ಳಿ. ದಾಖಲೆಗಳಲ್ಲಿ ಮಾತ್ರ ನೀವು ಏನ್ ಹೆಸರಿನಲ್ಲಿ ದಾಖಲೆಗಳನ್ನ ಇಟ್ಕೊಂಡು ಬಂದಿರ್ತಿರೋ ಮದುವೆ ಮುಂಚೆ ಅದನ್ನೇ ಉಳಿಸ್ಕೊಳ್ಳಿ. ಮತ್ತು ಮಗುವಿನ ಬರ್ತ್ ಸರ್ಟಿಫಿಕೇಟ್ ನಲ್ಲೂ ಅಷ್ಟೇ, ನೀವು ಕೊಡುವುದೇ ಆದರೆ ಎ ಅಲಿಯಾಸ್ ಬಿ ಅಂತ ಮಾಡಿಸಿ ಸನ್ ಆಫ್ ಡಾಟರ್ ಆಫ್ ಎ ಅಲಿಯಾಸ್ ಬಿ, ಮತ್ತು ತಂದೆ ಹೆಸರು. ಅಫ್ಕೋರ್ಸ್ ಸರಿಗಿರುವಂತಹ ಸಂಸಾರದಲ್ಲಿ ತಂದೆ ಹೆಸರು ಹಾಕಲೇಬೇಕು. ಅದಕ್ಕೆ ಮಾತ್ರ ನಾನು ಕಾನೂನಿದೆ ನೀವು ತಂದೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಅದನ್ನು ನಾನು ಎನ್ಕರೇಜ್ ಮಾಡುವುದಿಲ್ಲ. ಎಲ್ಲವೂ ಸರಿಯಾಗಿರುವಾಗ ನಾವು ಸರಿಯಾಗಿರಬೇಕು. ತಂದೆ ತಾಯಿ ಇಬ್ಬರ ಹೆಸರು ಇರಬೇಕು, ಅದೊಂದು ಲಕ್ಷಣ, ಕುಟುಂಬದ ಪ್ರಾಥಮಿಕ ಗುಣಲಕ್ಷಣ ಅದು. ಅದಿರಬೇಕು. ಯಾವುದೋ ಒಂದು ಅಪಸವ್ಯ ನಡೀತಾ ಬೇಕಾಗಿಲ್ಲ, ಆ ಹೆಸರು ಕಿತ್ತಾಕೋದು, ತಾಯಿಯೊಬ್ಳು ಹೆಸರನ್ನ ಇಟ್ಕೊಳ್ಬಹುದು. ಸಾಧಾರಣವಾಗಿ ಮಗುವಿನ ಕಸ್ಟಡಿ, ಮಗುವಿನ ಬೆಳವಣಿಗೆಯನ್ನು ತಾಯಿಯೇ ನೋಡ್ಕೊಳ್ಳೋದ್ರಿಂದ ತಾಯಿ ಸಮರ್ಥಳು ಅನ್ನೋ ಒಂದು ವಿಷಯ ಬರುತ್ತೆ, ಮಾಡ್ಕೊಳ್ಬಹುದು. ಆದ್ರಿಂದ ನನ್ನ ಒಂದು
12: ಇವಾಗ ನೀವು ಈಗ ಹೇಳ್ತಾ ಅದಕ್ಕೆ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ, ಈಗ ಸೆಲೆಬ್ರಿಟೀಸ್ ಅಥವಾ ಯಾರೇ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಈಗ ಏನೋ ಒಂದು ಅಫಿಷಿಯಲ್ ಆಗಿ ಯಾವುದೋ ಒಂದು ವಿಡಿಯೋಗೋಸ್ಕರನೋ ಅಥವಾ ಯಾವುದೋ ಸಿನಿಮಾಗೋಸ್ಕರನೋ ಹೆಸರನ್ನ ಕೊಡ್ತಾರೆ, ಆದ್ರೆ ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ಸ್ ಅಲ್ಲಿ ಅಥವಾ ಅವರ ಆಧಾರ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಅದರಲ್ಲೆಲ್ಲ ಹೆಸರು ಸ್ವಲ್ಪ ಬದಲಾವಣೆ ಇರುತ್ತೆ, ಆದ್ರೆ ಹೊರಗಡೆ ಜನಗಳಿಗೆ ಆ ರೀತಿ ಹೆಸರನ್ನ ಹೇಳಿರ್ತಾರೆ. ಸೊ ಅಂತ ಸಮಯದಲ್ಲಿ ಆತರ ಕೊಡಬಹುದಾ? ಜನಗಳಿಗೆ ಕರೆಯಕ್ ಮಾತ್ರ ಆತರ ಒಂದು ಹೆಸರು ಕೊಟ್ಟು ದಾಖಲೆಯಲ್ಲಿ ಬೇರೆ ಒಂದು ಹೆಸರು ಇರೋದಕ್ಕೆ ಅವಕಾಶ ಇದೆಯಾ?
11: ಖಂಡಿತ ಇದೆ ನೋಡಿ, ಅದು ಸೆಕ್ಯೂರಿಟಿ ಕೂಡ, ಅದು ನಮ್ಮನ್ನ ರಕ್ಷಿಸುತ್ತೆ. ಹೇಗೆ ಅನ್ನಕ್ಕೆ, ಬಹಳ ಹಿಂದೆ ಅಮಿತಾಬ್ ಬಚ್ಚನ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ, ಅವರು ಆಟೋಗ್ರಾಫ್ ಮಾಡುವ ಸಿಗ್ನೇಚರೇ ಬೇರೆ ಅಂತೆ, ತಮ್ಮ ಬ್ಯಾಂಕ್ ದಾಖಲೆಗಳಲ್ಲಿ ಇಟ್ಕೊಂಡಿರೋ ಸಿಗ್ನೇಚರೇ ಬೇರೆ ಅಂತೆ. ಎಷ್ಟು ಒಳ್ಳೇದು ನೋಡಿ, ಅದು ಫೋರ್ಜರಿ ಆಗ್ಲಿಕ್ಕೆ ಅವಕಾಶ ಆಗಲ್ಲ. ನಾವು ಎಲ್ಲಾ ಕಡೆನು ಒಂದೇ ತರ ಇಟ್ಕೊಂಡಿದ್ರೆ ನಮ್ಮನ್ನ ವಂಚನೆಯ ಜಾಲಕ್ಕೆ, ಈಗ ನೋಡಿ ಮಾಧ್ಯಮಗಳವರು ಹೇಳ್ತಾ ಇದ್ದೀರಾ ನೀವೇನೆ, RBI ನವರು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಅಂತ ಕಂಡು ಕಂಡು ಕಡೆ ಯಾವ್ದೋ ಮಾಲ್ಗೆ ಹೋಗ್ತೀವಿ, ಇನ್ನೆಲ್ಲೋ ಹೋಗ್ತೀವಿ, ಅಲ್ಲೆಲ್ಲ ನಿಮ್ ಬರ್ತ್ ಡೇಟ್ ಏನು, ನಿಮ್ ತಾಯಿ ಹೆಸರೇನು, ತಂದೆ ಹೆಸರೇನು ಅಂತ ಕೇಳ್ತಾರೆ. ಬಿಲ್ ಎಲ್ಲ ಬರೀವಾಗ ನಮ್ಮ ಮೊಬೈಲ್ ನಂಬರ್ ಎಲ್ಲ ಕೇಳ್ತಾರಲ್ಲ, ಅದು ನಾವೇನ್ ಮಾಡ್ತೀವಿ, ಎಸ್ ನಮ್ ತಾಯಿ ಹೆಸರು ಇದು, ನಮ್ ಡೇಟ್ ಆಫ್ ಬರ್ತ್ ಇದು. ಯಾವ ಆಸೆಗೆ ಗೊತ್ತಾ, ನಮ್ ಬರ್ತ್ ಡೇ ದಿನನೋ ವೆಡಿಂಗ್ ಆನಿವರ್ಸರಿ ದಿನನೋ ಅವ್ರು ನಮ್ಗೊಂದು ವಿಶ್ ಮಾಡ್ತಾರೆ, ಒಂದು SMS ಕಳಿಸ್ತಾರೆ, ಎಲ್ಲ ನಿಜ ಕೊಟ್ಬಿಟ್ಟು ಬಂದಿರ್ತೀವಿ. ವಂಚನೆ ಮಾಡೋರಿಗೆ, ಹಣ ವಂಚನೆ ಜಾಲದಲ್ಲಿ ಸಿಕ್ಕಾಕೊಳ್ಳಕ್ಕೆ ನಮ್ಮ ತಾಯಿ ಹೆಸರು ನಮ್ಮ ಡೇಟ್ ಆಫ್ ಬರ್ತ್ ಮ್ಯಾಚ್ ಆದ್ರೆ ಸಾಕಂತೆ. ಸೊ ಈಗ RBI ಜನಹಿತಕ್ಕಾಗಿ ಜಾರಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಎಲ್ಲ ಕಡೆನು ನಿಮ್ ತಾಯಿ ಹೆಸರು, ನಿಮ್ಮ ನಿಜವಾದ ಜನ್ಮ ದಿನಾಂಕ ಹೇಳು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು, ಅದ್ ಬಿಟ್ಟು ಎಲ್ಲ ಕಡೆ ಹೇಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಒರಿಜಿನಲ್ ಹೆಸರೇನಿದೆ ಅದನ್ನ ದಾಖಲೆಗಳಲ್ಲಿ ಉಳಿಸ್ಕೊಳ್ಳೋಣ. ಬಟ್ ಈಗ ಕೆಲವ್ರು ಏನ್ ಮಾಡ್ತಾರೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಅಂಜಲಿ ಅನ್ನೋದಕ್ಕೆ ಆ ಪಕ್ಕ ಒಂದ್ ಸೊನ್ನೆ ಇದೆ ಅಲ್ವಾ, ಆ ಹಾಕೊಂಡ್ ಸೊನ್ನೆ ಅಮ್, ಈಗ ಸಂಖ್ಯಾಶಾಸ್ತ್ರದಲ್ಲಿ ನೀನು 3 ಸೇರಿಸ್ಕೊಂಡ್ರೆ ನಿಂಗೆ ಬಹಳ ಒಳ್ಳೇದಾಗತ್ತೆ ಅಂದ್ಬಿಟ್ಟು ಆ ಪಕ್ಕ 3 ಸೇರಿಸ್ಬಿಟ್ಟು ಜಾ ಅಲ್ಲಿ ಅಂತ ನೀವು ಕೊಟ್ರೆ, ನಾನು ಚೆಕ್ ನಲ್ಲಿ ಈಗ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಈಗ 20 ಅಕೌಂಟ್ ಓಪನ್ ಮಾಡಿದೀನಿ, ಈಗ ನಾನು ಬ್ಯಾಂಕ್ ಅಲ್ಲಿ ನನಗೆ 3 ಸೇರಿಸಿ ಅಂತ ಹೋದ್ರೆ ಅವರು ದುಡ್ಡಲ್ಲಿ ಸೇರಿಸಲ್ಲ, ಹೆಸರಲ್ಲಿ ಸೇರಿಸ್ಲಿಕ್ಕೆ ಕೋರ್ಟ್ ಆರ್ಡರ್ ತಗೊಂಡ್ ಬಂತಾರೆ. ಸೊ ಇದೆಲ್ಲ ನಂಬಿಕೆ ಬೇರೆ, ಸಂಪ್ರದಾಯ ಬೇರೆ, ಆದರೆ ಜೀವನವನ್ನ ಸರಳವಾಗಿ ಮತ್ತು ಯಾವುದೇ ವಂಚನೆಗೆ ಒಳಗಾಗದ ಹಾಗೆ ಇಟ್ಕೊಳ್ಬೇಕು ಅಂದ್ರೆ ಏನ್ ಹೆಸರಿರುತ್ತೋ ಅದನ್ನ ಮಹಿಳೆಯರು ದಾಖಲೆಗಳಲ್ಲಿ,
12: ಅಂದ್ರೆ ಇನ್ನೊಂದು ನೀವ್ ಹೇಳ್ದಂಗೆ ಕೋರ್ಟು ಕಚೇರಿ ಅಂತ ಅಲ್ಲಿದೇನೆ ಕಾಂಪ್ಲಿಕೇಟ್ ಮಾಡ್ಕೊಳ್ದೇನೆ ವಿಷಯಗಳನ್ನ, ನಮ್ ಕೈಯಾರೆ ನಾವೇ ಸುಮ್ನೆ ಅನಾವಶ್ಯಕವಾಗಿ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ದೇನೆ ಸರಳವಾಗಿ ನಮ್ಮ ಕೈಯಲ್ಲೇ ನಾವೇ ಬಗೆ ಹರಿಸ್ಕೊಂಡ್ ಬಿಟ್ರೆ, ಕೋರ್ಟು ಕಚೇರಿ ಅಂತ ಪದೇ ಪದೇ ಅಲ್ಲಿಯೋ ಅಷ್ಟಿರಲ್ಲ, ಅಥವಾ ಅಲ್ಲಿ ಹೋಗಿ ಇನ್ನೊಂದೇನೋ ಆಯ್ತು, ಅದಕ್ಕೆ ಇನ್ನೊಂದಾಯ್ತು, ಮತ್ತೆ ಅದಕ್ಕೆ ಇನ್ನೊಂದು
11: ಸಮಯ ಕೂಡ,
12: ಸಮಯ
11: ಸಮಯ ಹಾಳಾಗೋಗ, ಕನ್ಫ್ಯೂಷನ್, ಮತ್ತೆ ಮಾನಸಿಕವಾಗಿ ಕುಗ್ಗಿ ಹೋಗ್ತೀವಿ. ಈಗ ವಿಚ್ಛೇದನದ ಕೇಸ್ ನಲ್ಲಿ ನೋಡಿ, ಒಂದು ಕೇಸ್ ನ ನಾನು ಉದಾಹರಣೆ ಕೊಡ್ಬೇಕು, ಅವರಿಬ್ಬರಿಗೆ ವಿಚ್ಛೇದನ ಆಯ್ತು, ಮಗು ಹೆಸರು ಮುಂದೆ ತಂದೆ ಹೆಸರು ಸೇರಿಸಿದ್ರು, ಈಗ ವಿಚ್ಛೇದನ ಆದ ತಕ್ಷಣ ತಾಯಿಗೆ ಗಂಡ ಬೇಡವಲ್ಲ, ಗಂಡ ಇಷ್ಟ ಆಗ್ತಿಲ್ಲ, ಮಗು ಹೆಸರಲ್ಲಿ ತಂದೆ ಹೆಸರು ಬದಲಾಯಿಸಬೇಕು, ತಂದೆ ಹೆಸರು ಕೈ ಬಿಡಿ ಅಂತ ಕೇಳ್ಕೊತಾ ಇದ್ದಾಳೆ. ತಂದೆ ಹೇಳ್ತಾ ಇದ್ದಾನೆ, ನಾನು ವಿಚ್ಛೇದನ ಆದ್ರೂ ಯಾವತ್ತಿದ್ರು ನಾನೇ ತಂದೆ, ನನ್ನ ಹೆಸರು ಇರ್ಲಿ. ಸೊ ಹಾಗಾಗಿ ಅನಾವಶ್ಯಕವಾಗಿ ಬೇರೊಂದು ಸಂಪ್ರದಾಯವನ್ನ ನಾವು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಈಗ ವಿದೇಶಗಳಲ್ಲಿ ಅವ್ರದ್ದು ಇರುತ್ತೆ, ಅವ್ರವ್ರ ಸರ್ನೇಮ್ ಅದು, ಅವರ ಸಂಪ್ರದಾಯ, ನಮಗೆ ಇಲ್ಲದನ್ನ ಯಾಕೆ ನಾವು ಮಗುವಿಗೆ. ಈಗಂತೂ ರೇಜಿಗೆ ಬಿದ್ದು ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ, ಮಗುವಿನ ಹೆಸರು ಮುಂದೆ ತಾಯಿ ಹೆಸರು, ಅದೆಲ್ಲ ಸೆಲೆಬ್ರಿಟಿಗಳ ಇನ್ಫ್ಲೂಯೆನ್ಸ್, ತಾಯಿ ಹೆಸರು ಇಡೋದು, ತಂದೆ ಹೆಸರು ಇಡೋದಂತೆ. ಈಗ ಫಾರ್ ಎಕ್ಸಾಂಪಲ್ ಏನದು, ಕರೀನಾ ಕಪೂರ್ ಖಾನ್, ಐಶ್ವರ್ಯ ರೈ ಬಚ್ಚನ್, ಆ ಒಂದು ಇನ್ಫ್ಲೂಯೆನ್ಸ್ ನಲ್ಲಿ ನಾವೇನ್ ಮಾಡ್ತೀವಿ, ನನ್ನ ಮಗುವಿನ ಹೆಸರು ಎ, ನನ್ನ ಹೆಸರು ಬಿ, ನನ್ನ ಗಂಡನ ಹೆಸರು ಸಿ, ಸೊ ಎ ಬಿ ಸಿ ಅಂತ ಮಗುವಿಗೆ ಹೆಸರಿಡೋದು ತುಂಬಾ ಕಾಂಪ್ಲಿಕೇಟ್. ಆಮೇಲೆ ಸಿನೋ ಇಲ್ಲ ಬಿನೋ ಬೇರೆ ಆಗ್ಬಿಟ್ಟಾಗ ಮತ್ತೆ ಹೆಸರು ಕೂಡ ನಾವು ಬದಲಾಯಿಸ್ಕೊಂಡ್ರೆ ಮಗು ಮಾತ್ರ ಅನಾಥ ಪ್ರಜ್ಞೆಯಿಂದ ಬಳಲಬೇಕು. ಎ ಬಿ ಸಿ ಯಾರ ಮಗ ನಾನು, ಇತ್ತ ಕಡೆ ಮದ್ವೆ ಆಗಿ ಕೊಟ್ಟಿರೋ ಹೆಸರು ಇರಲ್ಲ, ತಂದೆ ಮನೆಯಲ್ಲಿ ಕೊಟ್ಟಿರೋ ಹೆಸರಿಗೂ ಕೋರ್ಟ್ಗೆ ಅಲ್ಲಿಬೇಕು. ಸೊ ಹಾಗಾಗಿ ದಯವಿಟ್ಟು ನಾನು ಹೇಳೋದು, ನಮ್ಮಿಂದ ಮಕ್ಕಳನ್ನ ಸಿಂಗಲ್ ಮದರ್ ಇಸ್ ಎನಫ್ ಅಂದ್ರೆ ಜವಾಬ್ದಾರಿ, ಹಕ್ಕು ಮಾತ್ರ ಅಲ್ಲ ಅದು, ಜವಾಬ್ದಾರಿ. ಏನೇನ್ ಜವಾಬ್ದಾರಿ? ಅದರ ಮೂಲಕ ನನ್ನ ಮಗುವಿನ ಜೀವನವನ್ನ ಕಾಂಪ್ಲಿಕೇಟ್ ಮಾಡಬಾರ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜೀವನವನ್ನ ನಾನು ಸಂಕೀರ್ಣಗೊಳಿಸ್ಕೊಳ್ಬಾರ್ದು. ಹಾಗಾಗಿ ಅದನ್ನ ಬಗ್ಗೆ ಹೆಣ್ಮಕ್ಳು ಗಮನ ವಹಿಸಿದರೆ ಈ ತಾಯಂದಿರ ದಿನಾಚರಣೆ ಆಚರಣೆಗೆ ತಾಯಿ ಸಮರ್ಥಳು, ತಾಯಿ ಒಬ್ಬಳು ಸಾಕು ಅಂತ ಒಂದು ಅರ್ಥ ಬರುತ್ತೆ.
12: ಹೌದು, ಖಂಡಿತವಾಗ್ಲು. ಸೊ ತಾಯಂದ್ರ ಕೈಯಲ್ಲೇ ಇದೆ, ಅವರು ಅರ್ಥ ಮಾಡಿಕೊಂಡು ಅವರೇ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಆಕ್ಷನ್ ತಗೊಳ್ಬಹುದು.
11: ಹೌದು, ಕಾನೂನು ಅವರ ಬೆಂಬಲಕ್ಕೆ ಇರುವಾಗ ಯಾಕೆ ಸುಮ್ಮನೆ ಒಂದು ಗೊಜಂಗೋಷ್ಠಿ ಮಾಡ್ಕೊಳ್ಬೇಕು ಜೀವನದಲ್ಲಿ?
12: ಹೌದು ಹೌದು. ಸೊ ಇವಾಗ ಇದೇ ಪ್ರಶ್ನೆಗೆ ಪೂರಕವಾಗಿ, ಈ ಒಂಟಿ ತಾಯಿ ಮಗುವನ್ನ ಬೆಳೆಸ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ, ಸೊ ಅದಕ್ಕೆ ಸರ್ಕಾರದಿಂದ ಏನೆಲ್ಲ ಬೆಂಬಲ ಅಥವಾ ಸಹಾಯ ಇದೆ?
11: ಓಕೆ ನೋಡಿ, ಒಂಟಿ ತಾಯಿ ಯಾವುದೇ ಆದಾಯವಿಲ್ಲದಿದ್ದಾಗ ಮಗುವನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂದ್ರೆ ಮಕ್ಕಳ ನ್ಯಾಯ ಕಾಯ್ದೆ ಪಾಲನೆ ಮತ್ತು ಪೋಷಣೆ ನ್ಯಾಯ ಕಾಯ್ದೆ 2015 ಈ ಒಂದು ಕಾನೂನಿನ ಅಡಿಯಲ್ಲಿ ನಮ್ಮ ಸರ್ಕಾರ ಜುವೆನೈಲ್ ಫಂಡ್ ಅಂತಾನೆ ಎತ್ತಿಟ್ಟಿರುತ್ತೆ. ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಆ ವಿದ್ಯಾಭ್ಯಾಸಕ್ಕಾಗಿ, ಅವರ ಒಂದು ಮೆಡಿಕಲ್ ವೆಚ್ಚಕ್ಕಾಗಿ, ಅವರದ್ದು ಸ್ಪೆಷಲ್ ನೀಡ್ ಏನಾರಿದ್ರೆ ಅದರ ಒಂದು ವೆಚ್ಚಕ್ಕಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಂತ ಪ್ರತಿ ಜಿಲ್ಲೆಯಲ್ಲೂ ಇರ್ತಾರೆ. ಅವರನ್ನ ಸಂಪರ್ಕ ಮಾಡಿದರೆ 18 ತುಂಬುವವರೆಗೂ ಆ ಮಗುವಿಗೆ ಆರ್ಥಿಕ ಸಹಾಯ ಮಾಡುವಂತಹ ಯೋಜನೆ ನಮ್ಮಲ್ಲಿ ಇದೆ. ಮತ್ತು ಇನ್ನು ಹಲವಾರು ಯೋಜನೆಗಳು, ಆರ್ಥಿಕ ಸಹಾಯವನ್ನು ಮಾಡುವಂತಹ ಮತ್ತು ಕೊಡಿಸುವಂತಹ ಯೋಜನೆಗಳು ಇದೆ. ಯಾರಿಗೆ ಆರ್ಥಿಕವಾಗಿ ಸಾಮರ್ಥ್ಯ ಇರೋದಿಲ್ವೋ ಅವರು ಆ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಘಟಕವನ್ನ ಸಂಪರ್ಕ ಮಾಡಬಹುದು.
12: ಓಕೆ, ಸೊ ಇವಾಗ ತಾಯಿಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತಾಯಿ ಆಗ್ತಿದ್ದ ಹಾಗೆ, ಈಗ ಒಂದು ಹುಡುಗಿ ಮದುವೆ ಆಗಿ ಮಗು ಆಗಿ ತಾಯಿ ಆಗ್ತಿದ್ದ ಹಾಗೇನೆ ಎಲ್ಲರೂ ಕರೆಯಕ್ಕೆ ಶುರು ಮಾಡ್ತಾರೆ. ಮದುವೆ ಆಗ್ತಿದ್ದ ಹಾಗೇನೆ ಶುರು ಮಾಡ್ತಾರೆ ಆಕ್ಚುಲಿ, ಮಗುಗಿಂತಾನೆ ಮುಂಚೆನೆ, ಓ ಇನ್ನೇನು ಆಂಟಿ ಆಗ್ತಿದೆಯಲ್ಲ ಬಿಡು. ಅದು ಒಂಥರ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಸರ್ಕಲ್ಲು ಸುಮ್ಮನೆ ತಮಾಷೆಗೆ ನಿಜವಾಗ್ಲೂ ಒಂಥರ ಪಾಸಿಟಿವ್ ಆಗಿ ರೇಖಿಸೋದಕ್ಕೂ, ಅದನ್ನೇ ಒಂದು ಹರಾಸ್ಮೆಂಟ್ ಆಗಿ ರೇಖಿಸೋದಕ್ಕೂ ಅಥವಾ ಹರಾಸ್ಮೆಂಟ್ ಆಗೋ ಮಟ್ಟಕ್ಕೆ ರೇಖಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಫ್ರೆಂಡ್ಸ್ ಫ್ಯಾಮಿಲಿ ಅಂದ್ರೆ ಸಪರೇಟ್ ಆಗತ್ತೆ, ಕೆಲಸಕ್ಕೆ ಬಂದಾಗ ಕೆಲಸದ ಸ್ಥಳದಲ್ಲಿ ಆ ರೀತಿ ಕರೆಯೋದು ಎಲ್ಲದಕ್ಕೂ ಬೇರೆ ಬೇರೆ, ಒಂದೇ ಪದ ಆದ್ರೆ ಯಾವ ರೀತಿಯಲ್ಲಿ ಹೇಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅಲ್ವಾ. ಸೊ ತಮಾಷೆಗೆ ಒಂದು
11: ಯಾವ ರೀತಿ ಜೊತೆಗೆ ಯಾವ ಸಂಪ್ರದಾಯದಲ್ಲಿ ಅದು ಆ ಪದ ಉಚ್ಚಾರಣೆ ಆಗ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಬಹುಶಃ ಇತ್ತೀಚಿನ ಒಂದು ದಿನದಲ್ಲಿ ಆಂಟಿ ಅನ್ನೋ ಪದ ಬಳಕೆ ಮಾಡಿದ್ದಕ್ಕೆ ಒಬ್ಬಾಕೆ ಕೋರ್ಟ್ಗೆ ಹೋಗಿ ಪ್ರಕರಣವನ್ನ ತನ್ನ ಕಡೆಗೆ ಮಾಡ್ಕೊಂಡಂತಹ,
12: ಆಫೀಸ್ನಲ್ಲಿ ಪದೇ ಪದೇ ಆಕೆಗೆ ಆಂಟಿ ಅಂತ ರೇಗಿಸ್ತಾ ಇದ್ದಕ್ಕೆ ಆಕೆ ಹರಾಸ್ಮೆಂಟ್ ಕೇಸ್ ಅಲ್ಲಿ ಗೆದ್ದಿದ್ದಾರೆ. ಆಕ್ಚುಲಿ ಅವ್ರ ಪರವಾಗಿ ತೀರ್ಪು ಕೊಟ್ಟಿದೆ.
11: ಹೌದು,
12: ಆದ್ರೆ ಇದು ನಮ್ಮ
11: ಭಾರತದಲ್ಲಲ್ಲ, ಭಾರತದಲ್ಲಿ ಬರುವ ದಿನ ದೂರ ಇರದೇ ಇರಲಿ ಎನ್ನುವುದು ನನ್ನ ಆಶಯ. ಯಾಕೆಂದ್ರೆ ಈಗ ನೋಡಿ ಆ ಕೇಸ್ ಬಗ್ಗೆ ಒಂದು ಚೂರು ಹೇಳ್ಬಿಡೋಣ. ಇದು ಅಮೆರಿಕ ದೇಶದಲ್ಲಿ ಹೆಲ್ತ್ ವರ್ಕರ್ ಒಬ್ರು ಆಫೀಸ್ ನಲ್ಲಿ, ಅವರು ಭಾರತೀಯ ಮೂಲದವರು, ಅವರನ್ನ ಅವರ ಕಲೀಗೊಬ್ರು ಆಂಟಿ ಅಂತ ಕರಿತಾ ಇದ್ರಂತೆ. ಇವರು ನನಗೆ ಅದು ಸರಿ ಹೋಗಲ್ಲ, ಆ ರೀತಿಯಾಗಿ ಕರೆಯಬೇಡಿ ಅಂತ ಹೇಳಿದ ನಂತರವೂ ಆತ ಇವ್ರನ್ನ ಆಂಟಿ ಅಂತ ಸಂಬೋಧನೆ ಮಾಡ್ತಾ ಇದ್ರು. ಆ ಸಂಬೋಧನೆ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಸಂಪ್ರದಾಯದಲ್ಲಿ ವಿದೇಶದಲ್ಲಿ ಆಂಟಿ ಎನ್ನುವುದು ಒಳ್ಳೆಯ ಪದ, ಸೊ ಹಾಗಾಗಿ ಆತ ಹೇಳ್ತಿದ್ದ. ಆದರೆ ಈಕೆ ಅದನ್ನ ಬೇಡ ಅಂತ ಹೇಳಿದ ನಂತರವೂ ಆತ ಆಂಟಿ ಅಂತ ಕರಿತಾ ಇದ್ದ. ಮೊದಲು 2-3 ಸಲಿ ಕರೆದಿದ್ವಾಗ ಆಂಟಿ ಇಸ್ ನಾಟ್ ಎ ಬ್ಯಾಡ್ ವರ್ಡ್ ಆಸ್ ಸಚ್, ಆದರೆ ನಾನು ಬೇಡ ಎಂದು ಹೇಳಿದ ನಂತರವೂ ಆತ ಕರೆದ, ಅದು ನನಗೆ ದೌರ್ಜನ್ಯ ಅಂತ ಹೇಳಿ ಆಕೆ ಅಮೆರಿಕಾದ ಕೋರ್ಟ್ ನಲ್ಲಿ ಹೋದಾಗ ಕೋರ್ಟ್ ಹೌದು ಆಕೆಗೆ ಅದು ಮಾನಸಿಕವಾಗಿ ದೌರ್ಜನ್ಯ ಆಗಿದೆ ಅಂದ್ಬಿಟ್ಟು ಆಕೆಯ ಪರವಾಗಿ ಆತನ ವಿರುದ್ಧವಾಗಿ ತೀರ್ಪು ಕೊಡ್ತು. ಇದು ವಿದೇಶದ ತೀರ್ಪು. ಆದರೆ ನಾನು ನಿಜವಾಗ್ಲೂ ಇವತ್ತು ಸಾರ್ವಜನಿಕ ವೇದಿಕೆಯಲ್ಲಿ ಬಯಸ್ತಾ ಇರೋದು ಇದು ಭಾರತ ದೇಶದ ನ್ಯಾಯಾಲಯದ ತೀರ್ಪು ಆಗಬೇಕು ಅಂತ. ಯಾಕೆಂದರೆ ಈಗ ನಮ್ಮಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಾ ಅಥವಾ ರಸ್ತೆನಲ್ಲಿ ಯಾವುದೋ ಒಂದು ಆಟೋಗೆ ಒಬ್ಳು ಸಣ್ಣ ಹುಡುಗಿ, ಒಂದು ಕಾಲೇಜ್ ಓದ್ತಾ ಇರೋ ಹುಡುಗಿ ಅಥವಾ ನಿಮ್ ತರ ಒಂದು ಯಂಗ್ಸ್ಟರ್ ಅಡ್ಡ ಬಂದ ತಕ್ಷಣ ಅವನು ಏ ಆಂಟಿ ಕಣ್ಕಾಣಲ್ವಾ ಅಂತಾನೆ. ಆಂಟಿ ನಿಜವಾಗ್ಲೂ ಬಹಳ ಅಸಭ್ಯವ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಂತೂ ಆಂಟಿ ಎನ್ನುವ ಪದವನ್ನ ಅಶ್ಲೀಲ ರೀತಿಯಲ್ಲಿ ಬಳಸ್ತಾರೆ. ಆಂಟಿ ನಮ್ಮ ಸಂಪ್ರದಾಯದ ಹೆಸರಲ್ಲ. ಈಗ ನೀವೇನೆ ನಿಮ್ಮನೆ ಪಕ್ಕದ ಮನೆಯವ್ರಿಗೆ ಆಂಟಿ ಫೋನ್ ಬಂದಿದೆ ನೋಡಿ ಅನ್ನಕೋ,
12: ಹೌದು,
11: ಯಾವನೋ ಒಬ್ಬ ಆಟೋದವನು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಂಟಿ ಚೆನ್ನಾಗಿ ಆಂಕರ್ ಮಾಡಿದ್ಯಾ ಅಂತ ಕೇಳಕ್ಕೋ,
12: ಹೌದು,
11: ಬಹಳ ವ್ಯತ್ಯಾಸ ಇದೆ.
12: ಹೌದು,
11: ಹಾಗಾಗಿ ಆಂಟಿ ಅನ್ನೋ ಪದದ ಸಂಬೋಧನೆಯ ಹಿಂದೆ ಇರುವ ಉದ್ದೇಶ, 19 ಒಬ್ಳು ಹುಡುಗಿಗೆ ಮದ್ವೆ ಮಾಡ್ಕೊಳ್ತಾಳೆ, ಮದ್ವೆ ಮಾಡ್ಕೊಂಡು 9 ತಿಂಗಳಲ್ಲಿ ಅವಳು ಮಗು ಮಾಡ್ಕೊತಾಳೆ, ಮಗು ಆದ ತಕ್ಷಣ ಅವಳನ್ನ ಆಂಟಿ ಅಂತಾರೆ. ಇದಕ್ಕೆ ಏನ್ ಗೊತ್ತಾ, ಈ ಆಂಟಿ ಅನ್ನೋ ಪದ ಅಸಭ್ಯವಾಗಿ ಮತ್ತು ಒಂದು ತುಂಬಾ ಗಂಡಸು ನನ್ನನ್ನ ಕೀಳುಮಟ್ಟದಲ್ಲಿ ಕಾಣ್ತಿದ್ದಾನೆ ಅನ್ನೋ ಭಾವನೆ ನನಗೆ ಕೊಡೋದಕ್ಕೆ ಕಾರಣ ಏನ್ ಗೊತ್ತಾ, ನಮ್ಮ ಭಾರತ ದೇಶದಲ್ಲಿ ಸಾಧಾರಣವಾಗಿ ಹೆಂಗಸರು ನಮ್ಮ ನಿಜವಾದ ವಯಸ್ಸನ್ನ ಹೇಳಲ್ಲ, ವಯಸ್ಸನ್ನ ಹೇಳಲಿಕ್ಕೆ ಹಿಂಜರಿಕೆ
12: ಪಡ್ಕೊಳ್ತಾರೆ.
11: ಈ ಗಂಡಸರಿಗೆ ಏನ್ ಮನೋಭಾವ ಗೊತ್ತಾ, ಯಾವುದು ಇವಳ ವೀಕ್ ಪಾಯಿಂಟ್ ಅದನ್ನ ಹಂಗಿಸೋಣ, ಅದರಲ್ಲಿ ವ್ಯಂಗ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಆಂಟಿ ಆಂಟಿ ಆಂಟಿ. ಸೊ ಯಾವಾಗ 10 ಸಲ ಆಂಟಿ ನನ್ಗೆ ಇರಿಟೇಟ್ ಆಗುತ್ತೆ, ಅದೇ ನನಗೆ ದೌರ್ಜನ್ಯ ಆಗುತ್ತೆ. ಸೊ ನಾನು ಜಗಳಕ್ಕೆ ನಿಂತ್ಕೊಳ್ತೀನಿ. ಅದರಲ್ಲೂ ಈಗ ನೀವು ಹೇಳಿದಾಗ ಮನೆಯಲ್ಲಿ ನೀವು ನಿಮ್ಮ ಅತ್ತೆಯನ್ನೋ ಏನೋ ಒಂದು ತಕ್ಷಣಕ್ಕೆ, ಅಥವಾ ಈಗ ವಿದೇಶದ ನಿಮ್ಮ ಚಿಕ್ಕಪ್ಪ ಒಬ್ರು ವಿದೇಶದಿಂದ ಇರೋ ಹೆಂಗಸ್ನ ಮದ್ವೆ ಹಾಕೊಂಡು ಬಂದಿರ್ತಾರೆ, ನೀವು ಅವ್ರನ್ನ ಚಿಕ್ಕಮ್ಮ ಅಂತ ಕರೆಯೋ ಬದಲು ಆಂಟಿ ಅಂದ್ರೆ ಇಟ್ ಸೌಂಡ್ಸ್ ಗುಡ್.
12: ಹೌದು.
11: ವೇರ್ ಆಸ್ ಆಫೀಸ್ ನಲ್ಲಿ ನಿಮ್ಮ ಕಲೀಗು ನಿಮ್ಮ ಸೀನಿಯರ್ ಕಲೀಗ್ನ ಆಂಟಿ ಅಂದ್ರೆ ಹೌ ಇಟ್ ಸೌಂಡ್ಸ್ ಅಲ್ವಾ. ನಮ್ಮಲ್ಲಿ ಇದೆಯಲ್ಲ ಮೇಡಮ್ ಅಂತ ಕರೀಲಿ. ನಾನು ನಿಜ ಹೇಳ್ಬೇಕು ಅಂತಂದ್ರೆ ಅಕ್ಕ ಅಂತಾನು ಕರೆಯೋದ್ ಬೇಡ. ಕೆಲವರು ಎಲ್ಲರನ್ನು ಅಮ್ಮ ಅಮ್ಮ ಅಂತ ಸಂಬೋಧನೆ ಮಾಡ್ತಾರೆ. ಸಿಂಗಲ್ ಮದರ್ ಇಸ್ ಎನಫ್ ಅನ್ನೋದು ಅಥವಾ ಮದರ್ ಇಸ್ ಎನಫ್ ಅನ್ನೋದು ಈ ಅಮ್ಮ ಸಂಬೋಧನೆಗೆ ಅಲ್ಲ. ನಮ್ಮಲ್ಲಿ ಪಾಶ್ ಆಕ್ಟ್ ಇದೆ ಅಲ್ಲ, ಉದ್ಯೋಗಸ್ಥ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನು ಇದೆಯಲ್ಲ, ಇದರಲ್ಲಿ ಯಾವ್ದಾದ್ರು ಪದ ಬಳಕೆಯಿಂದ ಆ ಮಹಿಳೆಗೆ ಹಿಂಸೆ ಆಗ್ತಿದ್ರೆ, ಮಾನಸಿಕವಾಗಿ ದೌರ್ಜನ್ಯ ಆಗ್ತಿದ್ರೆ, ಭಾವನಾತ್ಮಕವಾಗಿ ಅವಳನ್ನ ಕುಗ್ಗಿಸುತ್ತಿದ್ದರೆ ಅದನ್ನ ದೌರ್ಜನ್ಯ ಅಂತ ಪರಿಗಣಿಸುತ್ತೆ, ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸುತ್ತೆ. ಪ್ರೊವೈಡೆಡ್ ಅವಳದನ್ನ ರಿಜೆಕ್ಟ್ ಮಾಡ್ಬೇಕು. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಅಯ್ಯೋ ಹೆಂಗ್ ವಾಪಸ್ ಹೇಳೋದು, ನನ್ನನ್ನು ಆಂಟಿ ಅಂತಾನೆ ಮೇಡಮ್, ಬಟ್ ಹೆಂಗ್ ಮೇಡಮ್ ಇದನ್ನ ಹೇಳೋದು. ಅಲ್ಲ, ನಾವು ನಿಸ್ಸಂಕೋಚವಾಗಿ ನೋಡಿ ನನ್ನನ್ನು ಆ ರೀತಿಯಾಗಿ ಕರಿಬೇಡಿ.
12: ಅಲ್ಲ ಅದೇನೆ, ಅವರು ಹೇಗೆ ಎಷ್ಟು ಧೈರ್ಯವಾಗಿ ನಿಸ್ಸಂಕೋಚವಾಗಿ ಅವರು ರೇಗಿಸಿದ್ರು ಅಥವಾ ಅವ್ರು ಕರೆದ್ರು, ನಾವು ಅಷ್ಟೇ ಧೈರ್ಯವಾಗಿ ಅಥವಾ ಅಷ್ಟೇ ನಿಸ್ಸಂಕೋಚವಾಗಿ ನೀವು ಹೀಗೆ ಹೇಳಬಾರ್ದಾಗಿತ್ತು, ನೀವು ಹೀಗೆ ಹೇಳಬಾರ್ದು ಅಂತ ನಾವು ಕೂಡ ರಿಪ್ಲೈ ಮಾಡಬೇಕು. ನಾವು ಎಲ್ಲಿ ತನಕ ಮಾತಾಡದೆ ಸುಮ್ಮನಿರ್ತೀವೋ ಅಲ್ಲಿ ತನಕ ನಮ್ಮನ್ನ ಹಾಗೆ ಆಡ್ಕೋತಾನೆ ಇರ್ತಾರೆ ಅಥವಾ ರೇಗಿಸ್ತಾನೆ ಇರ್ತಾರೆ ಅಥವಾ ವೀಕ್ನೆಸ್ ನ ಅಡ್ವಾಂಟೇಜ್ ತಗೊಳ್ತಾನೆ ಇರ್ತಾರೆ.
11: ಹಂಗಿಸುವುದರಿಂದ ಇವಳಿಗೆ ಇರಿಟೇಷನ್ ಆಗುತ್ತೆ, ಇವಳ ಇರಿಟೇಷನ್ ನೋಡಿ ನಾನು ಮಜಾ ತೆಗೆದುಕೊಳ್ತೀನಿ ಅನ್ನೋದು ಮಾನವನ ಒಂದು ಮಾನಸಿಕ ಸ್ಥಿತಿ.
12: ಹೌದು.
11: ಮತ್ತೆ ಇತ್ತೀಚೆಗೆ ನಾನು ಒಂದು ರೀಲ್ ನೋಡ್ತಾ ಇದ್ದೆ, ಅದು ಆಕ್ಚುಲಿ ನಡೆದಿರೋದು ಯಾವುದೋ ಒಂದು ಬಾಕಿಯನ್ನ ಆಟೋ ಡ್ರೈವರ್ ಹೀಗೆ ಏನೋ ಒಂದು ಆಂಟಿ ಅಂತ ಮೂದಲಿಸ್ತಾನೆ, ಅದಕ್ಕೊಳಗೆ ವಾಪಸ್ ತಿರುಗಿ ನಾನೇ ನಿಮ್ಮ ಆಂಟಿ, ನಾನು ನಿನ್ಗೆ ಆಂಟಿ ಚಿಕ್ಕಕ್ಕೆ ನಾ ಹೇಳಿದು ವಯಸ್ಸಿನ ನಿರ್ಬಂಧ ಇಲ್ಲ. ಎಷ್ಟೋ ಜನ ಐ ಹ್ಯಾವ್ ಸೀನ್ 50-60 ವರ್ಷ ಮೇಲ್ಪಟ್ಟವರು ಸಹ ನನ್ನನ್ನು ಆಂಟಿ ಅಂತ ಕರಿಬೇಡಿ ಮೇಡಮ್. ಇಲ್ಲ, ಸಮ್ ಪೀಪಲ್ ಆರ್ ಕಂಫರ್ಟಬಲ್, ಅವ್ರ ಹೆಸರು ಹಿಡಿದು ಕರೆದ್ರೆ ತುಂಬಾ ಕಂಫರ್ಟಬಲ್ ಆಗಿರ್ತಾರೆ.
12: ಹೌದು.
11: ಎಷ್ಟೇ ವಯಸ್ಸಾದ್ರೂ ಅವ್ರ ಹೆಸರು ಹಿಡಿದು ಕರೆದ್ರೆ, ಅದು ಪಂಜಾಬಿಗಳ ಕಲ್ಚರ್, ಅದು ಬಹಳ ಚೆನ್ನಾಗಿದೆ. ಹೆಸರು ಹಿಡಿದು ಕರೆದ್ರೆ ಅವರು ಇದಾಗಿರ್ತಾರೆ. ಈ ರೀಲ್ ನಲ್ಲಿ ಆಕೆ ವಾಪಸ್ಸು ತಿರುಗಿ ಆಟೋದವನ ಜೊತೆ ಜಗಳ ಮಾಡಿ, ನಾನ್ ನಿನ್ ಕಣ್ಣು ಆಂಟಿ ತರ ಕಾಣ್ತಾ ಇದ್ದೀನಿ, ಆಂಟಿ ತರ ಕಂಡ್ರು ನಾನ್ ನಿಮ್ಮ ಆಂಟಿನಾ ಅಲ್ಲ ಅಲ್ವಾ ಅಂತ ಕೇಳ್ತಾಳೆ. ಆ ರೀತಿಯಾಗಿ ನಾವು ಉದ್ಯೋಗಸ್ಥ ಸ್ಥಳದಲ್ಲಿ ಮಹಿಳೆಯರು ತಮಗೆ ಯಾವುದೇ ಮುಜುಗರ ಆಗ್ತಿದ್ರುವೆ ಅದನ್ನ ತಕ್ಷಣ ನನಗೆ ಇದು ಬೇಡ ಅಂತ ಹೇಳುವಷ್ಟು ಸಮರ್ಥರಾದಾಗ ಮಾತ್ರ ಅವರು ತಾಯಂದಿರಾಗಿಯೂ ಸಹ ಸಮರ್ಥರಾಗ್ತಾರೆ. ಹಾಗಾಗಿ ಈ ಒಂದು ಆಂಟಿ ಏನು ಪ್ರಕರಣ, ವಿದೇಶಿ ಆಂಟಿ ಪ್ರಕರಣವನ್ನ ನಮಗೂ ಅಳವಡಿಸಿಕೊಂಡು ಇವತ್ತಿಂದ ನನಗೆ ಆಂಟಿ ಎನ್ನುವ ಪದ ಕಂಫರ್ಟಬಲ್ ಇಲ್ಲದೆ ಇದ್ರೆ ನಾನು ಖಂಡಿತವಾಗ್ಲೂ ನಾನು ಆಂಟಿ ಅಲ್ಲ, ಇದೆಲ್ಲ ಪಕ್ಕದ ಮನೆ ಆಂಟಿ ಅನ್ನೋದು ಇದೆಲ್ಲ ಬಹಳ ಕೆಳಮಟ್ಟದಲ್ಲಿ ಇಳಿಸಿರ್ತಕ್ಕಂತಹ ಪದ.
12: ಈ ಕಂಫರ್ಟಬಲ್ ಅಂತ ನೀವು ಹೇಳ್ತಾ ಇದ್ದಾಗೆ ಈಗ ಇನ್ನೊಂದು ಕೊನೆದಾಗಿ ವಿಷಯ ಹೇಳ್ಬಿಡ್ತೀನಿ ಅಷ್ಟೇನೆ, ಇದನ್ನ ಹೇಳಿ ಮುಗಿಸೋಣ ಈ ಸಂಚಿಕೆಯನ್ನ. ಸೊ ಇವಾಗ ಗಂಡ್ಮಕ್ಳು ತಗೊಳ್ಳೋಣ, ಪಾಪ ಅವ್ರನ್ನ ಬಿಡೋದ್ ಬೇಡ ನಾವು ಅಲ್ವಾ. ಸೊ ಈಗ ಅವ್ರಿಗೂ ಇದ್ದಕ್ಕಿದ ಹಾಗೆ ಅಂಕಲ್ ಅಂತ ಅಂದ್ರೆ, ಅಥವಾ ಏನೋ ಒಂದ್ ಸ್ವಲ್ಪ ವಯಸ್ಸಾಗೋಗುತ್ತೆ ಅಥವಾ ಕೆಲಸ ಸಿಕ್ಬಿಡತ್ತೆ, ವಯಸ್ಕರ ಆಗ್ಬಿಡ್ತಾರೆ ಅಥವಾ ಮದ್ವೆ ಆಗ್ಬಿಡತ್ತೆ ಅಥವಾ ಮದ್ವೆ ಗೊತ್ತಾಗ್ಬಿಡತ್ತೆ ಅಂತ ಅಂದ ತಕ್ಷಣ ಅವ್ರಿಗೂ ಪದೇ ಪದೇ ಅಂಕಲ್ ಅಂಕಲ್ ಅಂಕಲ್ ಅಂತ ಕರಿತಾ ಇದ್ರೆ, ಅಷ್ಟು ಚಿಕ್ಕ ವಯಸ್ಸಿನ ಅವ್ರಿಗೂ ಕೂಡ ಒಂದ್ ರೀತಿ ಕೆಲವರಿಗೆ ಅಂಕಲ್ ಅಂತ ಅಂದ್ರೆ ಕೋಪ ಬರ್ಬೋದು, ಬೇಜಾರಾಗ್ಬಹುದು. ಅದೇ ರೀತಿ ಹೆಣ್ಮಕ್ಳಿಗೂ ಕೂಡ ಇದಕ್ಕಿದ ಹಾಗೆ ಆಂಟಿ ಅಂತ ಕರೆಯೋದು ಅಥವಾ ಅದನ್ನ ರೇಗಿಸೋ ರೀತಿ ಒಂಥರ ಹೇಗೆ ಅಂತಂದ್ರೆ ಹೀಯಾಳಿಸೋ ರೀತಿ ಅಂತ ಹೇಳ್ಬೋದು.
11: ಹೌದು,
12: ತಮಾಷೆಗೆ ತಮಾಷೆಗೆ ಹೇಳೋದಕ್ಕೂ ಅಥವಾ ಪಾಸಿಟಿವ್ ಆಗಿ ಅದ್ರಲ್ಲೂ ಹೆಲ್ದಿಯಾಗಿ ರೇಗಿಸೋದಕ್ಕೂ ಅನ್ಹೆಲ್ದಿಯಾಗಿ ರೇಗಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
11: ನೋಡಿ, ನಾವು ಇದರಲ್ಲಿ ಎರಡು ವಿಷಯ ಗಮನಿಸಬೇಕು. ಅಂಕಲ್ ಅನ್ನುವುದು ಮಹಿಳೆಯನ್ನ ಆಂಟಿ ಅನ್ನೋದಕ್ಕಿಂತ ಸಂಖ್ಯೆಯಲ್ಲಿ ಕಡಿಮೆ ಇದೆ.
12: ಕಡಿಮೆ ಇದೆ.
11: ಯಾರು 25 ವರ್ಷದ ಒಂದು ಯುವಕನನ್ನ ಅನ್ಲೆಸ್ ಅಂಟಿಲ್ ಆತ ಏನೋ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಹೊಟ್ಟೆ ಬೆಳೆಸ್ಕೊಂಡ್ಬಿಟ್ಟಿದ್ರೆ ಅಥವಾ ತುಂಬಾ ಉಡಾಳ ತರವಾಗಿ ಇದ್ರೆ, ಏನಲ್ಲೋ ಅಂಕಲ್ ತರ ಆಗಿದ್ಯಾ ಅಂತಾನೋ, ಅಥವಾ ಜಗಳ ಆಡ್ಬೇಕಾದ್ರೆ ಏನೋ ಒಂದು ಆ ಫ್ರೆಂಡ್ ಸರ್ಕಲ್ ಅಲ್ಲಿ ಬರುತ್ತೆ, ಅದೇ ಆಂಟಿ ಅನ್ನೋದು ಬಿಡುಬೀಸಾಗಿ ಎಲ್ಲರ ಬಾಯಲ್ಲೂ ಬರುತ್ತೆ. 25 ವರ್ಷದ ಒಂದು ಹೆಂಗಸ್ಗೆ, ಒಂದು ಯುವತಿಗೆ ಆಂಟಿ ಅಂತ ಹೇಳ್ಬಿಡ್ತಾರೆ ಸುಲಭವಾಗಿ, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಲಿ, ರಸ್ತೆಯಲ್ಲಿ ಇರ್ಲಿ ಎಲ್ಲ. ಅದೇ ಹುಡುಗನಿಗೆ ಅಷ್ಟು ಸುಲಭವಾಗಿ ಹೇಳಲ್ಲ.
12: ನಾನು ಜಸ್ಟ್ ಒಂದು ಉದಾಹರಣೆ
11: ಹೇಳಿದ್ದು ಕರೆಕ್ಟ್, ನಾನು ನೋಡಿದೀನಿ.
12: ಭಾವನೆಗಳು ಎಲ್ರಿಗೂ ಒಂದೇ ರೀತಿನೇ ಅನ್ವಯ ಆಗುತ್ತೆ.
11: ಹೀಯಾಳಿಸಿದ್ರೆ
12: ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರೇ ಆಗ್ಲಿ ಲಿಂಗ ಯಾವುದೇ ಆಗ್ಲಿ, ಹೀಯಾಳಿಸೋದು ಹೀಯಾಳಿಸೋದೇನೆ. ಸೊ ಎಲ್ಲರಿಗೂ ಹೀಯಾಳಿಸಿದ್ರೆ ಅದು ನೋವು ಆಗೇ ಆಗುತ್ತೆ. ಸೊ ಹೀಯಾಳಿಸಬಾರದು ಅನ್ನೋದಕ್ಕೆ ಇದನ್ನ ಹೇಳಿ.
11: ಗಮನಿಸಬೇಕಾದ ಪದ ನೋಡಿ, ಹೀಯಾಳಿಕೆ.
12: ಹೌದು,
11: ಅದು ಆಂಟಿ ಆಗ್ಲಿ ಅಂಕಲ್ ಆಗ್ಲಿ, ಹೀಯಾಳಿಕೆ ಮತ್ತು ಮೂದಲಿಕೆ ಆದಾಗ,
12: ಹೌದು,
11: ನನಗೆ ಅದು ಸರಿ ಹೋಗದಾಗ, ನಾನು ಅದನ್ನು ಹೇಳದೆಯೂ ಒಪ್ಪಿಕೊಂಡಾಗ ದೌರ್ಜನ್ಯ.
12: ಹೌದು,
11: ನಾನು ಹೇಳ್ಬಿಡೋ ಅಷ್ಟು ಸಮರ್ಥಳ ಆಗ್ಬಿಡ್ಬೇಕು. ಅಂಕಲ್ಲೂ ಅಷ್ಟೇ, ಹೇಳ್ಬಿಡೋ ಅಷ್ಟು ಸಮರ್ಥ ಆಗ್ಬೇಕು ಅವನು.
12: ಹೌದು,
11: ಅವನು ತಾನೆ ಪಾಪ. ಗಂಡ್ಮಕ್ಳು ಏನ್ ಗೊತ್ತಾ, ಅಯ್ಯೋ ನಾವು ಮೊದ್ಲಿಂದ ನಮ್ಮನ್ನ ಹೊರಟ್ರು ಅಂತ ಬಿಂಬಿಸ್ಬಿಟ್ಟಿರೋದ್ರಿಂದ ಹಿಂದೆ ತಿರುಗಿ ಮಾತಾಡದೆ ಅವನೇನಾದ್ರು ಕರ್ಕೊಂಡು ಹೋಗ್ಲಿ ಬಿಡು ಅನ್ಬಿಡ್ತಾರೆ. ಇಲ್ಲ ಇಲ್ಲ, ಅವ್ರಿಗೂ ಸರಿ ಹೋಗದಿದ್ರೆ ಅವ್ರು ಹೇಳ್ಬೇಕು.
12: ಹೌದು,
11: ಅದರಿಂದ ನಾನು ಇಲ್ಲ, ನೀವ್ ಹೇಳಿದ್ದು ನಿಜ. ನಾನು ನೋಡಿದ್ದೀನಿ 25-26 ಯುವತಿ, ಪಾಪ ಪಕ್ಕದ ಮನೆ ಹುಡುಗ 30 ಇಯರ್ ಓಲ್ಡ್ ಇರ್ತಾನೆ, ಅವನ್ನ ಅಂಕಲ್ ಸ್ವಲ್ಪ ನೀರ್ ಕೊಡ್ತೀರಾ, ಅಂಕಲ್ ಸ್ವಲ್ಪ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳ. ಅದು ಒಂದು ಬಳಕೆ ಬಂದ್ಬಿಟ್ಟಿದೆ ಆಂಟಿ ಅಂಕಲ್ ಅನ್ನೋದು. ಅದಕ್ಕೆ
12: ಇನ್ನೊಂದೇನಂತಂದ್ರೆ, ಅದು ರೇಕ್ಸಿ ಅಥವಾ ಹೀಯಾಳಿಸುವಂತ ಪದ ಅಲ್ಲ, ಆದ್ರೆ ಅನ್ಫಾರ್ಚುನೇಟ್ಲಿ ಅದನ್ನ
11: ಉದ್ದೇಶ
12: ಬಳಕೆ ಕೆಟ್ಟೋಗ್ಬಿಟ್ಟಿದೆ ಅಷ್ಟೇನೆ. ಕೆಲವು ಪದ ಬಳಕೆ ಹೇಗ್ ಹಾಳಾಗ್ಬಿಟ್ಟಿದೆ, ಸೊ ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸ್ತೇನೆ, ಬಳಸದೇ ಇರೋ ಕಡೆ ಹೆಚ್ಚಾಗಿ ಬಳಸಿ ಬಳಸಿ ಅದರ ಒಂದು ಸೌಂದರ್ಯನ ಹಾಳು ಮಾಡ್ಬಿಟ್ಟಿರೋ ಹಾಗೇನೆ ಕೆಲವು ಪದಗಳನ್ನು ಅಷ್ಟೇನೆ.
11: ಅದಕ್ಕೆ ನೋಡಿ, ಕಾನೂನು ಒಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಉದ್ಯೋಗಸ್ಥ ಸ್ಥಳದಲ್ಲಿ ಮಹಿಳೆಯರನ್ನ ಕಾಪಾಡುವಂತಹ ಕಾನೂನು, ಮತ್ತೆ ಕೌಟುಂಬಿಕ ದೌರ್ಜನ್ಯದ ಕಾನೂನಿನ ಅಡಿಯಲ್ಲೂ ಸಹ ಕೆಲವು ಪದಗಳನ್ನ ಬಳಸಬಾರದು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ಗಳಲ್ಲೂ ಸಹ ಅಸಭ್ಯ ಪದಗಳು, ಅಶ್ಲೀಲ ಪದಗಳು ಅನ್ನೋದನ್ನ ಗುರುತಿಸಿ ನಮ್ಮ ಮನುಷ್ಯನ ಘನತೆಯನ್ನ ಎತ್ತಿ ಹಿಡಿತಾ ಇದೆ ಒಂದು ಕಾನೂನು. ಇನ್ನೊಂದು ಗಮನಿಸಿ, ಭಾಷೆ ಮತ್ತು ಅದರ ಮೂಲಕ ಸಂಬೋಧನೆ ಇರುವ ಪ್ರಭೇದ ಅಂದ್ರೆ ಮನುಷ್ಯ ಮಾತ್ರ ಅಲ್ವಾ. ಇದನ್ನ ನಾವು ಯಾಕೆ ಹೇಗೆಗೋ ಅತಿಯಾಗಿ ಬಳಸಿ ಕೆಡಿಸ್ಕೊಳ್ಬಾರ್ದು, ಅದನ್ನ ಒಂದು ಘನತೆಯುಕ್ತ ರೂಪದಲ್ಲಿ ಬಳಸಬೇಕು. ಆ ಬಳಕೆಯನ್ನ ಬಳಸಿ ಅಂತ ಹೇಳುವುದನ್ನ ಮಹಿಳೆ ಕಲಿಬೇಕು. ಹಾಗೆ ಕಲಿತಾಗ ಅದೇ ಮಹಿಳೆ ತಾಯಿ ಆದಾಗ ಸಮರ್ಥಳಾಗ್ತಾಳೆ. ಸೊ ನನ್ನ ಹಕ್ಕು ನನ್ನ ಜವಾಬ್ದಾರಿಯಲ್ಲಿ ತಾಯಿ ಸಮರ್ಥಳು, ಸಿಂಗಲ್ ಮದರ್ ಇಸ್ ಎನಫ್ ಅನ್ನೋದಕ್ಕೆ ಈ ತಾಯಂದಿರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಒಂದು ಅರ್ಥ ಬರುತ್ತೆ ಅಂತ ಅನ್ಕೋ.
12: ಹೌದು ಹೌದು, ಖಂಡಿತವಾಗ್ಲೂ. ಸೊ ತಾಯಂದಿರ ದಿನದ ಸಲುವಾಗಿ ಒಂದು ಉತ್ತಮವಾದಂತಹ ಸಂಚಿಕೆಯನ್ನ ಇವತ್ತು ನಾವು ನಿಮ್ಮ ಜೊತೆ ಕೂತು ಮಾತಾಡಿ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಸಾರ್ಥಕ ಮಾಡ್ಕೊಂಡಿದೀವಿ ಅಂತ ಭಾವಿಸ್ತಾ ಮತ್ತೊಮ್ಮೆ ನಿಮಗೆ ತಾಯಿಯ ದಿನಾಚರಣೆಯ ಶುಭಾಶಯಗಳನ್ನ ನಿಮಗೂ ಕೂಡ ತಿಳಿಸಿದ. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನೀವು ಬಿಡುವು ಮಾಡಿಕೊಂಡು ಇಲ್ಲಿ ತನಕ ಒಂದು ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ, ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ನನ್ನ ಪರವಾಗಿ ಹಾಗೆ ಆಕಾಶವಾಣಿಯ ಪರವಾಗಿ ತಮಗೆ ಪ್ರೀತಿಯ ಧನ್ಯವಾದಗಳು.
11: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
9: ಇದುವರೆಗೆ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಸಹನ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
8: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾರ್ಲಿಂಗ್ ಡಾರ್ಲಿಂಗ್ ಚಿತ್ರದ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ ಆಲಿಸುವಿರಿ.
1: ಯುವ ಪೀಳಿಗೆಯು ಸಾಮಾಜಿಕ ಮಾಧ್ಯಮಗಳನ್ನು ಮಿತವಾಗಿ ಬಳಸಿಕೊಂಡು ಪುಸ್ತಕಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕು.
0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ದಿಲ್ ಚೆಹತಾ ಹೈ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್.

ಕೇಳುಗರೆ ಗಮನಿಸಿ, ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದೇ ತಿಂಗಳ 20ನೇ ತಾರೀಕು ಬೆಳಗ್ಗೆ 11:30 ಮೈಸೂರಿನ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿರುವ ಕಿರು ರಂಗಮಂದಿರದಲ್ಲಿ ಶಿವಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದಾಗಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಸುಖವೀಂದರ್ ಸಿಂಗ್ ಅವರ ಧ್ವನಿಯಲ್ಲಿರುವ ಫ್ಯಾಷನ್ ಚಿತ್ರದ ಗೀತೆಯನ್ನು.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:45:17. ಹಿಂದಿ ಪಾಠ ಪ್ರಸ್ತುತಿ ಎಸ್ ಈಶ್ವರ್ ಭಟ್.
1: ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಕೇಳಿ ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶ್ರೀ ಎಸ್ ಈಶ್ವರ ಭಟ್.
1: ಆವೋ ಸರ್ಲಾ, ಆವೋ ಬೈಠು.
2: ಜಿ ಧನ್ಯವಾದ್
1: ಸರ್ಲಾ. ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಯೇ ಕಹಾವತ್ ಹೇ ತುಮ್ನೆ ಸುನಿ ಹೋಗಿ. ಮನಸ್ಸಿನಂತೆ ಮಹಾದೇವ ಕನ್ನಡ ಮೇ ಬೋಲ್ತೆ ಹೇ ನಾ, ವಹಿ ಹೇ. ಯೇ ಸ್ನೇಹ ದ್ವೇಷ್ ಅಪನಾ ಪರಾಯ, ಯೇ ಸಬ್ ಮನ ಕಿ ಭಾವನಾವೋಂ ಪರ್ ನಿರ್ಭರ್ ಹೇ. ಕಿಸಿ ಕೋ ತುಮ್ ಅಪನಾ ಸಮಜ್ ಸಕ್ತಿ ಹೋ ತೋ ವೋ ಅಪನಾ ಹೇ, ಉಸೆ ಅಪನಾ ನಹೀ ಸಮಜ್ ಸಕ್ತಿ ತೋ ವೋ ಪರಾಯಾ ಹೇ. ಮನುಷ್ಯ ಕೆ ಸಭೀ ಸಂಬಂಧ ಐಸೆ ಹೇ, ಅಪನಿ ಸೋಚ ಕೆ ಅನುಸಾರ. ತೋ ಬೋಲೋ, ಮನುಷ್ಯ ಕೋ ಕೈಸೆ ಸೋಚನಾ ಚಾಹಿಯೇ?
2: ಉಸೆ ಸಬ್ಕೆ ಬಾರೆ ಮೇ ಅಚ್ಛಾ ಹೀ ಸೋಚನಾ ಚಾಹಿಯೇ.
1: ಸಹಿ ಕಹಾ ತುಮ್ನೆ. ಹಮೇ ಯೇ ಮನುಷ್ಯ ಜನ್ಮ ಔರ್ ಜೀವನ್ ಮಿಲಾ ಹೇ, ಮಿಲೇ ಹುಯೇ ಇಸ್ ಜೀವನ್ ಕೋ ಸುಂದರ್ ಬನಾನಾ ಹೇ, ಸುಖಿ ಬನಾನಾ ಹೇ. ಇಸ್ಕೆ ಲಿಯೇ ಅವಶ್ಯಕ ಹೇ ಕಿ ಆಸ್ ಪಾಸ್ ಕೆ ಲೋಗೋನ್ ಸೆ ಮಧುರ್ ಸಂಬಂಧ ಹೋ. ಯಹಾಂ ಏಕ್ ಕವಿತಾ ಹೇ ಜಿಸ್ಮೇ ಕವಿ ಕಹತೆ ಹೇ ಉಸ್ಕಾ ಕೋಯಿ ಪರಾಯಾ ಹೇ ಹೀ ನಹಿ, ಸಬ್ ಅಪ್ನೆ ಹೀ ಹೇ. ವೇ ಕವಿ ಹೇ ಗೋಪಾಲ್ ದಾಸ್ ಜಿ. ಇನ್ಕಾ ಕಾವ್ಯ ನಾಮ ಹೇ ನೀರಜ್, ಗೋಪಾಲ್ ದಾಸ್ ನೀರಜ್. ಕ್ಯಾ ತುಮ್ ವೋ ಕವಿತಾ ಸುನ್ನಾ ಚಾಹತಿ ಹೋ?
2: ಅವಶ್ಯ ಸುನುಂಗಿ ಜಿ.
1: ತೋ ಸುನೋ.

ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದ್ರಿ. ನಡೆಸಿಕೊಟ್ಟವರು ಎಸ್ ಈಶ್ವರ ಭಟ್, ಭಾಗವಹಿಸಿದವರು ಆಶಿತಾ, ಹಾಡಿದ ಕಲಾವಿದರು ಮೌನೇಶ್ ಕುಮಾರ್ ಛಾವಣಿ.

0: ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 5 ಗಂಟೆ.
1: ಬಿಲ್ಡ್ ಅ ಕರಿಯರ್ ದಟ್ ಬ್ಯಾಲೆನ್ಸಸ್ ಮೈಂಡ್, ಬಾಡಿ ಅಂಡ್ ಫ್ಯೂಚರ್.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: Krishi Nirantara.
4: Hage, Kalikeyu Nirantara.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಇಂದಿನ ಕಾರ್ಯಕ್ರಮದಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
0: ಮುಕ್ತವಾಣಿ
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
1: ಕೆಎಸ್ಒಯು ಮುಕ್ತವಾಣಿ.
3: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
1: ಕೆಎಸ್ಒಯು ಮುಕ್ತವಾಣಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
1: ರೇಷ್ಮೆ ರಂಗ.
4: ರೇಷ್ಮೆ ರಂಗ.
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ವಚನ ಬಾನುಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:05. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ಚಂದನ. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಲು ವಾಟ್ಸ್ಆ್ಯಪ್ ಸಂಖ್ಯೆ 9408585853. ಮತ್ತೊಮ್ಮೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408585853. ಈ ಸಂಪರ್ಕ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕಳುಹಿಸಿ ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಬಹುದು. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮೈಸೂರು ಆಕಾಶವಾಣಿ ಅಭಿಮಾನಿ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಜೋಡಿ ಹಕ್ಕಿ ಚಿತ್ರದಿಂದ ಗೀತೆಗಾಗಿ ಹಾಡಿದ್ದಾರೆ ಶಂಕರ್ ಶಾನುಭಾಗ್ ಹಾಗೂ ಸಂಗಡಿಗರು. ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25 ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು, ಸಂಪೂರ್ಣ ಹವಾನಿಯಂತ್ರಿತ ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರ್ಯನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-80-61-969.
1: ಮಳವಳ್ಳಿ ತಾಲೂಕು ಬಳ್ಳಗೆರೆಯಿಂದ ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಮೆಚ್ಚಿರುವ ಗೀತೆ ದಾರಿ ತಪ್ಪಿದ ಮಗ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಮಾಡಿದ್ದಾರೆ ಜಿಕೆ ವೆಂಕಟೇಶ್.

ದೈಹಿಕ ದೀಕ್ಷೆ. ಪ್ರೀತಿಯ ಕೇಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಅನುರಾಗ ಅರಳಿತು ಚಿತ್ರದ ಗೀತೆಯನ್ನ ಅಪೇಕ್ಷಿಸಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ದೇವಗಳ್ಳಿ ಗ್ರಾಮದಿಂದ ಶಾಂತಾ ಲಿಖಿತ್ ರಾಜ್ ಹಾಗೂ ಕುಟುಂಬದವರು.

ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರ ಸಂದೇಶ ಬಂದಿದೆ. ಇವರ ಅಪೇಕ್ಷೆಯ ಮೇರೆಗೆ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಸೋನು ನಿಗಮ್, ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ವಿ ಹರಿಕೃಷ್ಣ ಅವರದು.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಮೈಸೂರಿನ ಜೆಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಪಾರ್ಶ್ವನಾಥ್ ಜೈನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಅಪೇಕ್ಷೆಯ ಮೇರೆಗೆ ಮಿಸ್ ಲೀಲಾವತಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ರಾಮಚಂದ್ರ. ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಸುದರ್ಶನಂ.

0: 102.5 ಆಕಾಶವಾಣಿ ಮೈಸೂರು.
1: ಸರ್, ಒಂದ್ ಹಾಡ್ ಬೇಕಿತ್ತು.
2: ಕೇಳು ಕೊಡುವೆ ನಿನಗೆ ನಾನೀಗ.
0: ಕರೆಗೊಂದು ಗೀತೆ,
3: ಕರೆಗೊಂದು ಗೀತೆ.
4: ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
6: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
4: ಕರೆ ಮಾಡಿ
5: 251-2582
4: ಅಥವಾ 251-0089.
0: ಎಸ್ಟಿಡಿ ಕೋಡ್ 0821.
8: ಹಲೋ, ಮೋಹನ್ ಸ್ಪೀಕಿಂಗ್.
4: ನಿಮ್ಮ ಮೆಚ್ಚಿನ ಗೀತೆ
5: ಕೇಳಿ
0: ಆನಂದಿಸಿ.
9: ಮೈಸೂರಿನ ನಜರ್ಬಾದ್ನಿಂದ ಯೋಗಾನಂದ್ ರಂಪೂರೆ, ವಿಜಯ, ವಿನಯ್, ರಜತ್, ಯುಧಿಷ್ಠಿರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ ಮಣ್ಣಿನ ದೋಣಿ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಪ್ರೇಮಲೋಕ ಚಿತ್ರದ ಗೀತೆಗಾಗಿ ಟೈಲರ್ ಕೃಷ್ಣ, ಶ್ರೀರಂಗಪಟ್ಟಣದಿಂದ ಪದ್ಮಾ, ನಾರಾಯಣ, ಚೈತ್ರ, ಬಕುಲ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಇವರೆಲ್ಲರಿಗಾಗಿ ಹಾಗೂ ಶ್ರೀರಂಗಪಟ್ಟಣದ ನಾಗರಿಕರಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಮೈಸೂರಿನ ರಾಜರಾಜೇಶ್ವರಿ ನಗರದಿಂದ ಶಂಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಮೆಚ್ಚಿರುವ ಗೀತೆ ದಿಗ್ಗಜರು ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯಸಿರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಬೆಂಗಳೂರಿನ ಬೋಧನ ಹೊಸಹಳ್ಳಿಯಿಂದ ಬೋಪಾ ವೆಂಕಟೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ ಅಣ್ಣಾವ್ರು ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ್.

0: ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ವಂದನೆಗಳು.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಆತ್ಮೀಯ ಕೇಳುಗರೆ,
3: ಸುತ್ತಮುತ್ತ
4: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
5: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
4: ಸುತ್ತ

0: ನೀವೂ ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com, ಅಥವಾ ಪತ್ರ ಬರೆಯಿರಿ
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:10 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಹಸಿರೆಲೆ ಗೊಬ್ಬರದ ಮಹತ್ವ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. ರಾತ್ರಿ 8 ಯುವವಾಣಿಯಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರ ಕಾರ್ಯಕ್ರಮ ವೈವಿಧ್ಯದ 2 ಆಲಿಸುವಿರಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೃತಿ ಹೆಚ್.ಆರ್. ಅವರ ಹಾಡುಗಾರಿಕೆ ಇದೆ. 10:00 ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ. ಎಸ್ವಿ ಪಾಟೀಲ್ ಗುಂಡೂರು ಅವರಿಂದ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾವಾಹಿನಿ, 7:45 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್. 8:45 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವಿಜ್ಞಾನ ಭಾರತಿ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಕುರಿತು ಮಾತುಕತೆ ಇದೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಕ್ ಹಾಗೂ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್, ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ನಂತರ ಕರೆಗೊಂದು ಗೀತೆ ಕಾರ್ಯಕ್ರಮ ಮುಂದುವರಿಯಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯತ್ರಿ ರಮೇಶ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಸಾಧನಾ ಶಿಖರ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಸುಜನಾ ಅವರ ಮಹಾಕಾವ್ಯ ಯುಗ ಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ. ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಶರದಿ ಪಾಟೀಲ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎನ್ ರಮಣಿ ಅವರ ಕೊಳಲು ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ ಶ್ರೀ ತುಳಸಿ ಮಹಿಮೆ, ಪ್ರಸ್ತುತಿ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashwani, the news read by Anuja Kumar. Prime Minister Narendra Modi held restricted and delegation-level talks with his Norwegian counterpart Jonas Gahr Støre in Oslo today. The two leaders agreed to elevate India-Norway relations to a green strategic partnership, marking a significant milestone in enhancing cooperation in the fields of clean energy, blue economy and green transition. During the talks, the leaders reviewed the entire spectrum of bilateral relations and agreed to further strengthen cooperation in several areas. In a joint press statement, Prime Minister Modi said the India-EFTA Trade and Economic Partnership Agreement serves as a blueprint for shared progress and prosperity.
2: भारत और यूरोप अपने संबंधों के एक नए स्वर्णिम युग में प्रवेश कर रहे हैं। पिछले वर्ष भारत और यूरोपियन फ्री ट्रेड एसोसिएशन के एक ऐतिहासिक ट्रेड एंड इकोनॉमिक पार्टनरशिप एग्रीमेंट लागू किया। यह एग्रीमेंट भारत और नॉर्वे के बीच शेयर्ड प्रोग्रेस और प्रॉस्पेरिटी सुनिश्चित करने का ब्लूप्रिंट है। इस एग्रीमेंट में अगले 15 वर्ष में भारत में 100 बिलियन डॉलर इन्वेस्टमेंट और 1 मिलियन जॉब्स क्रिएट करने का लक्ष्य है।
1: The Prime Minister also welcomed Norway's decision to join the Indo-Pacific Oceans Initiative. Prime Minister Gahr Støre conveyed strong support for India's and the global fight against terrorism. The leaders also agreed to enhance cooperation in multilateral fora. Mr. Modi reached Norway this afternoon after concluding his visit to Sweden. The Prime Minister said in a social media post that his visit to Sweden was marked by several important outcomes that will add new momentum to bilateral relations. He said the discussions were highly productive, from elevating bilateral ties to a strategic partnership, launching of Joint Innovation Partnership 2.0 and the India-Sweden Technology and Artificial Intelligence Corridor. Our correspondent covering the Prime Minister's reports that a defining moment of the visit was the conferment of the Royal Order of the Polar Star upon the Prime Minister, Sweden's highest honour for foreign heads of government. From Norway, Prime Minister will visit Italy as part of his five-nation tour to UAE, the Netherlands, Sweden, Norway and Italy. A high-level US industry delegation held discussions with Science and Technology Minister Dr. Jitendra Singh in New Delhi today. The deliberations were held on emerging opportunities for private investment and industry collaboration in India's nuclear sector. The delegation includes senior representatives from the U.S. nuclear industry, business stakeholders and officials associated with India-U.S. cooperation in civil nuclear energy and advanced technologies. The West Bengal government has constituted two inquiry commissions to probe the alleged institutional corruption and atrocities against women in line with its election promises. Chief Minister Shubhendu Adhikari announced the decision today after the proposal was approved by the state cabinet. Addressing the media, the Chief Minister said both commissions will begin functioning from the

0: 1st of June. The Enforcement Directorate has arrested Aam Aadmi Party AAP leader Deepak Singla in an alleged bank fraud case. Earlier, the agency conducted searches in Delhi and Goa in the case against Singla and other hawala operators this morning. It is alleged that he's handling the hawala operations for the fund movement for the Aam Aadmi Party between Delhi and Goa and defrauded Oriental Bank of Commerce of more than 150 crore rupees. The government has said that refineries in the country are operating normally and India has sufficient crude inventories despite the ongoing West Asia crisis. Addressing an interministerial briefing in New Delhi today, Joint Secretary in the Ministry of Petroleum and Natural Gas, Sujata Sharma, said there is adequate stock of petrol, diesel, LPG and natural gas, though panic buying of LPG has been reported in some areas due to rumours. Joint Secretary in the Ministry of Chemicals and Fertilisers, Aparna Sharma, said over 200 lakh metric tons of fertilisers are available across the country and there has been no change in fertiliser prices for the Kharif season. And that is the end of this news bulletin.
1: ಸಮಯ 6:10 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮೈಸೂರು.
3: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸಿರಿ
4: ಸಸ್ಯ ಸಿರಿ
2: ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
3: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
5: ಕೇಳುಗರೆ, ಬಹುಶಃ ಎಲ್ಲರೂ ಮೆಹಂದಿ ಬಗ್ಗೆ ಕೇಳಿರ್ತೀರಾ. ಇದನ್ನು ಅಲಂಕಾರಿಕವಾಗಿ ಕೈಗೆ ಹಚ್ಕೊಳೋಕ್ಕೆ ಬಳಸ್ತೀವಿ ನಾವು. ಆದರೆ ಈ ಮೆಹಂದಿಯಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಮೆಹಂದಿಯನ್ನು ಆಯುರ್ವೇದದಲ್ಲಿ ಮದಯಂತಿಕ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಲಾಸೋಮ್ನಿಯಾ ಇನ್ನರ್ಮಿಸ್ ಅಂತ. ಆರಂಭದಲ್ಲಿ ಅಂಗೈ ಅಂಗಾಲು ಉರಿ ಇದ್ದಾಗ ಈ ಗಿಡಮೂಲಿಕೆಯನ್ನು ಜಜ್ಜಿ ಹಚ್ಕೋತಾ ಇದ್ರು. ಇದರಿಂದ ಉರಿ ಕಡಿಮೆ ಆಗ್ತಾ ಇತ್ತು. ನಿಧಾನಕ್ಕೆ ಇದೇ ಅದರ ಬಣ್ಣ ನೀಡುವ ಗುಣದಿಂದಾಗಿ ಫ್ಯಾಷನ್ ಆಗಿ ಬದಲಾಗಿದೆ. ಇವತ್ತು ಅಲಂಕಾರಿಕವಾಗಿ ನಾವು ಮೆಹಂದಿಯನ್ನು ಬಳಸ್ತಾ ಇದ್ದೀವಿ. ಇದು ಪಿತ್ತಶಾಮಕ, ಅಂದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಗಿಡಕ್ಕಿದೆ. ಆದ ಕಾರಣ ನಿಯಮಿತವಾಗಿ ಮೆಹಂದಿಯನ್ನು ಲೇಪಿಸಿಕೊಳ್ಳುವುದು ಒಂದು ಉತ್ತಮವಾದ ಆರೋಗ್ಯಕರವಾದ ಅಭ್ಯಾಸ. ಇದಲ್ಲದೆ ಮೆಹಂದಿನ ನಾವು ಆಹಾರವಾಗಿಯೂ ಸಹ ಬಳಸಬಹುದು. ಮೆಹಂದಿ ತಂಬುಳಿ ದೇಹಕ್ಕೆ ಬಹಳ ತಂಪು. ತಂಬುಳಿ ಅಂದರೆ ಮೊಸರಿನಿಂದ ಮಾಡುವಂತಹ ಒಂದು ಖಾದ್ಯ ಇದಾಗಿದೆ. ಇದು ರುಚಿಕಟ್ಟಾಗಿರುತ್ತೆ. ತಯಾರಿಸುವ ವಿಧಾನ ಬಹಳ ಸರಳ. ಮೆಹಂದಿಯ ಚಿಗುರು ಎಲೆಗಳನ್ನು ತಗೋಬೇಕು, ಚೆನ್ನಾಗಿ ತೊಳೆದು ಶುದ್ಧೀಕರಿಸಿ ಕಡಿಮೆ ಉರಿಯಲ್ಲಿ ಅದನ್ನ ಹುರ್ಕೋಬೇಕು. ಮೊದಲು ಇದಕ್ಕೆ ತೆಂಗಿನ ತುರಿ, ಕಾಳುಮೆಣಸು ಇವನ್ನು ಹಾಕಿ ರುಬ್ಬಿಟ್ಕೋಬೇಕು. ಇದಕ್ಕೆ ಪ್ರಮಾಣಕ್ಕೆ ಅನುಸಾರವಾಗಿ ಮಜ್ಜಿಗೆಯನ್ನು ಮಿಶ್ರ ಮಾಡಿ ಎತ್ತಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ರುಚಿಕಟ್ಟಾದ ತಂಬುಳಿ ಸೇವನೆಗೆ ಸಿದ್ಧ. ನಿಯಮಿತವಾಗಿ ಸೇವಿಸುವುದರಿಂದ ಪಿತ್ತ ಕಡಿಮೆ ಆಗುತ್ತೆ, ದೇಹ ತಂಪಾಗುತ್ತೆ. ಅದೇ ರೀತಿ ಇನ್ನೊಂದು ಔಷಧೀಯ ಸಸ್ಯ ಬಾಳೆಗಿಡ. ಬಾಳೆಯನ್ನು ಆಯುರ್ವೇದದಲ್ಲಿ ಕದಲಿ ಫಲ ಅಂತ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಮ್ಯೂಸಾ ಪ್ಯಾರಾಡೈಸಿಕ ಅಂತ. ಈ ಬಾಳೆಯಲ್ಲಿ ಪ್ರತಿಯೊಂದು ಅಂಗದಲ್ಲೂ ಸಹ ಔಷಧ ಗುಣ ಇರುತ್ತೆ. ಬಾಳೆ ಎಲೆಯಲ್ಲಿ ಹೊಟ್ಟೆಯ ಹುಳುವನ್ನು ನಿವಾರಿಸುವಂಥ ಗುಣ ಇರುವ ಕಾರಣ ಬಿಸಿಯಾದ ಆಹಾರವನ್ನು ಬಾಳೆ ಎಲೆ ಮೇಲೆ ಬಡಿಸಿ ಊಟ ಮಾಡಿದಾಗ ಆ ಅಂಶಗಳು ಆಹಾರಕ್ಕೆ ಸೇರಿ ಹೊಟ್ಟೆಯ ಜಂತು ನಿಯಂತ್ರಣಕ್ಕೆ ಬರುತ್ತೆ. ಆದ್ದರಿಂದಲೇ ನಮ್ಮ ಸಂಪ್ರದಾಯದಲ್ಲಿ ಬಾಳೆ ಎಲೆ ಮೇಲೆ ಆಹಾರವನ್ನು ಸೇವನೆ ಮಾಡುವಂಥ ಪದ್ಧತಿ ಇದೆ. ಹಾಗೆ ಬಾಳೆ ಗಡ್ಡೆ ಹಾಗೂ ಕಾಂಡದ ರಸದಲ್ಲಿ ಮೂತ್ರಕೋಶದ ಕಲ್ಲನ್ನು ಕರಗಿಸುವಂತಹ ಶಕ್ತಿ ಇದೆ. ದೇಹವನ್ನು ಶುದ್ಧೀಕರಿಸಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುವಂಥ ಗುಣ ಈ ಗಡ್ಡೆಯ ರಸದಲ್ಲಿದೆ. ಬಾಳೆ ಹೂವಿನಲ್ಲೂ ಸಹ ಔಷಧೀಯ ಗುಣ ಇದೆ. ಹಾಗಾಗಿ ಬಾಳೆ ಹೂವನ್ನು ನಾವು ಅನೇಕ ಖಾದ್ಯಗಳ ತಯಾರಿಕೆಯಲ್ಲಿ ಬಳಸ್ತೇವೆ. ಈ ಬಾಳೆ ಹೂವಿನ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಇದು ಅತ್ಯಂತ ರುಚಿಕರ ಆಗಿರುತ್ತೆ. ದೇಹವನ್ನು ಶುದ್ಧೀಕರಿಸುತ್ತೆ, ರಕ್ತವನ್ನು ಶುದ್ಧೀಕರಿಸುತ್ತೆ ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ. ಆದ ಕಾರಣ ಬಾಳೆ ಹೂವನ್ನು ನಿಯಮಿತವಾಗಿ ಆಹಾರದಲ್ಲಿ ನಾವು ಬಳಸಬೇಕು. ಬಾಳೆ ಹೂವಿನ ತಂಬುಳಿ ದೇಹಕ್ಕೆ ತಂಪು. ತಯಾರಿಸುವ ವಿಧಾನ ಹೇಗೆ ಅಂದರೆ, ಒಂದು ಹಿಡಿಯಷ್ಟು ಬಾಳೆ ಹೂವನ್ನು ಸಂಗ್ರಹಿಸ್ಕೋಬೇಕು. ನಂತರ ಇದನ್ನು ನೆರಳಲ್ಲಿ ಒಣಗಿಸ್ಬೇಕು. ಚೆನ್ನಾಗಿ ಒಣಗಿದ ನಂತರ ಅರ್ಧ ಚಮಚ ಜೀರಿಗೆ, 8-10 ಕಾಳುಮೆಣಸು, ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ರುಬ್ಬಿಟ್ಟುಕೊಂಡಂಥ ಈ ಮಿಶ್ರಣಕ್ಕೆ 3-4 ಲೋಟದಷ್ಟು ಮಜ್ಜಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಾಸಿವೆ ಮೆಣಸಿನಕಾಯಿನ ತುಪ್ಪದ ಒಗ್ಗರಣೆ ಕೊಟ್ಟರೆ ರುಚಿಕರವಾದ ಬಾಳೆ ಹೂವಿನ ತಂಬುಳಿ ಸೇವಿಸೋಕ್ಕೆ ಸಿದ್ಧ ಆಗುತ್ತೆ. ಇದನ್ನು ತಯಾರಿಸಿ ಸೇವಿಸಿ ಬೇಸಿಗೆ ಕಾಲದಲ್ಲಂತೂ ಇದು ಉತ್ತಮವಾದ ಆಹಾರ ಮತ್ತು ಆರೋಗ್ಯಕರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಳಿ.
3: ಓಂ ಧನ್
2: ಸಸ್ಯಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ
3: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ನ್ಯಾನೋ ಗೊಬ್ಬರಗಳ ಬಳಕೆ ಈ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ KS ಮನೋಜ್ ಅವರೊಂದಿಗಿನ ಸಂದರ್ಶನ ಕೇಳಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ. ಪ್ರಸ್ತುತಿ ದಿಗ್ವಿಜಯ್ ಬಿ. ಭಾಗವಹಿಸುತ್ತಾರೆ ಕೀರ್ತನಾ ವಿ ಹಾಗೂ ಚಿನ್ಮಯಿ KS. 8:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ. 8:30 ಸುಮಿತ್ರಾ ಎನ್ ಅವರು ಹಾಡಿರುವ ರಂಗಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, MD ರಾಮನಾಥನ್ ಅವರ ಹಾಡುಗಾರಿಕೆ ಇದೆ. ಆಕಾಶವಾಣಿ ಮೈಸೂರು FM 100.6. ಸಮಯ 6:15.
1: Empower your ambitions with quality education. At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು FM 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
6: KSOU ಮುಕ್ತವಾಣಿ.
7: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
8: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
6: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
8: KSOU ಮುಕ್ತವಾಣಿ.
9: ಮುಕ್ತವಾಣಿ
7: ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
6: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ.
7: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
6: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
8: KSOU ಮುಕ್ತವಾಣಿ.
7: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
6: KSOU ಮುಕ್ತವಾಣಿ.
10: ನನ್ನ ಹಕ್ಕು, ನನ್ನ ಜವಾಬ್ದಾರಿ.
0: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಪ್ರತಿ ತಿಂಗಳ 1st ಹಾಗೂ 3ನೇ ಸೋಮವಾರ ಸಂಜೆ 4:00 ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 9:05 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
9: ನಾಳೆ ರಾತ್ರಿ 10 ಗಂಟೆಗೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೆಳಗರೆ ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ ಎಫ್ಎಂ 100.6. ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
11: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಚ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಕಾಂಗ್ರೆಸ್ ನೇತಾ ವಿ ಡಿ ಸತೀಶನಃ ಅದ್ಯ ಪ್ರಾತಃ ತಿರುವನಂತಪುರಂ ನಗರಸ್ಯ ಕೇಂದ್ರೀಯ ಕ್ರೀಡಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಶಪಥವಚನ ಸ್ವೀಕೃತವಾನ್. ಪಶ್ಚಿಮಬಂಗಸರ್ವಕಾರೇಣ ಸ್ವಸ್ಯ ನಿರ್ವಾಚನಸ್ಯ ಪ್ರತಿಜ್ಞಾನುಸಾರಂ ಕಥಿತ ಸಂಸ್ಥಾಗತ ಭ್ರಷ್ಟಾಚಾರಸ್ಯ ಮಹಿಳಾವಿರುದ್ಧಮತ್ಯಾಚಾರಸ್ಯ ಚ ಅನ್ವೇಷಣಾರ್ಥಂ ದ್ವೌ ಅನ್ವೇಷಣಾಯೋಗೌ ನಿರ್ಮಿತೌ. ಸ್ವಾಸ್ಥ್ಯ ಪರಾಮರ್ಶಪತ್ರೆ ಉಷ್ಣತರಂಗಸ್ಯ ಸ್ಥಿತಿಂ ನಿವಾರಯಿತುಂ ಆಯುರ್ವೇದಾದಿ ವಿವಿಧ ಆಯುಷ ಪ್ರಣಾಳ್ಯಾಃ ಪಾರಂಪರಿಕ ಸ್ವಾಸ್ಥ್ಯ ನಿವಾರಕೋಪಾಯಾಃ ಅಪಿ ಸಮಾವಿಷ್ಟಾಃ ಸಂತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಎಂ ಎ ಚಿದಂಬರಂ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಚ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿಸ್ತರೀಯ ವಾರ್ತಾಲಾಪಂ ಕೃತವಂತೌ. ಸ್ವಕ್ಷೋರ್ಜಾಯಾಃ ನೀಲ ಅರ್ಥವ್ಯವಸ್ಥಾಯಾಃ ಹರಿತ ಸಂಕ್ರಮಣಸ್ಯ ಚ ಕ್ಷೇತ್ರೇಷು ಸಹಕಾರಂ ವರ್ಧಯಿತುಂ ಮಹತ್ವಪೂರ್ಣಂ ಸೋಪಾನಂ ಲಕ್ಷ್ಯೀಕೃತ್ಯ ಭಾರತ ನಾರ್ವೆ ಸಂಬಂಧಂ ಹರಿತ ಸಾಮರಿಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರ್ತುಂ ಉಭಾವಪಿ ನೇತಾರೌ ಸಹಮತೌ ಅಭವತಾಂ.
12: ಆಜ್ ಹಮ್ भारत नॉर्वे संबंधों को एक ग्रीन स्ट्रेटेजिक पार्टनरशिप का स्वरूप दे रहे हैं. इस स्ट्रेटेजिक पार्टनरशिप से क्लीन एनर्जी से लेकर क्लाइमेट रेजिलियंस, ब्लू इकोनॉमी, उससे लेकर के ग्रीन शिपिंग, हर क्षेत्र में भारत की स्केल, स्पीड और टैलेंट को नॉर्वे की टेक्नोलॉजी और कैपिटल के साथ जोड़कर हमारी कंपनीज ग्लोबल सॉल्यूशंस डेवलप करेगी.
11: ವಾರ್ತಾಲಾಪಾವಧೌ ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧಾನಾಂ ಸಂಪೂರ್ಣ ಕ್ಷೇತ್ರಸ್ಯ ಸಮೀಕ್ಷಾಂ ಅಕುರುತಾಂ.
12: ಭಾರತ್ ಔರ್ ಯುರೋಪ್ ಅಪ್ನೆ ಸಂಬಂಧೋ ಕೆ ಏಕ್ ನಯೆ ಸ್ವರ್ಣಿಮ್ ಯುಗ್ ಮೆ ಪ್ರವೇಶ್ ಕರ್ ರಹೆ ಹೈ. ಪಿಛ್ಲೆ ವರ್ಷ ಭಾರತ್ ಔರ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಕೆ ಏಕ್ ಐತಿಹಾಸಿಕ ಟ್ರೇಡ್ ಅಂಡ್ ಇಕಾನಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಲಾಗೂ ಕಿಯಾ. ಯಹ ಅಗ್ರಿಮೆಂಟ್ ಭಾರತ್ ಔರ್ ನಾರ್ವೆ ಕೆ ಬೀಚ್ ಶೇರ್ಡ್ ಪ್ರೋಗ್ರೆಸ್ ಔರ್ ಪ್ರಾಸ್ಪರಿಟಿ ಸುನಿಶ್ಚಿತ ಕರ್ನೆ ಕಾ ಬ್ಲೂ ಪ್ರಿಂಟ್ ಹೈ. ಇಸ್ ಅಗ್ರಿಮೆಂಟ್ ಮೇ ಅಗಲೇ 15 ವರ್ಷ ಮೇ ಭಾರತ್ ಮೇ $100 billion ಇನ್ವೆಸ್ಟ್ಮೆಂಟ್ ಔರ್ 1 million ಜಾಬ್ಸ್ ಕ್ರಿಯೇಟ್ ಕರ್ನೆ ಕಾ ಲಕ್ಷ್ಯ ಹೈ.
11: ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನ ಅದ್ಯ ಸ್ವೀಡನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾ ಸಮಾಪಿತ. ಸ್ವೀಡನ್ ದೇಶಸ್ಯ ಪ್ರವಾಸೆ ಅನೇಕಾನಿ ಮಹತ್ವಪೂರ್ಣಾನಿ ಪರಿಣಾಮಾನಿ ಪ್ರಾಪ್ತಾನಿ ಯೇನ ದ್ವೈಪಾಕ್ಷಿಕ ಸಂಬಂಧೇಷು ನೂತನಾ ಗತಿ ಪ್ರಾಪ್ತಾ ಇತಿ ಶ್ರೀಮೋದಿನಾ ಸಾಮಾಜಿಕಾಂತರ್ಜಾಲೀಯ ಪಟಲೆ ಉಕ್ತಂ. ಸಹ ಅವದತ್ ಯತ್ ತೇಷಾಂ ದ್ವೈಪಾಕ್ಷಿಕ ಉಪಬಂಧಾನ್ ವ್ಯೂಹಾತ್ಮಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರಣಾತ್ ಆರಭ್ಯ ಸಂಯುಕ್ತ ನವಾನ್ವೇಷಣ ಸಹಭಾಗಿತ್ವಂ ಇತ್ಯಸ್ಯ ದ್ವಿತೀಯೋ ಭಾಗಃ ಅಥ ಭಾರತ ಸ್ವೀಡನ್ ಪ್ರೌದ್ಯೋಗಿಕಿ ಕೃತ್ರಿಮ ಬುದ್ಧಿಮತ್ತಾ ಮಾರ್ಗಸ್ಯ ಆರಂಭಾತ್ ಆರಭ್ಯ ಆಗಾಮಿಷು ಪಂಚವರ್ಷೇಷು ದ್ವೈಪಾಕ್ಷಿಕ ವ್ಯಾಪಾರಂ ದ್ವಿಗುಣೀಕರಣಸ್ಯ ಲಕ್ಷ್ಯಂ ಅಭವದಿತಿ. ಸಹ ಸ್ವೀಡನ್ ದೇಶಸ್ಯ ಜನೇಭ್ಯಃ ಸ್ವೀಡನ್ ದೇಶಸ್ಯ ಸರ್ವಕಾರಾಯ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಸ್ಮೈ ಚ ಸ್ನೇಹಾಭಿವರ್ಷಣಾಯ ಧನ್ಯವಾದ ಭಾವಾನ್ ಪ್ರಾಯಕ್ಷತ್. ಅಗ್ರಿಮೇಷು ಪಂಚವರ್ಷೇಷು ದ್ವೈಪಾಕ್ಷಿಕ ಆರ್ಥಿಕ ವಿನಿಮಯಂ ದ್ವಿಗುಣೀಕರ್ತುಂ ಮೇಕ್ ಇನ್ ಇಂಡಿಯಾ ಮೇಡ್ ವಿತ್ ಸ್ವೀಡನ್ ಇತ್ಯೇತಯೋಶ್ಚ ಉಪಕ್ರಮಯೋಃ ವಿಶೇಷತಃ ಹರಿತ ಹೈಡ್ರೋಜನ್ ಸೆಮಿಕಂಡಕ್ಟರ್ಸ್ ಉನ್ನತ ವಿನಿರ್ಮಾಣಂ ಇತ್ಯಾದಿಷು ಕ್ಷೇತ್ರೇಷು ಸಹಕಾರಂ ಸುದೃಢೀಕರ್ತುಂ ಸಮಗ್ರ ಮಾರ್ಗಚಿತ್ರಸ್ಯ ಲಕ್ಷ್ಯಂ ಅಸ್ತೀತಿ ಸಹ ಪ್ರಾವೋಚತ್. कांग्रेसदलस्य वीडी सतीशनः अद्य प्रातः तिरुवनन्तपुरमनगरस्य केन्द्रीयक्रीडाङ्गणे आयोजिते भव्यसमारोहे केरलं राज्यस्य नूतनमुख्यमन्त्रिरूपेण शपथवचनं स्वीकृतवान्। राज्यपालः राजेन्द्रन् विश्वनाथ आर्लेकरः श्रीसतीशनं पदस्य गोपनीयतायाः च शपथं कारितवान्। मुख्यमन्त्रिणा सह एकविंशतिः सदस्याः मन्त्रिपरिषदः कार्यभारं स्वीकृतवन्तः। अस्मिन् कार्यक्रमे कांग्रेसदलस्य अध्यक्षः मल्लिकार्जुन खड्गे, कांग्रेसदलस्य नेता राहुल गांधी, कर्णाटकस्य मुख्यमन्त्री सिद्धारमैया, तेलंगानाराज्यस्य मुख्यमन्त्री रेवन्त रेड्डी, हिमाचलप्रदेशस्य मुख्यमन्त्री सुखविन्दर सिंह सुखु, केरलस्य भाजपापक्षस्य राज्याध्यक्षः राजीव चन्द्रशेखरादयः नेतारः उपस्थिताः आसन्। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़ ऑन एआईआर चलदूरभाषीयतन्त्रांशे अपि उपलब्धो भविष्यति। पश्चिमबङ्गसर्वकारेण स्वस्य निर्वाचनस्य प्रतिज्ञानुसारं कथितसंस्थागत भ्रष्टाचारस्य, महिलाविरुद्धम् अत्याचारस्य च अन्वेषणार्थं द्वौ अन्वेषण आयोगौ निर्मितौ। मुख्यमन्त्री सुवेन्दु अधिकारी अद्य राज्यमन्त्रिमण्डलस्य अनुमोदनानन्तरम् अस्य निर्णयस्य घोषणां कृतवान्। केन्द्रीय गृहसहकारिता च मन्त्री अमितशाह अद्य रायपुरे राज्यस्तरीय कार्यक्रमे अत्याधुनिक डायल 112 इति आपत्कालीन प्रतिक्रियावाहनानाम् आधुनिक फॉरेंसिक मोबाइल यानानाञ्च ध्वज प्रदर्शनपूर्वकं शुभारम्भं विहितवान्। राज्यस्य विभिन्नेषु मण्डलेषु नियोजनार्थम् अद्य आहत्य 400 नूतनोन्नतापत्कालिक वाहनानि लोकार्पितम्। अस्मिन् अवसरे मुख्यमंत्री विष्णुदेव साई, उपमुख्यमंत्री विजय शर्मा, छत्तीसगढ़ विधानसभाध्यक्ष रमण सिंहश्च उपस्थिताः आसन्। सर्वकारः अवदत् यत् देशे तैलेन्धन शोधनागाराणि सामान्यरूपेण कार्यं कुर्वन्ति। भारते च वर्तमानिक पश्चिम एशिया संकटेन आयात बाधायाः अनन्तरम् अपि पर्याप्तानि अशोधित तैलेन्धन भण्डाराणि सन्ति इति। पश्चिमेशियायाः साम्प्रतिक स्थितिविषये अद्य नवदिल्लीनगरे अन्तर्मन्त्रालयीयं विवरणं प्रायच्छन् पेट्रोलियम् प्राकृतिक गैस मन्त्रालयस्य संयुक्त सचिवपदासीना सुजाता शर्मा इत्येषा अवदत् यत् देशे पेट्रोल, डीजल, एलपीजी, प्राकृतिक गैस इत्येतेषां पर्याप्त भण्डारम् अस्ति इति।
13: हमारी रिफाइनरीज नॉर्मल ऑपरेशन पर है और हमारे पास सफिशिएंट क्रूड इन्वेंट्रीज हैं, पेट्रोल, डीजल, एलपीजी और नेचुरल गैस के सफिशिएंट स्टॉक्स हैं और किसी भी एलपीजी डिस्ट्रीब्यूटरशिप पर या रिटेल आउटलेट पर ड्राई आउट नहीं है, लेकिन कई जगह पर अफवाहों के चलते पैनिक बाइंग देखी जा रही है। ये भी देखा जा रहा है कि जो बल्क सेल था वो पंप सेल पर भी शिफ्ट हो रहा है।
11: आयुष मन्त्रालयः अद्य वर्तमान ग्रीष्मकालाय अत्यधिक उष्णतायाः सह उष्णतरङ्गस्य च विषये विस्तृतं सार्वजनिक स्वास्थ्य परामर्शं प्राकाशयत्। परामर्शत्वेन मन्त्रालयेन उक्तं यत् पर्याप्ततया जलग्रहणं, व्यस्ततायाम् अपि सूर्यप्रकाशस्य प्रत्यक्ष संसर्गात् निवारणं, विद्युत्श्लेष्यै समृद्धानां ऋतुकालिक फलानां द्रवाणां च सेवनं करणीयमिति प्राकाशयन्। स्वास्थ्य परामर्शपत्रे उष्णतरङ्गस्य स्थितिं निवारयितुम् आयुर्वेद, सिद्ध, योग, यूनानी, होमियोपैथी इत्यादीनां विविध आयुष प्रणाल्याः पारम्परिक स्वास्थ्य निवारक उपायाः अपि समाविष्टाः सन्ति। केन्द्रीय वाणिज्य उद्योग मन्त्री पीयूष गोयलः अवदत् यत् वैश्विक समस्याभिः सह अनिश्चिततासु अपि भारतं द्रुतगत्या प्रगतिं कुर्वदस्ति। अद्य नवदिल्ल्यां भारत व्यापार महोत्सवस्य अन्तर्जालीय पटलस्य उद्घाटने श्रीगोयलः अग्रे गन्तुम् उत्साहः कदापि न न्यूनीभवति तथा च सर्वे अविरामं कार्यं कुर्वन्तु इति उक्तवान्।
14: भारत का बना हुआ सामान, भारत से देवी सेवाएं और अधिक तेजी से आगे बढ़े। हम संतुष्ट ना हो कि हम विश्व की सबसे तेज गति से आगे बढ़ने वाली अर्थव्यवस्था है, कभी संतुष्ट ना हो और आगे बड़ा छलांग लेने की सोच और क्या कर सकते हैं उसके लिए पूरे समय हमें सोचते रहना पड़ेगा, काम करते रहना पड़ेगा, नई चीजों को आगे लेके जाना पड़ेगा।
11: केंद्रीय स्वास्थ्य परिवार कल्याण मंत्री जगत प्रकाश नड्डा स्विट्जरलैंड देशस्य जिनोवा नगरे आयोजिते 79वें विश्व स्वास्थ्य सभायाः अनन्तरं विश्व स्वास्थ्य संघटनस्य महानिदेशकेन सह मिलितवान्। सामाजिक पटले स्वास्थ्य मंत्रालयेन उक्तं यत् श्री नड्डाः पुनः दृढीकृतवान् यत् वैश्विक स्वास्थ्य समता परिवर्तयितुं भारतस्य प्रतिबद्धता अस्ति इति। रक्षामन्त्री राजनाथ सिंहः अद्य वियतनाम, दक्षिण कोरिया देशयोः यात्रायामस्ति। सः वियतनाम देशस्य हनोई इत्यत्र सम्प्राप्तवान्। वियतनाम देशस्य प्रवासावधौ राजनाथ सिंहः वियतनाम देशस्य राष्ट्रियरक्षामन्त्रिणा जनरल फॉन वॉन जियांग इत्यनेन सह द्वैपाक्षिकं वार्तालापं करिष्यति। सामाजिक अन्तर्जालीय पटले मन्त्री अवदत् यत् सः द्वैपाक्षिक सम्बन्धानां व्याप्तिम् अधिकं विस्तारयितुम् उभयोः देशयोः भ्रमणार्थम् उत्सुकः अस्ति इति। सः अवदत् यत् सामरिक सैन्य सहयोगस्य गहनता, रक्षा औद्योगिक सहभागित्वस्य सुदृढीकरणं, समुद्रीय सहयोगस्य संवर्धनार्थं भारत प्रशान्त क्षेत्रे शान्तेः स्थिरतायाः च प्रोत्साहनम् अस्य केन्द्रबिन्दुः भविष्यति। आईपीएल क्रिकेट क्रीडायाम् अद्य आतिथेय चेन्नई सुपर किंग्स दलम एमए चिदंबरम क्रीडांगणे सनराइजर्स हैदराबाद दलम सम्मुखी करिष्यति। क्रीडायाः आरंभः सायं 7:30 वादने भविष्यति। इति वार्ताः।

0: ಶೀಲ್ವಂತ್. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:35.
2: ಕದಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: Shape a successful career with world-class education.
6: At JSS AHER, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.

0: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
1: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
2: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
3: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
4: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
5: ಆಕಾಶವಾಣಿ ಮೈಸೂರು FM 100.6. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದಿನ ಕಾರ್ಯಕ್ರಮ.

0: ಇಲ್ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ, ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
5: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
6: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
3: ಎಲ್ಲಿಗೆ?
6: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್, 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100 ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು. ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು

0: ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ.

0: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
3: RBI ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಆಕಾಶವಾಣಿ ಮೈಸೂರು FM 100.6. ಸಮಯ 6:51. ಕೃಷಿ ರಂಗ

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
4: ಡಾ ಬಸವಲಿಂಗಯ್ಯ ಅವರೇ ನಮಸ್ಕಾರ.
5: ನಮಸ್ತೆ ಸರ್.
4: ತಾವು ಇವತ್ತಿನ ದಿವಸ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಳ ಮಾಡೋ ಸಲುವಾಗಿ ಹಸಿರು ಎಲೆ ಗೊಬ್ಬರವನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಇದರ ಒಂದು ಪ್ರಾಮುಖ್ಯತೆ ಏನು?

0: ಮತ್ತು ವಿಶೇಷವಾಗಿ ಭತ್ತ ಕಬ್ಬು ಈ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ಹಸಿರೆಳೆ ಗೊಬ್ಬರದ ಬೆಳೆಗಳನ್ನು ಒಂದು ಬಿತ್ಕೊಂಡು ನಂತರ ಆ ಬೆಳೆ ಬೇಸಾಯ ಮಾಡ್ತಾರೆ. ಇನ್ನು ತೋಟಗಾರಿಕಾ ಬೆಳೆಗಳು, ಬೇರೆ ಬೆಳೆಗಳು, ಅರಣ್ಯದ ಬೆಳೆಗಳ ಒಂದಿಗೆ ಬೆಳೆದಿರುವಂಥ ಹಣ್ಣಿನ ಬೆಳೆಗಳು, ಇದರ ಜೊತೆ ಮಧ್ಯದಲ್ಲಿ ಹಸಿರೆಲೆಯನ್ನು ಬೆಳಕೊಳ್ಳೋದು ವಾಡಿಕೆ ಇದೆ. ಒಟ್ಟಾರೆಯಾಗಿ ಈ ಹಸಿರೆಲೆ ಗೊಬ್ಬರದ ಬೆಳೆಗಳು, ಅದರ ಬಳಕೆ, ಅದರ ಪ್ರಾಮುಖ್ಯತೆ ವಿವರವಾಗಿ ಮಾಹಿತಿಯನ್ನು ನೀಡಿ.
1: ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊದಲನೆಯದಾಗಿ ಹಸಿರೆಲೆ ಗೊಬ್ಬರ ಅಂತಂದರೆ ಸಾಮಾನ್ಯವಾಗಿ ಹಸಿರು ಎಲೆ ಗೊಬ್ಬರಕ್ಕೆ ಸೂಕ್ತವಾದಂಥ ಬೆಳೆಗಳನ್ನು ಬೆಳೆದು ಅಥವಾ ಹಸಿರೆಲೆಗಳನ್ನು ಯಥೇಚ್ಛವಾಗಿ ಕೊಡತಕ್ಕಂಥ ಗಿಡಗಳಿಂದ ಅಥವಾ ಮರಗಳಿಂದ ನಾವು ಸೊಪ್ಪುಗಳನ್ನು ತಗೊಂಡು ಬಂದು ಪೂರ್ತಿ ಹಸಿರೆಲೆ ಎಲೆ ಕಾಂಡ ಬೇರುಗಳ ಸಮೇತ ನಮ್ಮ ಮಣ್ಣಿಗೆ ಸೇರಿಸಿ ಮಣ್ಣಿನಲ್ಲಿ ಕೊಳಸಿ ನಂತರ ಅದು ಸಾವಯವ ಗೊಬ್ಬರವಾಗಿ ರೂಪಾಂತರಗೊಳ್ಳುತ್ತದೆ. ಹೀಗೆ ನಮ್ಮ ಮಣ್ಣಿನಲ್ಲಿ ಸಾವಯವ ಗೊಬ್ಬರವನ್ನು ಹೆಚ್ಚು ಮಾಡಲಿಕ್ಕೆ ಬಳಸ್ತಕ್ಕಂಥ ಬೆಳೆಗಳಿಗೆ ನಾವು ಹಸಿರೆಲೆ ಗೊಬ್ಬರಗಳು ಅಂತ ಕರಿತಾ ಇದ್ದೇವೆ. ಪ್ರಶ್ನೆ ಮೂಡ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳನ್ನು ಪ್ರಸ್ತುತವಾಗಿ ನಮ್ಗೆ ಈಗ ಹೇಗಬೇಕು ಅನ್ನೋಕ್ಕೆ ಒಂದು ಮುಖ್ಯವಾದ ಕಾರಣ ಏನಂತಂದ್ರೆ ಇತ್ತೀಚಿನ ಬದಲಾದ ದಿನಗಳಲ್ಲಿ ಕೃಷಿಯನ್ನು ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಒಂದು 20-30 ವರ್ಷಗಳ ಹಿಂದಿನ ಕೃಷಿಗೂ ಈಗಿನ ಕೃಷಿಗೂ ಬಹಳ ವ್ಯತ್ಯಾಸಗಳಾಗಿದೆ. ಹಿಂದೆ ಪ್ರತಿಯೊಬ್ಬ ರೈತನ ಮನೆಯಲ್ಲೂ ಕೂಡ 2 ಎತ್ತುಗಳು ಅಥವಾ ಎಮ್ಮೆಗಳು, ಹಸುಗಳು, ಕುರಿ, ಕೋಳಿ ಹೀಗೆ ಸಾಕಷ್ಟು ಜಾನುವಾರುಗಳ ಜೊತೆಗೂಡಿ ಕೃಷಿಯನ್ನು ಮಾಡ್ತಾ ಇದ್ರು. ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಉತ್ಪಾದನೆ ಆಗ್ತಾ ಇತ್ತು. ಸೊ ಯಾವುದೇ ಬೆಳೆಯನ್ನು ಬಿತ್ತನೆ ಮಾಡಬೇಕಾದ್ರೆ ಅದು ನೀರಾವರಿ ಆಗಿರ್ಬೋದು ಅಥವಾ ಕುಷ್ಕಿ ಬೆಳೆ ಆಗಿರ್ಬೋದು, ರೈತ ಒಂದಿಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸ್ತಾ ಯಾವ ಬೆಳೆನೂ ಕೂಡ ಬಿತ್ತನೆ ಮಾಡ್ತಿರ್ಲಿಲ್ಲ. ಮೂಲವಾಗಿ ನಾನು ಮಳವಳ್ಳಿ ತಾಲೂಕಿಂದ ಬಂದಿರೋದ್ರಿಂದ ನಮ್ಮೂರಿನಲ್ಲಿ ಕುಷ್ಕಿ ಬೇಸಾಯನ ಜಾಸ್ತಿ ಮಾಡ್ತಾ ಇದ್ರು. ಯಾರಾದರೂ ರಾಗಿನ ಕೊಟ್ಟಿಗೆ ಗೊಬ್ಬರ ಹಾಕಿ ಬಿತ್ತುಬಿಟ್ರೆ ನೋಡಿ ಅವನಿಗೇನು ದರಿದ್ರ ಬಂದಿದೆ, ಗೊಬ್ಬರ ಹಾಕ್ದಂಗೆ ಬಿತ್ತನೆ ಮಾಡ್ತಿದ್ದಾನೆ ಏನೋ ಬಂದಿದೆ ಅವನಿಗೆ ಅಂತ ಹೇಳ್ತಾ ಇದ್ರು ಹಳ್ಳಿಗಳಲ್ಲಿ. ಸೊ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಬಳಸದೆ ಯಾರೂ ಕೃಷಿಯನ್ನು ಮಾಡ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ, ಎಲ್ಲರೂ ಕೂಡ ಜಾನುವಾರುಗಳನ್ನ ಇಟ್ಕೊಂಡು ಕೃಷಿ ಮಾಡ್ತಾ ಇಲ್ಲ. ಹಾಗಾಗಿ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ನಮಗೆ ನೆಕ್ಸ್ಟ್ ಪರ್ಯಾಯವಾಗಿ ಸಿಗ್ತಕ್ಕಂಥ ಒಂದು ವಿಧಾನ ಅಂತಂದರೆ ಅದು ಹಸಿರೆಲೆ ಗೊಬ್ಬರಗಳು. ಸೊ ಈ ಹಸಿರೆಲೆ ಗೊಬ್ಬರಗಳಲ್ಲಿ ನಾವು ಮುಖ್ಯವಾಗಿ ಬೆಳೆದು ಅದನ್ನು ಮಣ್ಣಿಗೆ ಸೇರಿಸಿದ್ರೆ ಅವು ಕೊಳತು ಗೊಬ್ಬರವನ್ನು ನೀಡುತ್ತವೆ. ಈ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ನಮಗೆ ಇದು ಒಂದು ಅನಿವಾರ್ಯ ಕಾರಣ. ಇನ್ನೊಂದೇನಪ್ಪ ಅಂದರೆ ಇದನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಎಲ್ಲ ಒಟ್ಟಾರೆ ಆರೋಗ್ಯ ಚೆನ್ನಾಗಿದ್ದು ನಮ್ಮ ಬೆಳೆಗೆ ಉತ್ತಮ ಪೋಷಕಾಂಶಗಳು ಎಲ್ಲವೂ ದೊರಕಿ ನಮಗೆ ಹೆಚ್ಚಿನ ಇಳುವರಿ ಬರುತ್ತದೆ. ಹಾಗಾಗಿ ನಾವು ಹಸಿರೆಲೆ ಗೊಬ್ಬರವನ್ನು ಮಾಡಲೇಬೇಕು, ನಮ್ಮ ಮಣ್ಣಿಗೆ ಸೇರಿಸಲೇಬೇಕು. ಸೊ ಇದು ಒಂದು ಮುಖ್ಯವಾದಂಥದ್ದು. ಇನ್ನು ಹಸಿರೆಲೆ ಗೊಬ್ಬರಗಳನ್ನು ಯಾವ್ಯಾವ ವಿಧಾನಗಳಲ್ಲಿ ನಾವು ಮಾಡ್ಕೋಬಹುದು ಅಂತ ನೋಡೋದಾದರೆ ಹಸಿರೆಲೆ ಗೊಬ್ಬರಗಳಲ್ಲಿ ಮುಖ್ಯವಾಗಿ 2 ವಿಧಗಳಿದೆ. ಒಂದು ಹಸಿರು ಗೊಬ್ಬರ, ಇನ್ನೊಂದು ಹಸಿರೆಲೆ ಗೊಬ್ಬರ. ಹಸಿರು ಗೊಬ್ಬರಕ್ಕೂ ಹಸಿರೆಲೆ ಗೊಬ್ಬರಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನು ನಾವು ನೋಡೋದಾದರೆ ಹಸಿರು ಗೊಬ್ಬರ ಏನಪ್ಪ ಅಂತಂದರೆ ನಮಗೆ ಸಾಕಷ್ಟು ಸಮಯ ಇದೆ ಅನ್ನುವಾಗ ನಮ್ಮ ಜಮೀನಿನಲ್ಲೇ ಹಸಿರೆಲೆ ಗೊಬ್ಬರಗಳಾದಂಥ ಡಯಾಂಚ, ಅಪ್ಸೆಣಬು ಅಂದರೆ ಸನೆಂಪು, ಡಯಾಂಚ ಅಂದರೆ ಚಂಬೆ ಅಂತೀವಲ್ಲ ಅದು, ಅಥವಾ ಇತರ ದ್ವಿದಳ ಧಾನ್ಯ ಜಾತಿಗೆ ಸೇರಿದಂಥ ಅಲಸಂದೆ, ಅವರೆ, ಉರುಳಿ, ಹೆಸರು, ಉದ್ದು ಈ ಥರ ಬೆಳೆಗಳನ್ನು ನಮ್ಮ ಜಮೀನಿನಲ್ಲೇ ಬೆಳೆದು ಅವು ಒಂದು ಹಂತಕ್ಕೆ ತಲುಪಿದ ಮೇಲೆ ಅದನ್ನು ಮಣ್ಣಿಗೆ ಸೇರಿಸಿ ಗೊಬ್ಬರ ಮಾಡ್ತಕ್ಕಂಥದ್ದು ನಾವು ಹಸಿರು ಗೊಬ್ಬರ ಅಂತ ಕರಿತೀವಿ. ಹಸಿರು ಎಲೆ ಗೊಬ್ಬರ ಏನು ಅಂತಂದರೆ ಎಲ್ಲಿ ನಮಗೆ ಸಮಯದ ಅಭಾವ ಇರ್ತದೆ ಅಂದರೆ ನಮ್ಮ ಜಮೀನಿನಲ್ಲೇ ಅದನ್ನು ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಒಂದು ಸರಿ ನಾವು ಹಸಿರೆಲೆ ಗೊಬ್ಬರವನ್ನು ಬೆಳೆದಾಗ ನಮಗೆ ಮಿನಿಮಮ್ ಒಂದು 2 ತಿಂಗಳುಗಳ ಕಾಲ ನಮಗೆ ಕಾಲಾವಕಾಶ ಬೇಕಾಗುತ್ತೆ. ಯಾಕಂದರೆ ಅದನ್ನು ಬೆಳೀಬೇಕು, ಅದು ಬೆಳೆದಾದ್ಮೇಲೆ ಅದನ್ನು ಮಣ್ಣಿಗೆ ಸೇರಿಸ್ಬೇಕು, ಅದು ಮಣ್ಣಿಗೆ ಸೇರಿಸಿದ ನಂತರ ಅದು ಕಳಿಯೋದಕ್ಕೂ ಕೂಡ ನಾವು ಕಾಲಾವಕಾಶವನ್ನು ಕೊಡಬೇಕಾಗತ್ತೆ. ಅದನ್ನು ನಾನು ಮುಂದೆ ಮಾತಾಡ್ತೀನಿ ಅದನ್ನು. ಸೊ ಹಾಗಾಗಿ ಎಲ್ಲಿ ನಮಗೆ ಕಾಲಾವಕಾಶದ ಲಭ್ಯತೆ ಇರಲ್ವೋ ಅಂಥ ಸಂದರ್ಭಗಳಲ್ಲಿ ನಾವು ಎಲೆ ಗೊಬ್ಬರಗಳನ್ನು ಮಾಡ್ಕೋಬೇಕಾಗತ್ತೆ. ಎರಡನೇ ವಿಧವಾಗಿ ಈ ಹಸಿರೆಲೆ ಗೊಬ್ಬರ ಏನು ಅಂತಂದರೆ ಈಗ ನಮ್ಮ ಜಮೀನಿನ ಬದುಗಳ ಮೇಲೆ ತೇವರಿ ಅಂತ ಏನು ಕರಿತೀವ ಅಲ್ಲಿ, ಅಥವಾ ಖಾಲಿ ಜಾಗ ಇದ್ದಾಗ, ಅಥವಾ ಇತರ ಗೋಮಾಳಗಳಲ್ಲಿ, ಅಥವಾ ರಸ್ತೆ ಬದಿಗಳಲ್ಲಿ ಬೆಳೆದಿರ್ತಕ್ಕಂಥ ವಂಗೆ ಗಿಡ, ಗೊಬ್ಬರದ ಗಿಡ, ಸುಬಾಬುಲ್ ಗಿಡ, ಬೇವಿನ ಗಿಡ, ಈ ಉಗುನಿ ಎಂಬಿರ್ಬೋದು, ಎಕ್ಕದ ಗಿಡಗಳಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಅದರ ಎಲೆ ಮತ್ತು ಮೃದುವಾದ ಕಾಂಡದ ಭಾಗಗಳನ್ನು ಕತ್ತರಿಸಿ ತಂದು ನಮ್ಮ ಹೊಲದ ಮಣ್ಣಿನ ಮೇಲೆ ಹರಡಿ ಅದನ್ನು ಮಣ್ಣಿಗೆ ಸೇರಿಸಿ ಗೊಬ್ಬರ ಮಾಡ್ತಕ್ಕಂಥದ್ದಕ್ಕೆ ನಾವು ಹಸಿರೆಲೆ ಗೊಬ್ಬರ ಅಂತ ಕರಿತಾ ಇದ್ದೀವಿ. ಸೊ ಇವೆರಡು ಡಿಫ್ರೆನ್ಸ್ಗಳು. ಈ ರೀತಿಯಾಗಿ 2 ವಿಧದಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನು ಮಾಡ್ಕೋಬಹುದು. ಈಗ ನಾವು ಹಸಿರು ಗೊಬ್ಬರಕ್ಕೆ ಮಾತಾಡೋಣ. ಹಸಿರು ಗೊಬ್ಬರ ಅಂತಂದರೆ ಈಗ ನಾನು ಮುಂಚೆನೇ ಹೇಳಿದಾಗೆ ನಮ್ಮ ಜಮೀನಿನಲ್ಲಿ ನಮ್ಮ ಮಣ್ಣಿನಲ್ಲಿ ಹಸಿರೆಲೆ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹಸಿರೆಲೆಗೆ ಸೂಕ್ತವಾದಂಥ ಬೆಳೆಗಳ ಬಿತ್ತನೆ ಬೀಜವನ್ನು ತಗೊಂಡು ಅದನ್ನು ಹಾಕಿ ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥ ವಿಧಾನ. ಸೊ ಈಗ ನಾವು ಈ ರೀತಿ ಬೆಳೆದಾಗ ಇದನ್ನ ನಾವು ಮಣ್ಣಿಗೆ ಯಾವಾಗ ಸೇರಿಸಬೇಕಾಗತ್ತೆ, ಯಾವ ರೀತಿ ಬೆಳಿಬೇಕಾಗತ್ತೆ, ಅಥವಾ ನಾವು ಬಳಸ್ತಕ್ಕಂಥ ಹಸಿರೆ ಗೊಬ್ಬರಗಳು ಏನೇನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಈಗ ನಾವು ಹಸಿರೆಲೆ

ಗೊಬ್ಬರಗಳನ್ನ ಹಸಿರು ಗೊಬ್ಬರ ಮಾಡ್ಕೋಬೇಕು ಅಂತಂದ್ರೆ, ನಾವು ಹಸಿರು ಗೊಬ್ಬರಗಳ ಬಿತ್ತನೆ ಬೀಜಗಳನ್ನು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಆ ಬೆಳೆ ಗುಣಲಕ್ಷಣಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ, ನಾನು ಬಿತ್ತನೆ ಮಾಡಿದಂಥ ಹಸಿರು ಗೊಬ್ಬರ ಕಡಿಮೆ ಸಮಯದಲ್ಲಿ ಬೆಳೆಯಬೇಕು. ಕಡಿಮೆ ಸಮಯದಲ್ಲಿ ಅತಿ ಚೆನ್ನಾಗಿ ಬೆಳೆದು ನಮಗೆ ಹೆಚ್ಚಿನ ಸಸ್ಯ ಮತ್ತು ಕಾಂಡದ ಇಳುವರಿಯನ್ನು ಕೊಡಬೇಕು. ಹಾಗಾಗಿ ನನಗೆ ಹೆಚ್ಚು ಬಯೋಮಾಸ್ ಬೇಕು. ಅಂದರೆ ಸರಾಸರಿ ಎಕರೆಗೆ 8-12 ಟನ್ನಷ್ಟು ಇಳುವರಿಯನ್ನು ಸೊಪ್ಪು, ಬೇರು ಮತ್ತು ಎಲೆಗಳನ್ನು ಕಾಂಡದ ಇಳುವರಿಯನ್ನು ಕೊಡಬೇಕು. ಜೊತೆಗೆ ಇದು ಮೃದು ಸ್ವಭಾವದಿಂದ ಕೂಡಿರಬೇಕು, ಯಾಕೆಂದರೆ ಮಣ್ಣಿಗೆ ಸೇರಿಸಿದ ಮೇಲೆ ಸಂಪೂರ್ಣವಾಗಿ ಕಡಿಮೆ ಸಮಯದಲ್ಲಿ ಕೊಳೆಯುವಂಥದ್ದಾಗಿರಬೇಕು. ಆ ನಂತರದಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಹಸಿರು ಗೊಬ್ಬರದ ಬೆಳೆಗಳು ದ್ವಿದಳ ಧಾನ್ಯ ಜಾತಿಗೆ ಸೇರಿಕೊಂಡಿದ್ರೆ ತುಂಬ ಒಳ್ಳೆಯದು. ಯಾಕೆಂತಂದರೆ ದ್ವಿದಳ ಧಾನ್ಯ ಜಾತಿಗೆ ಸೇರಿಕೊಂಡಿದ್ರೆ ಅವ್ರ ಬೇರುಗಳಲ್ಲಿ ಗಂಟುಗಳಿರುತ್ತೆ, ಹಾಗಾಗಿ ಇವು ಸ್ವಾಭಾವಿಕವಾಗಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಎಳೆದುಕೊಂಡು ತಮ್ಮ ಬೇರುಗಳಲ್ಲಿ ಶೇಖರಿಸಿಟ್ಟು ಸಾರಜನಕವನ್ನು ಮಣ್ಣಿಗೆ ಸೇರಿಸ್ತೇವೆ. ನಂತರ ನಾವು ನಮ್ಮ ರೆಗ್ಯುಲರ್ ಏನು ಮುಖ್ಯವಾದ ಬೆಳೆ ಏನು ಬೆಳಿತೀವಿ ಆ ಎಲ್ಲ ಸಾರಜನಕ ಕೂಡ ನಮ್ಮ ಬೆಳೆಗಳಿಗೆ ದೊರೆಯುತ್ತೆ. ಹೀಗಾಗಿ ನಾವು ಹೊರಗಡೆಯಿಂದ ಈಗ ಯೂರಿಯಾ ರೂಪದಲ್ಲಾಗಿರ್ಬೋದು, DAP ರೂಪದಲ್ಲಿ ಸಾರಜನಕವನ್ನು ತಂದು ನಾವು ಮಣ್ಣಿಗೆ ಬೆಳೆಗೆ ರಾಸಾಯನಿಕ ಗೊಬ್ಬರಗಳ ರೂಪದಲ್ಲಿ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಆನಂತರದಲ್ಲಿ ಏನಪ್ಪ ಅಂತಂದರೆ, ಈ ಬೆಳೆಗಳಿಗೆ ಆಳವಾದ ಬೇರನ್ನು ಇರತಕ್ಕಂಥ ಒಂದು ಗುಣ ಇರಬೇಕು. ಯಾಕಂತಂದರೆ ಕೆಲವು ಪೋಷಕಾಂಶಗಳು, ಸಾರಜನಕ, ರಂಜಕ, ಪೊಟ್ಯಾಸ್ ಮತ್ತು ಇತರ 2ನೇ ದರ್ಜೆ ಪೋಷಕಾಂಶಗಳು, ಸುಣ್ಣ, ಗಂಧಕ ಇರ್ಬೋದು, ಆನಂತರ ಲಘು ಪೋಷಕಾಂಶಗಳು ನಮ್ಮ ಮಣ್ಣಿನ ತಳಭಾಗದಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟಿರ್ತವೆ. ಈಗ ನಾವು ಏಕದಳ ಧಾನ್ಯಗಳನ್ನು ಬೆಳೆದಾಗ ಅವು ಒಂದು ಮೇಲಿನ ಒಂದು 4-5 ಇಂಚಿನಲ್ಲೇ ಅದ್ರ ಬೇರುಗಳಿರ್ತವೆ. ಹಾಗಾಗಿ ಇವು ಆಳವಾಗಿ ಬೇರು ಬಿಟ್ಟಾಗ ಮಣ್ಣಿನ ಕೆಳಪದರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಎಡೆದಿಟ್ಕೊಂಡು ಗಿಡದಲ್ಲಿ ಶೇಖರಣೆ ಆಗುತ್ತೆ. ನಂತರ ಈ ಗಿಡಗಳನ್ನು ನಾವು ಮೇಲ್ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸಿದಾಗ ಅವು ಮೇಲೆ ಕೊಳತು, ಸೊ ತಳಭಾಗದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಮೇಲ್ಪದರಕ್ಕೆ ಬರುತ್ತೆ. ಸೊ ಹಾಗೆ ಅವು ಕೂಡ ನಮ್ಮ ಮುಂದಿನ ಬೆಳೆಗೆ ಸಿಗುವಂತಾಗ್ತವೆ. ಆನಂತರದಲ್ಲಿ ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ಯಾವುದೇ ಹಸಿರು ಗೊಬ್ಬರಗಳು ಬರ ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು. ಅಂದರೆ ಕಡಿಮೆ ನೀರಲ್ಲಿ ಚೆನ್ನಾಗಿ ಬೆಳೆಯಬೇಕು, ಮಣ್ಣು ಫಲವತ್ತಿಲ್ಲದೇ ಇದ್ರೂ ಕೂಡ ಅವು ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು. ಮತ್ತು ಇವಕ್ಕೆ ಯಾವುದೇ ವಿಧವಾದಂಥ ರೋಗ ಮತ್ತು ಕೀಟಗಳ ಬಾಧೆಗೆ ಒಳಪಡಬಾರ್ದವು. ಸೊ ಈ ಥರ ಗುಣಗಳನ್ನು ಹೊಂದಿರಬೇಕು. ಜೊತೆಗೆ ಸ್ವಲ್ಪ ನೀರೇನಾದ್ರೂ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅಂಥ ಜಾಗದಲ್ಲೂ ಕೂಡ ಇವು ಬೆಳೆದು ಒಂದಷ್ಟು ನಮಗೆ ಹಸಿರಲ ಗೊಬ್ಬರಗಳನ್ನು ಕೊಡುವಂಥ ಆಗಿರಬೇಕು. ಸೊ ಈ ರೀತಿ ಗುಣಗಳನ್ನು ಹೊಂದಿರತಕ್ಕಂಥ ಹಸಿರಲ ಗೊಬ್ಬರಗಳನ್ನು ನಾವು ಬೆಳೆಯೋದಾದರೆ ನಮಗೆ ಭಾಳ ಅನುಕೂಲಗಳು ಆಗ್ತವೆ. ಆನಂತರದಲ್ಲಿ ನಾವು ಹಸಿರಲೆ ಗೊಬ್ಬರಗಳನ್ನು ಬೆಳೆಸಿ ಯಾವ ಹಂತದಲ್ಲಿ ನಾವು ಬೆಳೆದಾದ್ಮೇಲೆ ಮಣ್ಣಿಗೆ ಸೇರಿಸಬೇಕಂಥದ್ದು ಮುಖ್ಯ ಆಗ್ತದೆ. ಯಾಕಂತಂದರೆ ಆ ಎಲ್ಲ ಹಸಿರು ಎಲೆ ಏನು ಬೆಳೆದಿರ್ತಕ್ಕಂಥ ಬೆಳೆ ಚೆನ್ನಾಗಿ ಕೊಳೆತು ಗೊಬ್ಬರ ಆಗಬೇಕು. ಆ ಗೊಬ್ಬರದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮ್ಮ ಮುಂದಿನ ಬೆಳೆಗಳಿಗೆ ಸಿಗಬೇಕು. ಆವಾಗಷ್ಟೇ ನಮ್ಮ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗ್ತಕ್ಕಂಥದ್ದು. ಹಾಗಾಗಿ ಯಾವ ಸಮಯದಲ್ಲಿ ನಾವು ಈ ಹಸಿರೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿಗೆ ಸೇರಿಸಬೇಕು ಅನ್ನೋದು ನೋಡುವಾಗ, ಈ ಹೆಸರೆಲೆ ಗೊಬ್ಬರಗಳು ಬಿತ್ತನೆ ಮಾಡಿದ 45-60 ದಿನದೊಳಗೆ ಚೆನ್ನಾಗಿ ಬೆಳೆದು ಹೂವು ಬಿಡೋಕೆ ಸ್ಟಾರ್ಟ್ ಮಾಡ್ತವೆ. ಸೊ ಅಷ್ಟರೊಳಗಾಗಿ ನಾವು ಇದನ್ನು ಬಿತ್ತನೆ ಮಾಡಿದ 45-60 ದಿನದೊಳಗಾಗಿ ನಾವು ಇದನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಸೊ ಇಷ್ಟು ಸಮಯದಲ್ಲಿ ಇವು ಚೆನ್ನಾಗಿ ಬೆಳೆದು ಅತಿ ಹೆಚ್ಚಿನ ಪ್ರಮಾಣದ ಬಯೋಮಾಸ್ ಅಂದರೆ ಎಲೆ ಕಾಂಡನ ಉತ್ಪಾದನೆ ಮಾಡಬೇಕಾಗತ್ತೆ. ಎರಡನೇದೇನಪ್ಪಾ ಅಂತಂದರೆ, ಈ ಸಮಯದವರೆಗೂ ಕೂಡ ಇವು ಮೃದುವಾದ ಕಾಂಡಗಳನ್ನು ಹೊಂದಿರಬೇಕು. ಯಾಕೆಂದರೆ ಕಾಂಡ ಮೃದುವಾಗಿತ್ತು ಅಂತಂದರೆ ಬೇಗ ಮಣ್ಣಿನಲ್ಲಿ ಸೇರಿಸಿದಾಗ ಚೆನ್ನಾಗಿ ಕೊಳೆತು ಗೊಬ್ಬರಗಳಾಗ್ತವೆ. ಆನಂತರ ಸಾಧ್ಯವಾದಷ್ಟು ಇವನ್ನ ಕಂಪ್ಲೀಟಾಗಿ ನಾವು ಹೂವು ಬಿಡೋಕೆ ಮುಂಚೆನೇ ನಾವು ಇದನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಯಾಕೆಂತಂದರೆ ಸ್ವಾಭಾವಿಕವಾಗಿ ಯಾವುದೇ ಒಂದು ಬೆಳೆ ಹೂವು ಬಿಟ್ಟು ಅದು ಗೊನೆಯಾದಾಗ ಗಾಳಿನ ಗೊನೆಯ ಭಾರವನ್ನು ತಡ್ಕೊಳ್ಬೇಕು ಅಂತಂದರೆ ಇದಕ್ಕೆ ಶಕ್ತಿ ಬೇಕು. ಹಾಗಾಗಿ ನಾರಿನಂಶ ಜಾಸ್ತಿ ಆಗ್ತಾ ಹೋಗ್ತದೆ, ಗಿಡ ಸ್ಟ್ರೆಂತ್ ಆಗ್ತಾ ಹೋಗ್ತದೆ. ಸೊ ಯಾವಾಗ ಗಿಡದಲ್ಲಿ ನಾರಿನಂಶ ಜಾಸ್ತಿ ಆಗುತ್ತೋ ಅದು ಕೊಳೆಯೋದಕ್ಕೆ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತೆ. ನಾರಿನಂಶ ಜಾಸ್ತಿ ಆದಾಗ ಅದರಲ್ಲಿ ಸ್ವಾಭಾವಿಕವಾಗಿ ಲಿಗ್ನಿನ್, ಸೆಲ್ಯುಲೋಸು, ಎಮಿಸೆಲ್ಯುಲೋಸು ಈ ಥರ ಕೆಲವು ಕಾಂಪೌಂಡ್ಗಳು ಉತ್ಪಾದನೆ ಆಗಿ ಅವು ಕೊಳೆಯಲಿಕ್ಕೆ ಭಾಳ ಜಾಸ್ತಿ ಸಮಯವನ್ನು ತಗೊಳ್ಳೋದ್ರಿಂದ ನಾವು ಆ ಹಂತಕ್ಕಿಂತ ಮುಂಚಿತವಾಗಿ ಜಮೀನಿನಲ್ಲಿ ನಾವು ಬೆಳೆದಿರತಕ್ಕಂಥ ಹಸಿರಿಲ ಗೊಬ್ಬರಗಳಲ್ಲಿ ಒಂದು 4-5% ಹೂವು ಕಂಡ ತಕ್ಷಣವೇ ನಾವು ಅದನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಆಮೇಲೆ ಮಣ್ಣಿಗೆ ಸೇರಿಸಬೇಕಾದಂಥ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ಈ ಹಸಿರಲ ಗೊಬ್ಬರಗಳು ಕಳೆಯುವಿಕೆಗೆ ಭಾಳ ಅನುಕೂಲ ಆಗ್ತದೆ. ಆನಂತರದಲ್ಲಿ ನಾವು ಉತ್ತಮ ಸಾಧನಗಳು, ಯಾಕೆಂತಂದರೆ ಈಗ ಮೋಲ್ಡ್ ಬೋರ್ಡ್ ಪ್ಲೋ ಇರ್ಬೋದು ಅಥವಾ ರೋಟೋವೇಟರ್ಗಳಿರ್ಬೋದು, ಇವನ್ನ ಬಳಸಿ ನಾವು ಕಂಪ್ಲೀಟಾಗಿ ಹಸಿರಲ ಗೊಬ್ಬರಗಳು ಮಣ್ಣು ಒಳಗೆ ಸೇರ್ಕೋ ರೀತಿಯಲ್ಲಿ ನಾವು ಅವನ್ನು ಮಣ್ಣು ಒಳಗೆ ಸೇರಿಸೋದಾದಾಗ ಉತ್ತಮ ತೇವಾಂಶನೂ ಇದ್ದಾಗ ಅವು ಬೇಗ ಕೊಳೆತು ಗೊಬ್ಬರಗಳಾಗ್ತವೆ. ಒಂದು ವೇಳೆ ನಾವು ಅದಕ್ಕೆ ಸಾಕಷ್ಟು ಸಮಯವನ್ನು ಕೊಡದೆ ಅವು ಕೊಳಿತಾ ಇದ್ದಂಥ ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ಕೆಲವೊಂದು ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡಿದಾಗ ಸರಿಯಾಗಿ ಬೆಳವಣಿಗೆ ಹೊಂದಲ್ಲ ಅಥವಾ ಸರಿಯಾಗಿ ಮೊಳಕೆ ಬರಲ್ಲ. ಯಾಕೆ ಮೊಳಕೆ ಬರಲ್ಲ ಅನ್ನೋದಾದರೆ, ಹಸಿರಲೆ ಗೊಬ್ಬರಗಳು ಕೊಳೆಯುವಂಥ ಸಂದರ್ಭದಲ್ಲಿ ಅನೇಕ ತೆರನಾದಂಥ ರಾಸ

ರಾಸಾಯನಿಕ ಆಮ್ಲಗಳು ಅಂದರೆ ಸಾವಯವ ಆಮ್ಲಗಳು ರಿಲೀಸ್ ಆಗ್ತಾ ಇರ್ತವೆ. ಮತ್ತೆ ಆ ಪ್ರೋಸೆಸ್ಸು, ಇದು ಯಾವುದೇ ಒಂದು ಸಾವಯವ ಗೊಬ್ಬರ ಕೊಳೆಯುವಿಕೆ ಅಂತಂದರೆ ಅದು ಒಂದು ಸೂಕ್ಷ್ಮಾಣುಜೀವಿಗಳ ಕೊಳಿಸ್ತಕ್ಕಂಥ ಕ್ರಿಯೆ ಅದು. ಸೊ ಹಾಗಾಗಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಅವುದ್ರಗಳ ಉಸಿರಾಟ ಮತ್ತು ಇವುದರ ಕೊಳಗುವಿಕೆಯಿಂದ ಹೆಚ್ಚಿನ ಉಷ್ಣಾಂಶ ಬಿಡುಗಡೆಯಾಗಿ ಮಣ್ಣಿನಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಇರುತ್ತೆ. ಸೊ ಈ ಉಷ್ಣಾಂಶದಿಂದ ಆಗ ನಾವು ಬಿತ್ತನೆ ಮಾಡಿದಂಥ ಬೆಳೆಗಳ ಬೀಜಗಳು ತೊಂದರೆಗೊಳಗಾಗ್ಬೋದು, ಅದರ ಮೊಳಕೆಗಳು ಸ್ವಲ್ಪ ಸುಟ್ಟೋಗ್ತಕ್ಕಂಥ ರೀತಿ ಇವು ಕೆಲಸಗಳನ್ನು ಮಾಡೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಒಂದು 15 ದಿವಸ ಅಥವಾ 20 ದಿವಸ ನಂತರದಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಕೊಳೆಯುವಿಕೆ ಕಾರಣದಿಂದ ಹೆಚ್ಚಾದಂಥ ಉಷ್ಣಾಂಶದಿಂದ ಅವು ತೊಂದರೆಗೆ ಒಳಪಟ್ಟು ಸರಿಯಾಗಿ ಮೊಳಕೆ ಬರದೇ ಇರತಕ್ಕಂಥ ಸಂದರ್ಭಗಳು ಒದಗಬಹುದು. ಸೊ ಹಾಗಾಗಿ ನಾವು ಇದನ್ನ ಅಚ್ಚುಕಟ್ಟಾಗಿ ಮಣ್ಣಿಗೆ ಸೇರಿಸಿ ಸಾಕಷ್ಟು ಪ್ರಮಾಣದ ತೇವಾಂಶವನ್ನು ನೋಡಿಕೊಂಡು ಕಾಲಾವಕಾಶವನ್ನು ಕೊಟ್ಟು ನಂತರ ನಾವು ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡಬೇಕಾಗತ್ತೆ. ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಬಳಸೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳು ಆಗೋದು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಈಗ ಕೇಳಿರ್ಬೋದು ಒಂದು ಟ್ರ್ಯಾಕ್ಟರ್ ಲೋಡ್ ಕೊಟ್ಟಿಗೆ ಗೊಬ್ಬರ ಆಲ್ಮೋಸ್ಟ್ 2,000 ರಿಂದ 3,000 ನಡೀತಾ ಇದೆ. ಅದು ಕೂಡ ಒಳ್ಳೆ ಕ್ವಾಲಿಟಿನಲ್ಲಿ ಕೆಲವು ಕಡೆ ಸಿಗಲ್ಲ. ಸೊ ಹಾಗಾಗಿ ನಾವು ಮಣ್ಣಿಗಿನ ಫಲವತ್ತತೆಯನ್ನು ಅಥವಾ ಮಣ್ಣಿಗೆ ಸಾವಯವ ಅಂಶವನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು ಅಂತಂದರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಏನಾದರೂ ಒಂದು ವಿಧಾನ ಇದೆ, ಒಂದು ಸುಲಭ ಮಾರ್ಗ ಇದೆ ಅನ್ನೋದಾದರೆ ಅದು ಹಸಿರೆಲೆ ಗೊಬ್ಬರಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಕಡಿಮೆ ಖರ್ಚಿನಲ್ಲಿ ನಾವು ಮಣ್ಣಿಗೆ ಸಾವಯವ ಅಂಶವನ್ನು ಸೇರಿಸ್ತಕ್ಕಂಥದ್ದು ಹಸಿರೆಲೆ ಗೊಬ್ಬರಗಳಿಂದ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಫಲವತ್ತತೆಯಲ್ಲಿ ವೃದ್ಧಿಯಾಗುತ್ತೆ ಎರಡನೇದಾಗಿ. ಮೂರನೇದಾಗಿ ಇವೆಲ್ಲವೂ ವೃದ್ಧಿಯಾಗೋದ್ರಿಂದ ಉತ್ತಮವಾಗಿ ಇಳುವರಿ ಬರುತ್ತೆ. ಜೊತೆಗೆ ಇದು ಪರಿಸರ ಸ್ನೇಹಿ ವಿಧಾನ. ಸೊ ಹಸಿರೆಲೆ ಗೊಬ್ಬರಗಳು ಸಾಮಾನ್ಯವಾಗಿ ಚೆನ್ನಾಗಿ ಬೆಳೀತವೆ, ಇವು ದ್ವಿದಳ ಧಾನ್ಯದ ಜಾತಿಗೆ ಸೇರಿಕೊಂಡಿರ್ತವೆ, ಹಾಗಾಗಿ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಸೊ ನಾವು ಹೇಳೋದಾದ್ರೆ ದಹಿಂಚನ ತಗೊಳ್ಳಿ ಅಥವಾ ಅಪ್ಸೆಣಬು ತಗೊಳ್ಳಿ, ಚಂಬೆ ಈ ಥರದವು ಹಸಿರೆಲೆ ಬೆಳೆಗಳನ್ನು ಬೆಳೆದಾಗ ಒಂದು ಎಕರೆಗೆ ಸರಾಸರಿಯಾಗಿ 8 ರಿಂದ 10-12 ಟನ್ ಅಷ್ಟು ಬಯೋಮಾಸ್ ಉತ್ಪಾದನೆ ಆಗುತ್ತೆ. ಸೊ ಇಷ್ಟು ಎಲ್ಲವನ್ನು ಸೇರಿ ನಾವು ಮಣ್ಣಿಗೆ ಸೇರಿಸಿದಾಗ ಸಾಕಷ್ಟು ಪ್ರಮಾಣದ ಸಾವಯವ ವಸ್ತುವನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಆಗುತ್ತೆ. ಜೊತೆಗೆ ಸುಮಾರು ಎಕರೆ ವಾರ ಹೇಳೋದಾದ್ರೆ 20-50 ಕೆಜಿಯಷ್ಟು ಸಾರಜನಕವನ್ನು ಮಣ್ಣಿಗೆ ಸೇರಿಸಿದಂಗೆ ಆಗುತ್ತೆ. ಹೆಕ್ಟೇರ್ ವಾರ ತಗೊಳ್ಳೋದಾದ್ರೆ 50-100 ಕೆಜಿ 120 ಕೆಜಿಯಷ್ಟು ನಾವು ಸಾರಜನಕವನ್ನು ಸೇರಿಸಿದಂಗೆ ಆಗುತ್ತೆ. ಸೊ ಎಕರೆ ವಾರಕ್ಕೆ ನೋಡೋದಾದ್ರೂ ಕೂಡ ಹೆಚ್ಚು ಕಡಿಮೆ ನಾವು 1-2 ಮೂಟೆ ಯೂರಿಯಾಗಳಿಗೆ ಸಮನಾದಂಥ ಸಾರಜನಕವನ್ನು ನಾವು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಹಸಿರು ಗೊಬ್ಬರಗಳನ್ನು ಬಿತ್ತನೆ ಮಾಡಿ ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ನಾವು ಪಡ್ಕೋಬಹುದು. ಸೊ ಹಂಗಾಗಿ ಅಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸುವಂಥದ್ದನ್ನು ಕೂಡ ಕಡಿಮೆ ಮಾಡ್ತಕ್ಕಂಥದ್ದು. ಹಸಿರೆಲೆ ಗೊಬ್ಬರಗಳನ್ನ ನಾವು ಬೆಳೆದು ನಮ್ಮ ಮಣ್ಣಿನಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಒಟ್ಟಾರೆಯಾಗಿ 25%ರಷ್ಟು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿಕೆಯಾಗಿರೋದು ಅಥವಾ ನಮ್ಮ ಬೆಳೆಗೆ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ 25%ರಷ್ಟು ಗೊಬ್ಬರವನ್ನು ಕಡಿಮೆ ಮಾಡಬಹುದು. ಸೊ ಈ ರೀತಿ ನಾವು ಪರಿಸರ ಸ್ನೇಹಿಯಾಗಿ ಕೂಡ ಮಣ್ಣಿನಲ್ಲಿ ಸಾವಯವ ಅಂಶವನ್ನು ಸೇರಿಸಬಹುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡ್ಕೋಬಹುದು. ಸೊ ಹಂಗಾಗಿ ಮಣ್ಣಿಗೆ ಒಂದು ಸರಿ ನಾವು ಸಾವಯವ ಗೊಬ್ಬರವನ್ನು ಸೇರಿಸಿದ ತಕ್ಷಣ ಏನಾಗುತ್ತೆ, ಮಣ್ಣಿನಲ್ಲಿ ಸಾಕಷ್ಟು ವಿಧವಾದಂಥ ಜೈವಿಕ ಕ್ರಿಯೆಗಳು ಅಥವಾ ಚಟುವಟಿಕೆಗಳು ಮುಂದೋಗ್ತವೆ. ಸೊ ರೈತನಿಗೆ ಮಣ್ಣೇ ಒನ್ನು, ಆದರೆ ಮಣ್ಣಿಗೆ ಸಾವಯವ ಅಂಶ ಒನ್ನು. ಒಂದು ಸರಿ ನಾವು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಸಾವಯವ ಅಂಶವನ್ನು ಸೇರಿಸಿದಾಗ ಅನೇಕ ತರನಾದಂಥ ಸೂಕ್ಷ್ಮಾಣುಜೀವಿಗಳು, ಅನೇಕ ತರದಾದ ಇತರ ಮಣ್ಣಿನಲ್ಲಿರ್ತಕ್ಕಂಥ ಜೀವಿಗಳು ತಮ್ಮ ಕಾರ್ಯವನ್ನು ಆರಂಭಿಸೋಕೆ ಸ್ಟಾರ್ಟ್ ಮಾಡ್ತವೆ. ಎಷ್ಟೋ ತರದಾದಂಥ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಕಳೆಯೋ ಗೊಬ್ಬರವನ್ನು ಕಳಿಸುವಿಕೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡ್ರೆ, ಅನೇಕ ತರದಾದಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಬಂದು ಸೇರಿಕೊಳ್ತವೆ, ಅವು ತಮ್ಮದೇ ಆದಂಥ ಕೆಲಸವನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ಇತರ ಮಿನರಲೈಜೇಷನ್ ಪ್ರೊಸೆಸ್ ಅಂತ ಏನು ಕರಿತೀವಿ ಅಂದರೆ ಖನಿಜಾಂಶಗಳನ್ನು ಘನೀಕರಣಿಸ್ತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಅವು ಯಾವುದೋ ಬೇರೆ ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನು ಸಿಂಪ್ಲಿಫೈ ಅಂದರೆ ಮಿನರಲೈಜೇಷನ್ ಕ್ರಿಯೆಯಿಂದ ಅಯಾನ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿ ಗಿಡಗಳಿಗೆ ಲಭ್ಯತೆ ಆಗುವಂಥ ರೂಪದಲ್ಲಿ ಪೋಷಕಾಂಶಗಳನ್ನು ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಬೇಕಾಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಕಾರ್ಯಚಟುವಟಿಕೆಗಳಿಗೂ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತು ಎರೆಹುಳುಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹೀಗೆ ಅನೇಕ ಥರದಾದಂಥ ಜೈವಿಕ ಚಟುವಟಿಕೆಗಳ ಕ್ಷಮತೆ ಜಾಸ್ತಿಯಾಗಿ ಮಣ್ಣಿನ ಜೈವಿಕ ಆರೋಗ್ಯ ವೃದ್ಧಿಯಾಗುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಜೊತೆಗೆ ಮಣ್ಣಿಗೆ ನಾವೇನಾದರೂ ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರವನ್ನು ಸೇರಿಸಿದಾಗ ನಾವು ಮಣ್ಣಿನ ಸವಕಳಿಯನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ಅದು ಒಂಥರ ಚೆನ್ನಾಗಿ ಮಣ್ಣಿನ ರಚನೆ ಮತ್ತು ಮಣ್ಣಿನ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಮಣ್ಣಿನ ಸವಕಳಿಯನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಈ ನಾವು ಹಸಿರೆಲೆ ಗೊಬ್ಬರಗಳನ್ನು ಮಾಡೋದ್ರಿಂದ ಒಂದಷ್ಟು ಪ್ರಮಾಣದಲ್ಲಿ ರೋಗ ಕೀಟಬಾಧೆಗಳನ್ನು ಕೂಡ ನಾವು ಹತೋಟಿಯಲ್ಲಿ ತಗೋಬೋದು. ಸಾಮಾನ್ಯವಾಗಿ ಜನಗಳು ಮಾತಾಡ್ತಾರೆ

ಹಾಕ್ತಾ ಇರ್ತಾರೆ. ಸೊ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ನಮ್ಮ ಮಣ್ಣಿಗೆ ಸೇರಿಸ್ಕೊಳ್ಳೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಜಂತು ಹುಳುಗಳ ಬಾಧೆಯನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಇದಕ್ಕೆ ಕಾರಣವನ್ನು ನೋಡೋದಾದರೆ, ಸೊ ನಾನೀಗ ಮೊದಲೇ ತಿಳಿಸ್ದ ಹಾಗೆ ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸಿದಾಗ ಅದು ಕೊಳೀತಾ ಇರ್ತದೆ. ಕೊಳೆಯುವಂಥದ್ದ ಕ್ರಿಯೆ ಏನಿದೆ ಅದಕ್ಕೆ ಸಾಕಷ್ಟು ಪ್ರಮಾಣದ ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಕಳಿಸುವಂಥ ಕ್ರಿಯೆಯಲ್ಲಿ ತೊಡಗ್ತವೆ. ಸೊ ಈ ಎಲ್ಲ ಸೂಕ್ಷ್ಮಾಣುಜೀವಿಗಳ ಉಸಿರಾಟ ಕ್ರಿಯೆಯಿಂದ ಮತ್ತೆ ಆ ಕೊಳೆಯೋ ಪ್ರೋಸೆಸ್ಸಲ್ಲಿ ಸಾಕಷ್ಟು ಪ್ರಮಾಣದ ಉಷ್ಣಾಂಶ ರಿಲೀಸ್ ಆಗುತ್ತೆ. ಉಷ್ಣಾಂಶ ಬಿಡುಗಡೆ ಆಗಿದ್ದು ಮಣ್ಣಲ್ಲಿ ಸೇರಿಕೊಳ್ಳುತ್ತೆ. ಸೊ ಸಾಕಷ್ಟು ಪ್ರಮಾಣದ ಉಷ್ಣಾಂಶ ಮಣ್ಣಿನಲ್ಲಿ ರೈಸ್ ಆಗ್ತಾ ಹೋಗ್ತದೆ. ಯಾವಾಗ ಮಣ್ಣಿನ ಉಷ್ಣಾಂಶ ರೈಸ್ ಆಗುತ್ತಾ ಹೋಗುತ್ತೋ, ಸೊ ಈ ರೋಗ ಬರ್ತಕ್ಕಂಥ ರೋಗಾಣುಗಳಾಗಿರ್ಬೋದು ಅಥವಾ ಕೀಟಗಳ ವಿವಿಧ ಕೋಶಗಳಾಗಿರ್ಬೋದು, ಈ ಜಂತು ಹುಳುಗಳಾಗಿರ್ಬೋದು ಹೆಚ್ಚಿನ ಉಷ್ಣಾಂಶವನ್ನು ಸಹಿಸಿಕೊಳ್ಳಕ್ಕಾಗದೆ ಸೋತೋಗ್ತವೆ. ಸೊ ಈ ಕಾರಣದಿಂದ ಕೂಡ ನಾವು ತಕ್ಕ ಮಟ್ಟಿಗೆ ರೋಗ ರುಜಿನಗಳನ್ನ ಮತ್ತೆ ಕೀಟಗಳನ್ನ ಮತ್ತೆ ಜಂತು ಹುಳುಗಳನ್ನ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಈ ಸಾವಯವ ಅಂಶ ಕೊಳಿಬೇಕಾದ್ರೆ ಅನೇಕ ತರದಂತ ಸಾವಯವ ಆಮ್ಲಗಳು ಆಸಿಡ್ಸ್ಗಳು ರಿಲೀಸ್ ಆಗ್ತವೆ. ಈಗ ಅಸಿಟಿಕ್ ಆಸಿಡ್ ಆಗಿರ್ಬೋದು, ಸಿಟ್ರಿಕ್ ಆಸಿಡ್ ಆಗ್ಬೋದು, ಫಿನಾಲ್ಸ್, ಇಂಥ ಕಂಟೆಂಟ್ಗಳು ಮಣ್ಣಿನಲ್ಲಿ ಬಿಡುಗಡೆಗೊಳ್ಳೋದ್ರಿಂದ ಸೊ ಅವು ಕೂಡ ತಕ್ಕ ಮಟ್ಟಿಗೆ ಈ ರೋಗಾಣುಗಳು ಮತ್ತು ಕೀಟಗಳು ಮತ್ತು ಜಂತುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅನುಕೂಲವನ್ನು ಮಾಡಿಕೊಳ್ತವೆ. ಸೊ ಈ ರೀತಿಯಾಗಿ ನಮಗೆ ಹಸಿರಿಲ ಗೊಬ್ಬರಗಳಿಂದ ಅನೇಕ ಥರದಾದಂಥ ಉಪಯೋಗಗಳು ನಮಗೆ ಸಿಗ್ತಾ ಇದೆ. ಇನ್ನು ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರಿಲ ಗೊಬ್ಬರಗಳನ್ನು ನಾವು ಅಲ್ಲೇ ಬೆಳೆದು ಮಣ್ಣಿಗೆ ಸೇರಿಸೋದ್ರಿಂದ ಹಿಡಿದು ಅಥವಾ ಹಸಿರು ಎಲೆ ಗೊಬ್ಬರಗಳಾಗಿ ಹೊರಗಡೆ ಬೆಳೆದಿರತಕ್ಕಂಥ ಗ್ಲಿರ್ಸಿಡಿ ಆಗಿರ್ಬೋದು, ಸುಬಾಬುಲ್ ಆಗಿರ್ಬೋದು, ಹೊಂಗೆ ಗಿಡ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಎಕ್ಕದ ಗಿಡ, ಉಗುನಿ ಗಿಡ, ಏನೆಲ್ಲ ಕಳೆಗಳು ಸಿಗ್ತವೋ ಅವನ್ನೆಲ್ಲ ತಂದು ನಮ್ಮ ಮಣ್ಣಿನಲ್ಲಿ ಹರಡಿ ಮಣ್ಣಿಗೆ ಸೇರಿಸಿ ಹಸಿರಿಲೆ ಗೊಬ್ಬರವನ್ನು ಮಾಡಿಕೊಳ್ಳೋದ್ರಿಂದ, ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರಿಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಭೌತಿಕ ಲಕ್ಷಣಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಮಣ್ಣಿನ ರಾಸಾಯನಿಕ ಲಕ್ಷಣಗಳ ಮೇಲೆ ಏನು ಪರಿಣಾಮ ಬೀರುತ್ತೆ, ಮತ್ತು ಮಣ್ಣಿನ ಜೈವಿಕ ಅಂಶಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ನೋಡೋದಾದರೆ, ಸೊ ಮಣ್ಣಿನ ಭೌತಿಕ ಲಕ್ಷಣಗಳನ್ನು ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅಂದರೆ ಮಣ್ಣಿನ ರಚನೆ, ಕಣಗಳ ಜೋಡಣೆಗೆ ಈ ಸಾವಯವ ಅಂಶ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂತಂದರೆ ಯಾವಾಗ ಸಾವಯವ ಅಂಶ ಕೊಳತು ಗೊಬ್ಬರ ಆಗುತ್ತೋ ಅವೆಲ್ಲ ಸಣ್ಣ ಸಣ್ಣ ಕಣಗಳಾಗಿರ್ತವೆ. ಸಣ್ಣ ಸಣ್ಣದ ಕೊಲಾಯ್ಡ್ಸ್ ಅನ್ನೋ ರೀತಿ, ಅಂದರೆ ಕ್ಲೇ ಏನು ಕಣಗ ಇರ್ತದೆ, ಜೇಡಿ ಕಣಗಳು, ಅಷ್ಟು ಸಣ್ಣದಾಗಿರ್ತವೆ. ಇವೇನು ಮಾಡ್ತವೆ, ಒಂಥರ ಮಣ್ಣಿನಲ್ಲಿ ಸಿಮೆಂಟಿಂಗ್ ಆ್ಯಕ್ಷನ್ಸ್ ಥರ ಮಾಡಿ ಎಲ್ಲ ಕಣಗಳನ್ನು, ಮಣ್ಣಿನ ವಿವಿಧ ಕಣಗಳನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ತವೆ. ಹಾಗಾಗಿ ಅದರದ ವಿನ್ಯಾಸ, ಮಣ್ಣಿನ ಕಣರಚನೆ, ಕಣ ವಿನ್ಯಾಸ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಕಣ ವಿನ್ಯಾಸ, ಕಣರಚನೆ ಚೆನ್ನಾಗಾದಾಗ ಮಣ್ಣಿನ ಭೌತಿಕ ಲಕ್ಷಣಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತೀವಿ. ನೀರನ್ನು ಚೆನ್ನಾಗಿ ಇಂಗ್ಸ್ಕೊಳ್ಳುತ್ತೆ, ಅಂದರೆ ಮಳೆ ನೀರು ಬಿದ್ದ ತಕ್ಷಣ ಅದು ನೀರು ಸರಾಗವಾಗಿ ಭೂಮಿ ಒಳಗಡೆ ಇಂಗ್ತಾ ಹೋಗ್ತದೆ. ಯಾಕೆಂದರೆ ಇದು ಕಣ ಚೆನ್ನಾಗಿ ರಚನೆ ಆಗಿರ್ತದೆ. ಎರಡನೇದು ಹೆಚ್ಚಿನ ನೀರನ್ನು ಹಿಡಿದಿಟ್ಕೊಳ್ತವೆ, ಮತ್ತು ಗಾಳಿ ಚೆನ್ನಾಗಾಡುತ್ತೆ. ಸೊ ಈ ರೀತಿ ಎಲ್ಲ ಆಡೋದ್ರಿಂದ ನಮ್ಮ ಬೆಳೆಗೆ, ಬೇರುಗಳಿಗೆ ಸಾಕಷ್ಟು ಪ್ರಮಾಣದ ನೀರು, ಗಾಳಿ ಎರಡು ಸಿಗುತ್ತೆ, ಅದು ಉಲುಸಾಗಿ ಬೆಳೀತಾ ಹೋಗ್ತದೆ. ಸೊ ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಒಂಥರ ಸ್ಪಾಂಜ್ ಥರ ಆಗ್ತದೆ ಈ ಸಾವಯವ ಅಂಶ ಇರೋದ್ರಿಂದ, ಹಾಗಾಗಿ ಸಡಿಲಿಕ್ಕೆ ಚೆನ್ನಾಗಿರುತ್ತದೆ. ಆಮೇಲೆ ಸಾವಯವ ಗೊಬ್ಬರ ಅಂಶ ಚೆನ್ನಾಗಿದ್ದಾಗ ಏನಾಗುತ್ತೆ, ಮಣ್ಣಿನ ಅತಿ ಈಟಾಗೋಕ್ಕೂ ಬಿಡಲ್ಲ, ಅತಿ ತಣ್ಣಗಾಗೋಕ್ಕೂ ಬಿಡಲ್ಲ. ಒಂದು ಸಾಮಾನ್ಯವಾಗಿ ಎಲ್ಲ ಸೂಕ್ಷ್ಮಾಣುಜೀವಿಗಳಿಗೆ ಅಥವಾ ಬೇರುಗಳ ಚಟುವಟಿಕೆಗಳಿಗೆ ಅಥವಾ ನಾವು ಯಾವುದೇ ವಿಧವಾದಂಥ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಿದಾಗ ಅವು ವಿಭಜನೆಗೊಂಡು ಅಥವಾ ಮಿನರಲೈಸ್ ಆಗಿ ಗಿಡಗಳಿಗೆ ಸಿಗ್ತಕ್ಕಂಥ ರೂಪಕ್ಕೆ ಏನೆಲ್ಲ ಟೆಂಪ್ರೇಚರ್ ಬೇಕು, ಆ ಎಲ್ಲ ಟೆಂಪ್ರೇಚರ್ನ ಅಂದರೆ ಪೂರಕವಾಗಂಥದ್ದು, ಅಂದರೆ ಸೂಕ್ಷ್ಮಾಣುಜೀವಿಗಳಿಗೆ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಜೀವಿಗಳಿಗೆ ಪೂರಕವಾಗಿ ಅಥವಾ ಬೇರುಗಳಿಗೆ ಪೂರಕವಾಗಿರ್ತಕ್ಕಂಥ ಉಷ್ಣಾಂಶವನ್ನು ಈ ಸಾವಯವ ಗೊಬ್ಬರಗಳು ನೋಡ್ಕೊಳ್ತವೆ. ಜೊತೆಗೆ ಸಾಮಾನ್ಯವಾಗಿ ಕೆಂಪು ಮಣ್ಣುಗಳಲ್ಲಿ ಮಣ್ಣು ಎಪ್ಪುಗಟ್ಬಿಡುತ್ತದೆ. ಎಪ್ಪುಗಟ್ಬಿಟ್ರೆ ಮೇಲೆ ಒಂಥರ ಈ ರಟ್ಟೆ ಥರ ಆಗುತ್ತೆ, ಉಸಿರಾಟ ನಿಂತೋಗುತ್ತೆ, ಗಾಳಿ ಎಕ್ಸ್ಚೇಂಜ್ ಆಗಲ್ಲ. ಸೊ ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಕೆಂಪು ಮಣ್ಣಲ್ಲಿದ್ದಾಗ ಈ ಸಮಸ್ಯೆ ಕಡಿಮೆ ಆಗೋದ್ರಿಂದ ಮಣ್ಣಿನ ಉಸಿರಾಟ ಚೆನ್ನಾಗಾಗುತ್ತೆ, ನೀರು ಇಂಗೋದು ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಅನೇಕ ಥರದಲ್ಲಿ ಮಣ್ಣಿನ ಭೌತಿಕ ಗುಣಲಕ್ಷಣಗಳಲ್ಲಿ ನಾವು ಉತ್ತಮವಾದಂಥ ಫಲಿತಾಂಶಗಳನ್ನು ಹಸಿರಿಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ನಾವು ಪಡ್ಕೋಬಹುದು. ಎರಡನೇದಾಗಿ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಹಸಿರಿಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಅನ್ನೋದು ನೋಡೋದಾದರೆ, ಬೆಳೆಗೆ ಬೇಕಾಗ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಈ ಹಸಿರಿಲೆ ಗೊಬ್ಬರಗಳು ಒದಗಿಸುತ್ತೆ. ಯಾಕೆಂದರೆ ನನಗೆ ಆಲ್ರೆಡಿ ಹೇಳಿದಾಗೆ ಆಳವಾದ ಬೇರಿದ್ದಾಗ ಮಣ್ಣಿನ ತಳಭಾಗದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮೇಲೆತ್ತಿ ಮತ್ತು ಇವು ಕೂಡ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ತಮ್ಮ ಬೇರುಗಳಲ್ಲೇ ಇಟ್ಕೊಂಡಿರ್ತವೆ. ಇವೆಲ್ಲ ಕೊಳತಾದಾಗ ಏನಾಗುತ್ತೆ, ಒಟ್ಟಾರೆಯಾಗಿ ಈ ಗಿಡಗಳೆಲ್ಲ ಕೊಳತು ಗೊಬ್ಬರವಾದ ನಂತರದಲ್ಲಿ ಅವುದರಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮ್ಮ ಬೆಳೆಗೆ ಸಿಗ್ತವೆ. ಎರಡನೇದೇನಾಗುತ್ತೆ ಅಂತಂದರೆ ಪೋಷಕಾಂಶಗಳನ್ನು, ಅಂದರೆ ನಾವು ಕ್ಯಾಟಾಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ, ಅಯಾನುಗಳು ಅಂದರೆ ಪೋಷಕಾಂಶಗಳು ಅಣುರೂಪದಲ್ಲಿರ್ತವಲ್ಲ, ಅವನ್ನ ಗಿಡಗಳಿಗೆ ಈಸಿಯಾಗಿ ಸಿಗುವಂಥ ರೂಪದಲ್ಲಿ ಅನೇಕ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಮಣ್ಣಲ್ಲಿ ಸಿಗೋದ್ರಿಂದ ಆ ಕ್ರಿಯೆನ ಜಾಸ್ತಿ ಮಾಡೋದ್ರಿಂದ ಎಲ್ಲ ಪೋಷಕಾಂಶಗಳು ಅಣುರೂಪಕ್ಕೆ ಬರ್ತವೆ. ಈ ಅಣುರೂಪಕ್ಕೆ ಬರ್ತಕ್ಕಂಥ ಕ್ರಿಯೆ ಜಾಸ್ತಿಯಾಗಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತವೆ. ಜೊತೆಗೆ

0: ಮಣ್ಣಿನಲ್ಲಿ ಕೆಲವೊಂದು ಸರಿ ಆಮ್ಲೀಯತೆ ಕ್ಷಾರೀಯತೆ ಇರ್ತದೆ. ಇಂಥ ಅಂಶಗಳನ್ನು ಕೂಡ ಹೆಚ್ಚಿನ ಪ್ರಮಾಣದ ಸಾವಯವ ಅಂಶಗಳು ಮಣ್ಣಿನಲ್ಲಿ ಇದ್ರೆ ಅದನ್ನ ತಟಸ್ಥಗೊಳಿಸ್ತವೆ. ಯಾಕಂತಂದ್ರೆ ಅದನ್ನ ಲೀಚ್ ಮಾಡಬಹುದು, ಮಣ್ಣಿನ ಹೊರಗಡೆ ತೆಗೆದಾಗ್ತವೆ. ಹಾಗಾಗಿ ಮಣ್ಣಿನ ರಸಸಾರವನ್ನ ಸೂಕ್ತ ರೀತಿಯಲ್ಲಿ ಕಾಪಾಡಿಕೊಳ್ಳೋಕೂ ಕೂಡ ಈ ಹಸಿರೆಲೆ ಗೊಬ್ಬರಗಳು ಸಹಾಯ ಮಾಡ್ತವೆ. ಮತ್ತೆ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ತವೆ. ಯಾಕೆ ಅಂತಂದ್ರೆ ಒಂದು ನಾಣ್ಣುಡಿನೇ ಇದೆ, ಮನುಜ ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಇನ್ನೆಲ್ಲಿಗೆ ಅಂತ. ಯಾಕೆಂತಂದ್ರೆ ಮಣ್ಣು ಒಂದು ಜೀವ ವಸ್ತು, ಮಣ್ಣು ಜೀವ ಆಗಿರ್ಬೇಕು ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಜೀವಿಗಳು ಇರಬೇಕು. ಅಂದ್ರೆ ನಮ್ಗೆ ಮೊದಲಿಗೆ ಕಣ್ಣೋಟಕ್ಕೆ ಸಿಗ್ತಕ್ಕಂಥದ್ದು ಎರೆಹುಳು ಇದ್ರೆ ಜೀವಿ ಅಂತ ಕಾಣ್ತೇವೆ. ಸೊ ಎರೆಹುಳು ನಮ್ಗೆ ಕಣ್ಣು ಕಾಣುತ್ತೆ, ಆ ಕಣ್ಣು ಕಾಣದೆ ಅನೇಕ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಈ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ನಾವು ಯಾವುದೇ ಗೊಬ್ಬರಗಳನ್ನ ಮಣ್ಣಿಗೆ ಹಾಕ್ಲಿ ಅದನ್ನ ಸರಳ ರೂಪಕ್ಕೆ ವಿಭಜೀಕರಿಸಿ ಬೆಳೆಗಳಿಗೆ ಕೊಡ್ತವೆ. ಈಗ ನಾವು ಯೂರಿಯಾ ಹಾಕ್ತಿವಿ, DAP ಹಾಕ್ತಿವಿ, 17:17 ಅಥವಾ ಪೊಟಾಶ್ ಹಾಕ್ತಿವಿ. ಈ ಎಲ್ಲಾ ರಾಸಾಯನಿಕ ಗೊಬ್ಬರಗಳಲ್ಲಿ ಇರತಕ್ಕಂತ ಪೋಷಕಾಂಶಗಳನ್ನ ಅಣುರೂಪಕ್ಕೆ ತರಿಸಿ ಗಿಡಗಳಿಗೆ ಸಪ್ಲೈ ಮಾಡ್ತಕ್ಕಂಥದ್ದೇ ಈ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಚೆನ್ನಾಗಾಯ್ತು ಅಂದಾಗ ಮಣ್ಣು ಚೆನ್ನಾಗಿರ್ತದೆ, ಅದು ಆರೋಗ್ಯವಾಗಿರ್ತದೆ ಅಂತ ಅರ್ಥ. ಸೊ ಆದ್ರೆ ಈ ಸೂಕ್ಷ್ಮಾಣು ಜೀವಿಗಳೆಲ್ಲ ತಮ್ಮ ಚಟುವಟಿಕೆ ಕಾರ್ಯವನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅವಕ್ಕೇನಾದ್ರು ಊಟ ಬೇಕಲ್ಲ, ಆ ಊಟವೇ ಈ ಸಾವಯವ ಅಂಶ. ಸೊ ಹಂಗಾಗಿ ನಾವು ಮಣ್ಣಿನಗೆ ಸಾಕಷ್ಟು ಪ್ರಮಾಣದ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇವೆರಡನ್ನು ಕೊಟ್ಟಾಗ ಇದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಮಣ್ಣಿನಲ್ಲಿ ವೃದ್ಧಿಯಾಗಿ ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತವೆ. ಸೊ ಹಾಗಾಗಿ ಈ ರೀತಿಯಾಗಿ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಜೊತೆಗೆ ಮಣ್ಣಿನ ಜೈವಿಕ ಗುಣಲಕ್ಷಣಗಳು ಕೂಡ ಚೇಂಜ್ ಆಗ್ತವೆ. ಈಗ ಆಲ್ರೆಡಿ ಹೇಳಿದಾಗೆ ಮಣ್ಣು ಒಂದು ಜೀವಂತ ವಸ್ತು, ಮಣ್ಣಿನ ಜೀವಸತ್ವವನ್ನು ಕಾಪಾಡಬೇಕು ಅಂದ್ರೆ ಸಾಕಷ್ಟು ಪ್ರಮಾಣ, ಅಂದ್ರೆ ಜೈವಿಕ ಕ್ರಿಯೆಯನ್ನು ಕಾಪಾಡಬೇಕು ಅಂತಂದ್ರೆ ಸಾಕಷ್ಟು ಪ್ರಮಾಣದ ಸಾವಯವ ಅಂಶಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಆಮೇಲೆ ಎರೆಹುಳುಗಳ ವೃದ್ಧಿಗಾಗಿ ನಾವು ಸಾಕಷ್ಟು ಪ್ರಮಾಣದ ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮತ್ತೆ ಸಾಕಷ್ಟು ಪ್ರಮಾಣದ ಸಸ್ಯ ಪ್ರಚೋದಕಗಳು, ಹಾರ್ಮೋನ್ಸ್ಗಳು, ಜೀವಸತ್ವಗಳು ಹೆಚ್ಚಾಗಬೇಕು ಅನ್ನೋದಾದ್ರೆ ನಾವು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಜಾಸ್ತಿ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದ ಸಾವಯವ ಗೊಬ್ಬರಗಳನ್ನು ಅಥವಾ ಜೈವಿಕ ಹಸಿರೆಲೆ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ.
1: ಡಾಕ್ಟರ್ ಬಸವಲಿಂಗಯ್ಯನವರೇ, ಹಸಿರೆಲೆ ಗೊಬ್ಬರ ಅಂದರೆ ನಾವು ಅಲ್ಲೇ ಬೆಳೆದು ಏನು ಮಣ್ಣಿಗೆ ಪೂರೈಕೆ ಮಾಡ್ತೀವಲ್ಲ, ದ್ವಿದಳ ಧಾತಿಯ ಬೆಳೆಗಳನ್ನು ಹೆಚ್ಚು ಬಳಸಬೇಕು ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಈ ಬೆಳೆಗಳನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನಾವು ಜೀವಾಣುಗಳಿಂದ ಉಪಚರಿಸ್ತೀವಿ. ಹಸಿರೆಲೆ ಗೊಬ್ಬರವಾಗಿ ಬಳಕೆ ಮಾಡುವಾಗಲೂ ಬೀಜೋಪಚಾರ ಮಾಡಿ ಬಳಕೆ ಮಾಡೋದು ಒಳ್ಳೇದು ಅಂತ ತಮ್ಮ ಅಭಿಪ್ರಾಯನೇ?
0: ಹೌದು, ಯಾಕಂತಂದ್ರೆ ಆಗ್ಲೇ ಹೇಳಿದಾಗೆ ಸೆಣಬಾಗಿರ್ಬೋದು, ಅಪ್ಸೆಣಬಾಗಿರ್ಬೋದು, ದಹಿಂಚ ಮತ್ತೆ ಯಾವುದೇ ದ್ವಿದಳ ಧಾನ್ಯ, ಅಲಸಂದೆ, ಹೆಸರು, ಇವೆಲ್ಲವೂ ಕೂಡ ಹಸಿರೆ ಗೊಬ್ಬರಗಳಾಗಿ ನಾವು ಬಳಸ್ತೀವಿ. ಇವೆಲ್ಲವೂ ಕೂಡ ದ್ವಿದಳ ಧಾನ್ಯ ಜಾತಿಗೆ ಸೇರ್ಕೊಂಡಿರ್ತಕ್ಕಂಥವು. ಸ್ವಾಭಾವಿಕವಾಗಿ ನಮ್ಮ ಮಣ್ಣಿನಲ್ಲೇ ಈ ರೈಸೋಬಿಯಂ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿ ಇರುತ್ತೆ. ಅದು ದ್ವಿದಳ ಧಾನ್ಯ ಜಾತಿಯ ಬೆಳೆಗಳ ಬೇರುಗಳ ಜೊತೆ ನಂಟನ್ನು ಬೆಳೆಸಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಆದರೆ ನಾವು ದ್ವಿದಳ ಧಾನ್ಯ ಜಾತಿಗೆ ಸೇರಿದ ಹಸಿರೆಲೆ ಗೊಬ್ಬರಗಳನ್ನು ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ನಾವು ರೈಸೋಬಿಯಂ ಅನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದ ರೈಸೋಬಿಯಂ ಮೊಳಕೆ ಹೊಡೆದಾಗಿ ಬೇರ್ ಬಿಡುತ್ತಲ್ಲ ಅದರ ಸುತ್ತ, ರೈಸೋಸ್ಪಿಯರ್ ಅಂತೀವಿ, ಅಂದ್ರೆ ಬೇರಿನ ಸುತ್ತಮುತ್ತನೇ ಅಡಕವಾಗಿರೋದ್ರಿಂದ ಸುಲಭವಾಗಿ ಅದೇನಾಗುತ್ತೆ, ಬೇರಿನ ಗಂಟುಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಇನ್ನೂ ಹೆಚ್ಚಿನ ಪ್ರಮಾಣದ ನಮಗೆ ಬೇರುಗಳಲ್ಲಿ ಗಂಟುಗಳು ಜಾಸ್ತಿ ಬರುತ್ತೆ. ಆ ಗಂಟುಗಳೆಲ್ಲವೂ ಕೂಡ ಈ ಸಾರಜನಕವನ್ನು ಸ್ಥಿರೀಕರಣಗೊಳಿಸತಕ್ಕಂಥ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಸಾರಜನಕ ಸ್ಥಿರೀಕರಣ ಆಗುತ್ತೆ.
1: ಈಗ ನಾವು ಅಲ್ಲೇ ಬೀಜ ಬಿತ್ತನೆ ಮಾಡಿ ಅದನ್ನ ಉಳುಮೆ ಮಾಡಿ ಕಳಿಸ್ತೀವಲ್ಲ, ಈ ಕಳೆಯೋ ಅವಧಿ ಇದೆಯಲ್ಲ, ಅದು ಎಷ್ಟಿರುತ್ತೆ ಸಾಮಾನ್ಯವಾಗಿ?
0: ಸಾಮಾನ್ಯವಾಗಿ ನಾವು ಮಿನಿಮಮ್ 3 ವಾರ ಕೊಡ್ಲೇಬೇಕಾಗತ್ತೆ ಸರ್, 3-4 ವಾರ.
1: ಒಂದು 20-25
0: ದಿವಸ.
1: 25 ದಿವಸ. ಈಗ ನಾವು ಅಕ್ಕಪಕ್ಕದಲ್ಲಿ ಮರ ಗಿಡಗಳಿಂದ ಸೊಪ್ಪು ತಂದ್ರೆ, ಈಗ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ತಂದ್ರೆ ಆಗ್ಲೂ ಅಷ್ಟೇ ಸಮಯ ಕೊಡ,
0: ಅಷ್ಟೇ ಸಮಯ ಬೇಕಾಗುತ್ತೆ. ಅಷ್ಟು ಸಮಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಳವಿಕೆ ಕಾರ್ಯಕ್ರಮ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಇವೆಲ್ಲ ಕಂಪ್ಲೀಟ್ ಕೊಳತು ಗೊಬ್ಬರಗಳಾಗಿರ್ತವೆ.
1: ಈಗ ಅದನ್ನ ಕಳಿಸುವಂತಹ ವೇಸ್ಟ್ ಡಿಕಂಪೋಸರ್ ಗಳು ಕೂಡ ಬಂದಿದಾವೆ. ಈಗ ಅದನ್ನ ಬಳಕೆ ಮಾಡೋದ್ರಿಂದ ನಮ್ಗೇನಾದ್ರೂ ಫಲಿತಾಂಶ ಉತ್ತಮ ಆಗುತ್ತೆ?
0: ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನ ನಾವು ಕೊಳಿಸುವಿಕೆ ಕಲ್ಚರ್ ಅಲ್ಲಿ ಬಳಸ್ತೀವಿ. ಅದರಲ್ಲಿ ಪ್ಲೂರೋಟಸ್ ಇರುತ್ತೆ, ಟ್ರೈಕೋಡರ್ಮಾ ಇರುತ್ತೆ, ಹೀಗೆ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳ ಒಂದು ಮಿಶ್ರಣವೇ ಅಲ್ಲಿರುತ್ತೆ. ಸೊ ಇವೆಲ್ಲವೂ ಏನಾಗುತ್ತೆ, ಸಾವಯವ ವಸ್ತುಗಳಲ್ಲಿ ಅಥವಾ ಹಸಿರು ಗೊಬ್ಬರಗಳಲ್ಲಿ ಲಿಗ್ನಿನ್ ಅಂತ ಕಂಟೆಂಟ್ ಇರ್ಬೋದು, ಅಥವಾ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಈ ತರ ಕಾರ್ಬೋಹೈಡ್ರೇಟ್ಸ್ಗಳು, ಇವೆಲ್ಲ ಕಣಗಳನ್ನು ಕೂಡ ಕರಗಿಸ್ಲಿಕ್ಕೆ ಒಂದೊಂದು ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಅವೆಲ್ಲವನ್ನ ನಾವು ಬಳಸಿದಾಗ ಏನಾಗುತ್ತೆ, ಕಾರ್ಯದಕ್ಷತೆ ಜಾಸ್ತಿ ಆಗಿ ಅವು ಕಡಿಮೆ ಸಮಯದಲ್ಲೇ ಬೇಗ ಕೊಳತು ಗೊಬ್ಬರಗಳಾಗ್ತವೆ.
1: ಅದನ್ನು ಬಳಕೆ ಮಾಡೋದ್ರಿಂದ
0: ಒಳ್ಳೇದಾಗುತ್ತೆ, ಯಾಕಂದ್ರೆ ಅದಕ್ಕೆ ಆದಂತ ನಿರ್ದಿಷ್ಟವಾದಂತ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಲ್ಲಿರೋದ್ರಿಂದ ಅದ್ರ ಕಾರ್ಯ ಚಟುವಟಿಕೆ ಚೆನ್ನಾಗಿ ಬೇಗ ಕೊಳಿಸಿ ನಮ್ಗೆ ಉತ್ತಮ ಗೊಬ್ಬರವನ್ನು ಕಡಿಮೆ ಸಮಯದಲ್ಲಿ ನೀಡುತ್ತದೆ.
1: ಈಗ ಹಸಿರೆಲೆ ಗೊಬ್ಬರದ ಬಳಕೆ ಪ್ರಾಮುಖ್ಯತೆ, ಇದ್ರ ಬಗ್ಗೆ ಅರಿವು ಸಾಕಷ್ಟು ಇದ್ರು ಜನರಿಗೆ ಬೀಜ ಸಿಗ್ತಾ ಇಲ್ಲ. ಈಗ ಸಮಸ್ಯೆ ಆಗಿರೋದು ಎಲ್ಲರೂ ಕೂಡ ಬೀಜ ತಗೋತಾರೆ, ಬೆಳೀತಾರೆ.

0: ಕಂಪ್ನಿಗೆ ಉಳುಮೆ ಮಾಡಿಬಿಡ್ತಾರೆ. ಯಾರೋ ಒಬ್ಬರು ಬೀಜ ಬೆಳಿಬೇಕಲ್ವೇ. ಹಾಗಾಗಿ ತುಂಬ ಜನ ಹೇಳೋದು, ಅದನ್ನು ಬಳಕೆ ಮಾಡುವಂತಹ ರೈತರೇ ಒಂದು 5-10 ಗುಂಟೆ ಜಾಗದಲ್ಲಿ ಮುಂದಿನ ವರ್ಷಕ್ಕೆ ಬೇಕಾದಂತಹ ಬೀಜವನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಈ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ರೈತರು ಏನಾದರೂ ಕ್ರಮವನ್ನು ತೆಗೆದುಕೋಬಹುದು ಅಂತ ತಮಗನ್ಸುತ್ತಾ?
1: ಹಾ, ಹೌದು ಸರ್. ಈಗ ನಾವು ಹಸಿರಲೆ ಗೊಬ್ಬರಗಳನ್ನು ಬೆಳ್ಕೊತಾ ಇದ್ದೀವಿ ಅಂತಂದರೆ 60 ದಿನದ ಒಳಗಾಗಿ ನಾವು ಗೊಬ್ಬರದ ಪರ್ಪಸ್ಗೆ ಮಣ್ಣಿಗೆ ಸೇರಿಸಿ ಅಂತ ಹೇಳ್ತೀವಿ. ಅದಿಲ್ಲ ಅನ್ನೋದಾದರೆ ನಾವೇನು ಮಾಡಬೇಕು ಅಂತಂದಾದರೆ ಅದನ್ನು ಬಿಟ್ಬಿಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಸಣ್ಣೆಂಪು ಹಪ್ಸೆಣಬು ಅಂತ ಹೇಳ್ತೀವಿ, ಅದು 100-110 ದಿನದಲ್ಲಿ ಅದು ಮೆಚೂರ್ ಆಗುತ್ತೆ, ಅದರ ಕಾಯಿಗಳು ಬರುತ್ತೆ. ಅದನ್ನು ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಅದು ಮುಂದಿನ ಸರಿಗಾಗಿ ಬಿತ್ತನೆ ಬೀಜಕ್ಕೆ ಬಳಕೆಗಾಗಿ ನಾವು ಇಟ್ಕೋಬೇಕಾಗತ್ತೆ. ಈಗ ದೈಂಚ ಚಂಬೆ ಅಂತೀವಿ, ಅದು 130-145 ದಿನದಲ್ಲಿ ಕಟಾವಾಗಿ ಬರುತ್ತೆ. ಆವಾಗ ಅದರ ಬಿತ್ತನೆ ಬೀಜಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಒಂದು ವೇಳೆ ನಾವೇನಾದ್ರು ಕಮರ್ಷಿಯಲ್ ಆಗಿ ಬಿತ್ತನೆ ಪರ್ಪಸ್ಗೆ ಮಾಡ್ತೀವಿ ಅನ್ನೋದಾದ್ರೆ ಸ್ವಲ್ಪ ಅದನ್ನ ನಾವು ಬೇರೆ ಬೆಳೆಗಳ ತರ, ಈಗ ಸಾಮಾನ್ಯವಾಗಿ ಎರಚೋದ್ರ ಬದಲು ಸ್ವಲ್ಪ ಅಂತರವೆಲ್ಲ ಇಟ್ಟಾಗ ಅದು ಗಿಡ ಚೆನ್ನಾಗಿ ರೊಬೂಸ್ಟ್ವಾಗಿ ಬೆಳೀತದೆ, ಚೆನ್ನಾಗಿ ಕೊಂಬೆಗಳೆಲ್ಲ ಚೆನ್ನಾಗಿ ಬಂದಾಗ ಏನಾಗುತ್ತೆ, ನಮ್ಗೆ ಒಳ್ಳೆ ಪಾಟ್ಸ್ಗಳ ಇಳುವರಿ ಜಾಸ್ತಿ ಆಗುತ್ತೆ. ತೀರಾ ಒತ್ತಾಗಿ ಗಿಡಗಳು ಬಂದ್ಬಿಟ್ಟಾಗ ಅದ್ರ ಬೆಳವಣಿಗೆ ಸರಿಯಾಗಲ್ಲ. ಹಾಗಾಗಿ ಈ ಹಸಿರಲೆ ಗೊಬ್ಬರಗಳಿಗೆ 1.5 ಅಡಿ ಅಂತರದಲ್ಲಿ ಸಾಲುಗಳಲ್ಲಿ ಗಿಡದಿಂದ ಗಿಡಕ್ಕೆ 1-4 ಇಂಚ್ ಅಥವಾ 8 ಇಂಚ್ ಅಂತರದಲ್ಲಿ ಬಿತ್ತನೆ ಮಾಡಿ ನಾವು ಬೆಳೆಸೋದಾದ್ರೆ ಹಸಿರಲೆ ಗೊಬ್ಬರಗಳ ಬೀಜೋತ್ಪನ್ನ ಮಾಡಬಹುದು. ಆದರೆ ಜನರಲ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಹಸಿರಲೆ ಗೊಬ್ಬರ ಬೆಳೆಸೋಕೆ ನಾವು ಎಕರೆಗೆ 20 ಕೆಜಿ ಬೀಜಗಳನ್ನ ಬಳಸಿ ಅಂತ ಹೇಳ್ತೀವಿ. ಆದರೆ ನಾವು ಬಿತ್ತನೆ ಬೀಜಕ್ಕೆ ಮಾಡಬೇಕಾದಾಗ ಸ್ವಲ್ಪ ಅಂತರ ಜಾಸ್ತಿ ಕೊಡೋದು, ಗಿಡಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಂತ ಟೈಮಲ್ಲಿ 10 ಕೆಜಿ ಎಕರೆಗೆ ಬಳಸಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು.
0: ಸಾಮಾನ್ಯವಾಗಿ ರೈತರ ಅಳಲು ಏನಪ್ಪಾ ಅಂದ್ರೆ ಇದೇನೆ, ಈಗ ಮಳೆ ಬಿದ್ದಿರುತ್ತೆ, ಹಸಿರೆಲೆ ಗೊಬ್ಬರವನ್ನು ಬಿತ್ತನೆ ಮಾಡಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾರೆ, ಬೀಜ ಇಲ್ಲ ಅಂತಾರೆ. ಆದರೆ ಯಾರೂ ಕೂಡ ನಾವೇ ಯಾಕೆ ಬೆಳಕಬಾರದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆಯಿತು, ಈಗ ಹಸಿರೆಲೆ ಗೊಬ್ಬರವನ್ನು ಏನು ನಾವು ಬಳಕೆ ಮಾಡ್ತೀವಲ್ವಾ, ಈ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಸತ್ವ, ಮಣ್ಣಿನ ಫಲವತ್ತತೆ ಎಲ್ಲ ಜಾಸ್ತಿ ಆಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಹಿಂದಿನ ಕಾಲದಲ್ಲೆಲ್ಲ ರೈತರು ಈ ಹಟ್ಟಿ ಗೊಬ್ಬರ ಮಾಡುವಾಗ ತಿಪ್ಪೆಗೇನೆ ಹಸಿರೆಲೆ ಸೊಪ್ಪನ್ನು ಸೇರಿಸೋರು, ಅದು ಕೂಡ ಒಂದು ಒಳ್ಳೆ ಪದ್ಧತಿ ಅಂತ ಅನಿಸುತ್ತಾ ತಮಗೆ?
1: ಹೌದು ಸರ್. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ರೈತರು ಜನರಲ್ ಆಗಿ ನಾನು ನೋಡಿದಾಗ ಎಕ್ಕದ ಗಿಡನ ಸೇರಿಸ್ತಾ ಇದ್ರು. ಈಗ ನಮ್ಮಲ್ಲಿ ಗದ್ದೆಗಳು ಮಾಡಬೇಕು ಅಂತಂದ್ರೆ ಎಕ್ಕದ ಸೊಪ್ಪು, ಬೇವಿನ ಸೊಪ್ಪು ಇವೆಲ್ಲ ಸೇರಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳಿದೆ, ಅವೆಲ್ಲ ಮಣ್ಣಲ್ಲಿ ಕೊಳತಾಗ ಅವೇ ಕೆಲವೊಂದು ರಾಸಾಯನಿಕಗಳನ್ನ ರಿಲೀಸ್ ಮಾಡಿ ಎಷ್ಟೋ ರೋಗ ರುಜಿನಗಳನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ಈಗ ನಾವು ಈ ಮಲೆನಾಡು ಈ ಕಡೆ ಹೋದ್ರೆ ಗಾಂಧಿ ಗುಲಾಬಿ ಅಂತ ಕ್ರೋಮೋಲಿನ ವಾಡ್ರೇಟ್ ಅಂತ ಸಿಗುತ್ತೆ. ಅಲ್ಲಿ ಮಲೆನಾಡಿನ ಭತ್ತದ ಗದ್ದೆಗಳಿಗೆ ನಾವು ಅದನ್ನ ಬಳಸಿ ಅಥವಾ ಇಲ್ಲೂ ಗೊಬ್ಬರ ಕೂಡ ಬಳಸಬಹುದಾಗಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದ್ರೆ. ಅದು ಕೊಳಿಬೇಕಾದ್ರೆ ಅದರಲ್ಲಿ ಒಂದು ಕ್ರೋಮೋಲಿನ್ ಅಂತ ಕಾಂಪೌಂಡ್ ಇರ್ತದೆ. ಅದೇನ್ ಮಾಡುತ್ತೆ ಅಂತಂದ್ರೆ ಅದು ಮಣ್ಣಲ್ಲಿ ರಿಲೀಸ್ ಆದ ತಕ್ಷಣನೇ ಭತ್ತಕ್ಕೆ ಬರತಕ್ಕಂತ ಬೆಂಕಿ ರೋಗದ ಈ ಪೈರಿಕುಲೇರಿಯಾಜ್ ಏನಂತ ನಾವು ಶಿಲೀಂಧ್ರ ಅಂತ ಕರಿತೀವಿ, ಅದನ್ನ ಸಾಯಿಸುತ್ತೆ. ಸೊ ಹಾಗಾಗಿ ಸೊ ಈ ನಿಟ್ಟಿನಲ್ಲಿ ಕೀಟನಾಶಕ ಮತ್ತು ರೋಗನಾಶಕ ತತ್ವ ಈ ಎಕ್ಕದ ಗಿಡ, ಒಂಗೆ ಗಿಡ, ಬೇವನ್ ಗಿಡ,
0: ಕೆರೆಗಳಲ್ಲಿ ಪಿಶಾಚಿ ತವರೆ ಅಂತ ಬೆಳೆಯುತ್ತೆ, ವಾಟರ್ ಹೈಸಿ ಅಂತ,
1: ಸರ್,
0: ಅದನ್ನು ಬಳಕೆ ಮಾಡಬಹುದು.
1: ಅದನ್ನು ಬಳಕೆ ಮಾಡಬಹುದು, ಅದರಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳಿದೆ. ಜೊತೆಗೆ ಪಿಶಾಚಿ ತವರದೇನಿದೆ ಅಂತಂದ್ರೆ ಅದ್ರ ಸ್ಟೆಮ್ಸ್ ಎಲ್ಲ, ಅದ್ರ ಕಾಂಡಗಳೆಲ್ಲ ಬಹಳ ಸೆಕ್ಯುಲೆಂಟ್, ಅಂದ್ರೆ ಮೃದುವಾಗಿರ್ತಕ್ಕಂಥದ್ದು, ಸಾಕಷ್ಟು ಎಲೆಗಳಿರ್ತದೆ. ಅದನ್ನು ಕೊಚ್ಚಿ ಕೂಡ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಅದು ಕೊಳತು ಕೂಡ ಗೊಬ್ಬರ ಆಗುತ್ತೆ. ಈವನ್ ಪಾರ್ಥೇನಿಯಂ ಗಿಡನು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಪಾರ್ಥೇನಿಯಂ ಒಂದು ಸ್ವಲ್ಪ ನೀರು ಮತ್ತೆ ಪೋಷಕಾಂಶಗಳು ಮಣ್ಣಲ್ಲಿ ಸಿಕ್ಬಿಡ್ತು ಅಂತಂದ್ರೆ ನಮ್ಮ ಬೆಳೆಗಿಂತನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ಅದನ್ನ ನಾವು ಹೂ ಬಿಡೋ ಮುಂಚಿನ ಹಂತದಲ್ಲಿ ಕಟಾವು ಮಾಡಿ ಮಣ್ಣಿಗೆ ಸೇರಿಸ್ಬಿಟ್ರೆ ಕೂಡ ಅದು ಕೂಡ ಕೊಳತು ಉತ್ತಮವಾದಂತ ಗೊಬ್ಬರ ಆಗುತ್ತೆ.
0: ತಾವು ಜಾಗರಿ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಕೂಳೆ ಕಬ್ಬೇನ್ ಬೆಳಕೋತಾರಲ್ಲ, ಅಥವಾ ಕಬ್ಬಿನ ಆರಂಭದ ದಿನಗಳಲ್ಲಿ 2 ಸಾಲಿನ ನಡುವೆ ಹಸಿರೆಲೆ ಗೊಬ್ಬರವನ್ನು ಬೆಳೆದು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸಿದ್ರೆ ಈ ಕಳೆ ಹತೋಟಿಯ ಒಂದು ಕೆಲಸನೂ ಆಗುತ್ತೆ, ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸಬಹುದು ಅಂತ ಹೇಳಲಾಗುತ್ತೆ. ತಮ್ಮ ಅಭಿಪ್ರಾಯ?
1: ಇದು 100% ಸತ್ಯ ಆಗುತ್ತೆ ಸರ್. ಯಾಕಂತಂದ್ರೆ ಈಗಿನ ಎಷ್ಟೋ ರೈತರುಗಳು ಕೆಲವರು ನನಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ನನಗೆ ಕಬ್ಬು ಹಿಂಗಾಗಿದೆ, ಕಬ್ಬಲ್ಲಿ ಸಾಕಷ್ಟು ಕಳೆ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಕಬ್ಬು ಮೊದಲ 3 ತಿಂಗಳು ಅಷ್ಟೊಂದು ಬೆಳವಣಿಗೆ ಕಾಣಲ್ಲ. ಆಮೇಲೆ ಕಬ್ಬನ್ನ 3 ಅಡಿಗೆ ನಾಟಿ ಮಾಡ್ತಕ್ಕಂಥದ್ದು ಅಥವಾ 5 ಅಡಿಗೆ ನಾಟಿ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. 5 ಅಡಿಗೆ ನಾಟಿ ಮಾಡತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ 2 ಸಾಲುಗಳ ಮಧ್ಯದಲ್ಲಿ ಜಾಗ ಇರುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ನಾವು ಕಬ್ಬನ್ನ ನಾಟಿ ಮಾಡಿದಾಗ ಸಾಕಷ್ಟು ಪ್ರಮಾಣದ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿರ್ತೀವಿ, ಸಾವಯವ ಮತ್ತು ರಾಸಾಯನಿಕ. ಈ ಎಲ್ಲ ಪೋಷಕಾಂಶಗಳನ್ನ ಬಳಸ್ಕೊಂಡು ಯಥೇಚ್ಛವಾದಂಥ ಕಳೆಗಳು ಬಂದ್ಬಿಡುತ್ತೆ. ಸೊ ಕಳೆಗಳನ್ನ ಹತ್ತಿಕ್ಲಿಕ್ಕಾಗಿ ನಾವೇನ್ ಮಾಡಬೇಕಾಗತ್ತೆ, ಕಬ್ಬಿನ ಮಧ್ಯೆ ನಾವು ಹಸಿರು ಗೊಬ್ಬರಗಳನ್ನ ಹಾಕಿ ಅದನ್ನ ನಾವು 45-55 ದಿನ ಆದ್ಮೇಲೆ ಹೆಂಗೋ ಅಲ್ಲಿ ಅವ್ರು ಮುರಿ ಕಟ್ಟೆ ಕಟ್ತಾರೆ, ಆ ಟೈಮಲ್ಲಿ ಇಂಟರ್ ಕಲ್ಟಿವೇಟ್ ಮಾಡೇ ಮಾಡ್ತಾರೆ. 2 ಸರಿ ಆದ್ರೂ ಮಾಡೇ ಮಾಡ್ತಾರೆ, ಒಂದು 2 ತಿಂಗಳಿಗಾರ ಒಂದ್ಸರಿ ಮಾಡ್ತಾರೆ, ಇಲ್ಲಿ ಕೊನೆಗಾಗಿ 90 ದಿನಕ್ಕೆ ಲಾಸ್ಟ್ ಗೊಬ್ಬರ ಕೊಟ್ಟು ಒಂದು ಮುರಿ ಕಟ್ಟೋದು ಒಂದು ಸಾಮಾನ್ಯವಾದಂತಹ ಪದ್ಧತಿ. ಅಂತ ಸಂದರ್ಭದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಸೊ ಒಂದು ಸುಲಭವಾಗಿ ಇವರು ಕಳೆ ನಿರ್ವಹಣೆ ಮಾಡಬಹುದು, ಸಾಕಷ್ಟು ಪ್ರಮಾಣದ ಸಾವಯವ ಅಂಶವನ್ನು ಮಣ್ಣಿಗೆ ಸೇರಿಸಬಹುದು. ಅದು ಮುಂದಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಕಬ್ಬಿನ ಇಳುವರಿಗೆ ಅನುಕೂಲ ಮಾಡಿಕೊಡ್ತದೆ.
0: ಈಗ ನಿಮ್ಮ ವಿಸಿ ಫಾರ್ಮ್ ಅಲ್ಲಿ ಹಸಿರಳೆ ಗೊಬ್ಬರದ ಬೀಜನೂ ಸಿಗುತ್ತಾ?

0: ನಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ ಸರ್. ಹೆಚ್ಚಿನ ಪ್ರಮಾಣದ ನಾವು ಈ ಹಸಿರು ಗೊಬ್ಬರಗಳ ಬೀಜಗಳನ್ನು ನಾವು ವೆಸ್ಟ್ ಬೆಂಗಾಲು ಮತ್ತು ಅಸ್ಸಾಂ ಆ ಕಡೆಯಿಂದನೇ ತರಿಸ್ಕೊಳ್ಳೋದು. ನೀವು ಮುಂಚೆನೆ ಪ್ರಶ್ನೆ ಕೇಳಿದ್ರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗಲ್ಲ ಅಂತ. ಏನಂದ್ರೆ ಆಯಾ ಜಿಲ್ಲೆಗಳ ರೈತರುಗಳು ಮುಂಚೆನೆ ಹೋಗಿ ರೈತ ಸಂಪರ್ಕ ಕೇಂದ್ರಗಳಿಗೆ ಇಷ್ಟು ಪ್ರಮಾಣದ ಹೆಸರೆಲೆ ಬಿತ್ತನೆ ಬೀಜಗಳು ಬೇಕು ಅಂತ ಏನಾದ್ರು ಅವರು ಕೃಷಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಮೇಲ್ಮಟ್ಟಕ್ಕೆ ಅದನ್ನ ಇಂಡೆಂಟ್ಸ್ನ ತಲುಪಿಸಿ ಸಾಕಷ್ಟು ಪ್ರಮಾಣದ ಬಿತ್ತನೆ ಬೀಜಗಳ ದಾಸ್ತಾನುಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅವರು ಅನುಕೂಲ ಮಾಡ್ಕೋತಾರೆ. ರೈತರು ಏನಾಗ್ತಾರೆ ಅಂದ್ರೆ ಬಿತ್ತನೆ ಮಾಡೋ ಟೈಮ್ಗೆ ಹೋಗ್ತಾರೆ, ಅಡ್ವಾನ್ಸ್ ಆಗಿ ಹೇಳಲ್ಲ, ಒಂದೊಂದ್ಸರಿ ಅವ್ರು ತಂದು ಅದು ಸೇಲ್ ಆಗದೆ ಇದ್ದಾಗ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿತಾರಲ್ಲ, ಈ ಎಲ್ಲ ಸಮಸ್ಯೆಗಳಿರ್ತದೆ, ಅದನ್ನ ಆ ಮಟ್ಟದಲ್ಲಿ ಬಗೆಹರಿಸಿಕೊಂಡ್ರೆ ಸಾಕಷ್ಟು.
1: ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ?
0: ಅಗತ್ಯವಾಗಿ ಸರ್. ಹಸಿರು ಗೊಬ್ಬರಗಳ ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳೋದಾದ್ರೆ ನನಗೆ ರೈತ ಬಾಂಧವರು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 7259567685.
1: ಇನ್ನೊಮ್ಮೆ ಹೇಳ್ತೀರಾ?
0: 7259567685.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್.
0: 7259567685.
1: ಒಳ್ಳೆಯದು ಡಾಕ್ಟರ್ ಬಸವಲಿಂಗಯ್ಯ ಅವರ, ಇದುವರೆಗೂ ಕೂಡ ಹಸಿರೆಳೆ ಗೊಬ್ಬರದ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.
2: ಇದುವರೆಗೂ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮುಂದಿನ ಸೋಮವಾರ 25ನೇ ತಾರೀಕು ಇದೇ ಸರಣಿಯಲ್ಲಿ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾ ಎಸ್ಎಂ ಮನು ಅವರು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಇದರಲ್ಲಿ ನ್ಯಾನೋ ಗೊಬ್ಬರಗಳ ಬಳಕೆ ಈ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ KS ಮನೋಜ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿಯವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುಕ್ತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡು ಏಷ್ಯಾ ರಾಷ್ಟಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5ರಿಂದ 6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ IUML ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ದ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ

0: ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಚಿರು ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೌಸ್ಪೀರ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಮಾಡಿದ್ದಾರೆ ಗಿರಿಧರ್ ದಿವಾನ್.

ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಕಾರ್ಯಕ್ರಮದ ಕಡೆಯ ಗೀತೆ ಪ್ರಸಾರವಾಗ್ತಾ ಇದೆ. ನಿನಗಾಗಿ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

0: ಸಮಯ 8 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ ಆಲಿಸುವಿರಿ.
1: ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ ಮೈಸೂರಿನ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪುರಂದರದಾಸರ ರಚನೆ, ಹಾಡಲಿದ್ದಾರೆ ಫಲ್ಗುಣಿ.

0: కొట్టాను రామ, కొట్టాను కొట్టాను కొట్టాను కృష్ణ, కొట్టాను కొట్టాను కొట్టాను.
1: ఇన్ను ముందె స్వార్థద యుగదల్లి మానవీయతయ హుడుకాట ఈ కురితు మాతనాడలిద్దారే సోనాశ్రీ.
2: ಸ್ವಾರ್ಥದ ಯುಗದಲ್ಲಿ ಮಾನವೀಯತೆಯ ಹುಡುಕಾಟ. ಇಂದಿನ ಯುಗವನ್ನು ಆಧುನಿಕತೆ ಅಥವಾ ತಂತ್ರಜ್ಞಾನಿ ಕ್ರಾಂತಿಯ ಯುಗ ಎಂದು ನಾವು ಹೆಮ್ಮೆ ಪಡುತ್ತೇವೆ. ಆದರೆ ಇದೇ ಕಾಲದಲ್ಲಿ ಮಾನವೀಯತೆ ಎಂಬ ಶಬ್ದ ನಿಧಾನವಾಗಿ ಕಣ್ಮರೆಯಾಗುತ್ತಿರುವುದು ನೋವಿನ ಸಂಗತಿ. ಪ್ರಗತಿ, ಸ್ಪರ್ಧೆ, ಯಶಸ್ಸು ಎಂಬ ಹೆಸರಿನಲ್ಲಿ ಇಂದಿನ ಮನುಷ್ಯ ತನ್ನ ಹೃದಯದ ನಿಜವಾದ ಮೌಲ್ಯಗಳನ್ನು ಮರೆತಿದ್ದಾನೆ. ಸ್ವಾರ್ಥದ ದಾಹ ಮಾನವ ಸಂಬಂಧಗಳ ಸೌಂದರ್ಯವನ್ನೇ ನಾಶ ಮಾಡುತ್ತಿದೆ. ಒಂದು ಕಾಲದಲ್ಲಿ ನೆರೆಯವರ ನೋವಿನಲ್ಲೂ ನಾವು ನೋವು ಕಾಣುತ್ತಿದ್ದ ಮನುಷ್ಯ ಇಂದು ತಮ್ಮ ಬಾಗಿಲಿನ ಪಕ್ಕದಲ್ಲೇ ಯಾರಿಗಾದರೂ ಕಷ್ಟವಾದರೂ ತಲೆ ತಿರುಗಿಸುವುದಿಲ್ಲ, ನನಗೆ ಏನು ಎಂಬ ಮನೋಭಾವನೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಿಸಿದೆ. ಸಾಮಾಜಿಕ ಬಾಂಧವ್ಯಗಳು ಕುಸಿದಿವೆ, ಕುಟುಂಬ ಸಂಬಂಧಗಳು ಯಾಂತ್ರಿಕವಾಗಿವೆ, ಸ್ನೇಹವೂ ಲಾಭ ನಷ್ಟದ ಪರಿಧಿಯಲ್ಲಿ ಸೀಮಿತವಾಗಿದೆ. ಈ ಯುಗದಲ್ಲಿ ಶಿಕ್ಷಣ, ಉದ್ಯೋಗ, ಹಣ ಎಲ್ಲವೂ ದೊರಕುತ್ತಿವೆ, ಆದರೆ ಮನುಷ್ಯತ್ವ ಕಳೆದು ಹೋಗುತ್ತಿದೆ. ಸ್ಮಾರ್ಟ್ಫೋನ್ಗಳು ಮನುಷ್ಯರನ್ನು ಸಂಪರ್ಕಿಸುತ್ತಿವೆ, ಆದರೆ ಹೃದಯಗಳನ್ನು ದೂರ ಮಾಡುತ್ತಿವೆ. ತಂತ್ರಜ್ಞಾನ ಮಾನವನ ಕೈಗೆ ಶಕ್ತಿ ಕೊಟ್ಟಿದೆ, ಆದರೆ ಮನಸ್ಸಿನ ಶಾಂತಿಯನ್ನೇ ಕಸಿದುಕೊಂಡಿದೆ. ಮಾನವೀಯತೆ ಎಂದರೆ ಕೇವಲ ಕರುಣೆ ಅಥವಾ ಸಹಾಯವಲ್ಲ, ಅದು ಇತರರ ಭಾವನೆಗಳನ್ನು ಅರಿತು ಅವರ ನೋವಿನಲ್ಲಿ ಪಾಲ್ಗೊಳ್ಳುವ ಮನಸ್ಥಿತಿ. ನಾವು ದೊಡ್ಡ ಕೆಲಸಗಳನ್ನು ಮಾಡಲು ಆಗದಿರಬಹುದು, ಆದರೆ ಸಣ್ಣ ಕೆಲಸಗಳನ್ನು ದೊಡ್ಡ ಪ್ರೀತಿಯಿಂದ ಮಾಡಬಹುದು ಎಂಬ ಮದರ್ ತೆರೇಸಾರವರ ಹೇಳಿಕೆಯಲ್ಲೇ ನಿಜವಾದ ಮಾನವೀಯತೆಯ ಅರ್ಥ ಅಡಕವಾಗಿದೆ. ಸಮಾಜದಲ್ಲಿ ಮತ್ತೆ ಮನುಷ್ಯತ್ವ ಬೆಳೆಯಬೇಕಾದರೆ ಪ್ರತಿಯೊಬ್ಬರೂ ತಮ್ಮೊಳಗಿನ ಮನುಷ್ಯತ್ವವನ್ನು ಜೀವಂತವಾಗಿರಿಸಬೇಕು. ನಾನು ಮಾತ್ರವಲ್ಲ, ನಮ್ಮೆಲ್ಲರ ಸುಖವೇ ನಿಜವಾದ ಸುಖ ಎಂಬ ಚಿಂತನೆ ಬೆಳೆಸಿಕೊಳ್ಳಬೇಕು. ರವೀಂದ್ರನಾಥ್ ಟಾಗೂರ್ ರವರು ಹೇಳಿರುವ ಮಾನವೀಯತೆಯ ಬೆಳಕು ಇದ್ದಲ್ಲಿ ಅಂಧಕಾರ ಉಳಿಯುವುದಿಲ್ಲ ಎಂಬ ಮಾತಂತೆ ಬದುಕನ್ನು ಕಟ್ಟಿಕೊಳ್ಳಬೇಕು. ನಿಜವಾದ ಮಾನವೀಯತೆ ಹುಟ್ಟಿಕೊಳ್ಳಬೇಕಾದರೆ, ಉತ್ತಮ ಉದಾಹರಣೆಯಾಗಬೇಕಾದರೆ, ಅಬ್ರಹಾಂ ಲಿಂಕನ್ ಹೇಳಿರುವ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಅರ್ಥ ಎಂಬ ಮಾತನ್ನು ಮರೆಯಬಾರದು. ಸ್ವಾರ್ಥದ ಜಗತ್ತಿನಲ್ಲಿ ಮಾನವೀಯತೆ ಕಾಣುವುದು ಕಷ್ಟವಾಗಬಹುದು, ಆದರೆ ಅಸಾಧ್ಯವಂತೂ ಅಲ್ಲ. ಒಂದು ನಗು, ಒಂದು ಸಹಾಯ, ಒಂದು ಮಾತು, ಇವು ಮಾನವೀಯತೆಯ ಬೀಜಗಳು. ಅವುಗಳನ್ನು ನಾವು ಬೆಳೆಸಿದರೆ ಈ ಜಗತ್ತು ಮತ್ತೊಮ್ಮೆ ಪ್ರೀತಿ, ಕಾಳಜಿ, ಮಮತೆಯುಳ್ಳ ಸ್ಥಳವಾಗಿಸುವಲ್ಲಿ ಎರಡನೆಯ ಮಾತಿಲ್ಲ.
1: ಇದೀಗ ಜೇನು ಕುರುಬರ ಕುರಿತಾಗಿ ಜನಪದ ಗೀತೆ ಹಾಡಲಿದ್ದಾರೆ ಸ್ಪಂದನಾ ಹೆಚ್ ಡಿ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸ್ಪಂದನ ಹೆಚ್ ಡಿ. ನಾನು ಹಾಡುತ್ತಿರುವ ಜನಪದ ಗೀತೆ ಮೂಲ ಜನಪದ ಗೀತೆಯಾಗಿದ್ದು ಮೈಸೂರು ವಿಭಾಗದಲ್ಲಿ ಕಂಡುಬರುವಂತಹ ಜೇನು ಕುರುಬರ ಗೀತೆಯಾಗಿದ್ದು, ಹಾಗೆಯೇ ಇದೊಂದು ಕೋಲಾಟ ನೃತ್ಯದ ಗೀತೆಯೂ ಆಗಿರುತ್ತದೆ.

0: ಮುಂದೆ ಕೇಳಿ ಹೆಣ್ಣಿನ ಸಮಾನತೆಯ ಬಗ್ಗೆ ಮಾತನಾಡಲಿದ್ದಾರೆ ಪೂಜಾಲಕ್ಷ್ಮಿ.
1: ಹೆಣ್ಣಿನ ಸಮಾನತೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳಾದರೂ ಹೆಣ್ಣು ಎಂದರೆ ಸಹನೆ, ಹೆಣ್ಣು ಎಂದರೆ ಜವಾಬ್ದಾರಿ ಅನ್ನೋ ಕಾಲದಿಂದ ಆಚೆ ಬಂದರೂ ಇಂದಿಗೂ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲದಿರುವುದನ್ನು ನೋಡುತ್ತಿದ್ದೇವೆ. ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದರೂ ಸಹ ಮನೆಗಳಲ್ಲಿನ ತಾರತಮ್ಯವನ್ನು ಹೋಗಲಾಡಿಸಲಾಗುತ್ತಿಲ್ಲ. ಭಾರತದ ಪ್ರಥಮ ಪ್ರಜೆ ಮಹಿಳೆಯಾಗಿದ್ದರೂ ಮಹಿಳೆಯರು ತಮ್ಮ ಜೀವನವನ್ನು ಭಯದ ವಾತಾವರಣದಲ್ಲೇ ಸಾಗಿಸಬೇಕಾದ ಪರಿಸ್ಥಿತಿಯಲ್ಲಿದ್ದೇವೆ. ಸಮಾಜದಲ್ಲಿ ಹಲವಾರು ಮಹಿಳಾ ಸಾಧಕರನ್ನು ನೋಡಿದ್ದೇವೆ. ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಗಗನಯಾತ್ರಿ ಕಲ್ಪನಾ ಚೌಲಾ, ಎವರೆಸ್ಟ್ ಏರಿದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್, ವಿಶೇಷ ಚೇತನ ಮಹಿಳೆ ಅರುಣಿಮಾ ಸಿನ್ಹಾ, ವಿಜ್ಞಾನ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಜಲಿ ಅಗರ್ವಾಲ್, ಉದ್ಯಮ ಕ್ಷೇತ್ರದಲ್ಲಿ ಬಯೋಕಾನ್ ಸ್ಥಾಪಕಿ ಕಿರಣ್ ಮಂಜೋದರ್ಶ, ನೈಕಾ ಸ್ಥಾಪಕಿ ಫಲ್ಗುಣಿ ನಾಯಕ್, ಕಲಾಂ ಕ್ಯಾಪಿಟಲ್ ವಾಣಿ ಕೋಲಾ. ಕ್ರೀಡೆಯಲ್ಲಿ ಹೇಳುವುದಾದರೆ ಬಾಕ್ಸಿಂಗ್ನಲ್ಲಿ ಮೇರಿ ಕೋಮ್, ಈಜುಗಾರ್ತಿ ನಿಶಾ ಮಿಲೆಟ್, ರಾಜಕೀಯ ಕ್ಷೇತ್ರದಲ್ಲಿ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್, ಭಾರತದ ಪ್ರಥಮ ಮಹಿಳಾ ಡಾಕ್ಟರ್ ಆನಂದಿ ಗೋಪಾಲ್ ಜೋಶಿ, ಮಹಿಳಾ ಐಪಿಎಸ್ ಕಿರಣ್ ಬೇಡಿ, ಮಹಿಳಾ ಐಎಎಸ್ ಅನ್ನಾ ರಾಜ ಮಲ್ಹೋತ್ರ, ಪೈಲಟ್ ಸರಳಾ ತಕ್ರಾಲ್, ಮೊದಲ ಐಎಫ್ಎಸ್ ಚೋನಿರಾ ಬೆಳ್ಳಪ್ಪ ಮುತ್ತಮ್ಮ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದ್ದರೂ ಕೂಡ ಮಹಿಳೆಯರು ಸ್ವಇಚ್ಛೆಯಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ, ಮುಕ್ತವಾಗಿ ಮಾತನಾಡಲು ಸಾಧ್ಯವಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಶೋಷಣೆಯನ್ನು ಎದುರಿಸುತ್ತಿದ್ದಾರೆ. ಒಂದು ಹೆಣ್ಣು ಮಧ್ಯರಾತ್ರಿ ಒಬ್ಬಳೆ ನಿರ್ಭಯವಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ದಿನ ಎಂದೂ ಬರುತ್ತದೆಯೋ ಅಂದೇ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಎಂಬುದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯಾಗಿದೆ. ಇದನ್ನು ಇಂದಿಗೂ ನನಸು ಮಾಡಲು ಸಾಧ್ಯವಿಲ್ಲ ಎಂಬುದು ವಿಪರ್ಯಾಸವೇ ಸರಿ. ಹಾಗೆಯೇ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಚೌಕಟ್ಟುಗಳನ್ನು ನೀಡದೆ ಪೋಷಕರು ಸ್ನೇಹಿತರಂತೆ ವರ್ತಿಸಿದರೆ ಸಾಕು, ಅವರ ಮನಸ್ಸಿನ ಮಾತನ್ನು ತೊಂದರೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳಲು ಸಾಧ್ಯ. ಮೊದಲು ಮನೆಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು, ನಂತರ ಸಮುದಾಯಗಳು, ಹಾಗೆ ಮುಂದೆ ಸಮಾಜದಲ್ಲಿ ಬದಲಾಗುತ್ತದೆ. ಸ್ವಾತಂತ್ರ್ಯದ ನಿಜವಾದ ಅರ್ಥವೆಂದರೆ ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ತನ್ನ ಇಚ್ಛೆಗೆ ತಕ್ಕಂತೆ ಸ್ವಾತಂತ್ರ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಬಲರಾಗುವುದಾಗಿದೆ. ಅಂತಹ ವಾತಾವರಣ ಸೃಷ್ಟಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
0: ಈಗ ಲಿಂಗ ಸಮಾನತೆಯ ಕುರಿತು ಚರ್ಚಿಸಲಿದ್ದಾರೆ ನನ್ನ ಸ್ನೇಹಿತೆಯರಾದ ಅಪೇಕ್ಷಾ, ಪ್ರಿಯಾಂಕಾ, ಕವನ ಹಾಗೂ ಲಾವಣ್ಯ.
2: ಕಾಗದದ ಮೇಲಿನ ಹಕ್ಕಿನಿಂದ ಬದುಕಿನ ಹಕ್ಕಿನತ್ತ ಒಂದು ಪಯಣ.
3: ಒಂದು ಹಕ್ಕಿ ಆರೋಕೆ ಎರಡು ರೆಕ್ಕೆ ಎಷ್ಟು ಮುಖ್ಯನೋ, ದೇಶದ ಪ್ರಗತಿಗೆ ಸ್ತ್ರೀ ಪುರುಷರ ಸಮಾನ ಪಾಲುದಾರಿಕೆ ಅಷ್ಟೇ ಮುಖ್ಯ. ಲಿಂಗ ಸಮಾನತೆ ಅನ್ನೋದು ಕೇವಲ ಹಕ್ಕುಗಳ ಹಂಚಿಕೆಯಲ್ಲ, ಪ್ರತಿಭೆಗೆ ಮತ್ತೆ ಶ್ರಮಕ್ಕೆ ಸಿಗಬೇಕಾದ ಗೌರವವಾಗಿದೆ. ಈಗಲೂ ಜೀವಂತವಾಗಿರೋ ತಾರತಮ್ಯವನ್ನ ಹೋಗ್ಲಾಡಿಸೋದು ಅಗತ್ಯವಾಗಿದೆ. ನಮ್ಮ ಭಾರತ ಸಂವಿಧಾನವು ಲಿಂಗ ಸಮಾನತೆಯನ್ನು ಮೂಲಭೂತ ಹಕ್ಕಾಗಿ ನೀಡಿದೆ. ಅಂದ್ರೆ ವಿಧಿ 14 ಮತ್ತೆ 15, ಕಾನೂನಿನ ಮುಂದೆ ಎಲ್ಲರೂ ಸಮಾನರು.
2: ಸರಿ, ನನ್ನ ಪ್ರಕಾರ ಏನಂದ್ರೆ ಇವತ್ತಿಗೂ ಅಸ್ತಿತ್ವದಲ್ಲಿರುವ ಗ್ಲಾಸ್ ಸೀಲಿಂಗ್ ಅಂದ್ರೆ ಉನ್ನತ ಹುದ್ದೆಗೆ ಹೇರದಂತೆ ತಡೆಯುವ ಕೆಲವು ಅಡೆತಡೆಗಳನ್ನು ಹೋಗಲಾಡಿಸೋಕೆ ಕೇವಲ ಕಾನೂನು ಸಾಕಾಗಲ್ಲ, ಮೊದಲು ಜನರ ಮನಸ್ಥಿತಿ ಬದಲಾಗಬೇಕು.

0: ಶಿಕ್ಷಣ ಸಂಸ್ಥೆ ಮತ್ತೆ ಕೆಲಸದ ಸ್ಥಳಗಳಲ್ಲಿ ಲಿಂಗ ಸಂವೇದನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಕಾನೂನು ಹಕ್ಕುಗಳ ನೀಡಿದೆ, ಆದರೆ ಸಮಾಜ ಮುಕ್ತ ಅವಕಾಶಗಳನ್ನ ನೀಡಬೇಕಷ್ಟೆ. ಆಗ ಮಾತ್ರ ಸುಧಾಮೂರ್ತಿ, ಕಲ್ಪನಾ ಚಾವ್ಲಾ ಅವರಂತಹ ಸಾಧಕರು ಪ್ರತಿಭೆಗೆ ಲಿಂಗದ ಹಂಗಿಲ್ಲ ಎಂಬುದನ್ನ ಸಾಬೀತುಪಡಿಸೋದಕ್ಕೂ ಸಾರ್ಥಕವಾಗುತ್ತೆ.
1: ಹೌದು, ಸಮಾನತೆ ಅಗತ್ಯ, ಉಪಕಾರ ಅಲ್ಲ. ಸಮಾಜ ಮಹಿಳೆಯರಿಗೆ ಹಕ್ಕುಗಳನ್ನ ನೀಡಿರೋದು ಅವ್ರಿಗೆ ಮಾಡಿರೋ ಉಪಕಾರ ಅಂತ ಭಾವಿಸ್ಬಾರ್ದು. ಅದು ಅವ್ರಿಗೆ ಮೂಲಭೂತ ಹಕ್ಕು. ಯಾವಾಗ ಸಮಾಜದ ಅರ್ಧದಷ್ಟು ಮಹಿಳೆಯರಿಗೆ ಸಮಾನ ಅವಕಾಶ ಸಿಗುತ್ತೋ ಆಗ ಮಾತ್ರ ಯಾವುದೇ ದೇಶ ಆದರೂ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ.
2: ಆದರೆ ಇಂದಿನ ಸಮಾಜವು ಕೆಲಸದ ಸ್ಥಳಗಳಲ್ಲಿ ಲಿಂಗಕ್ಕಿಂತ ಹೆಚ್ಚಾಗಿ ಪ್ರತಿಭೆ ಮತ್ತು ಕೌಶಲ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಿದೆ. ವಿಜ್ಞಾನ, ಕ್ರೀಡೆ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಯನ್ನು ಸಮಾಜ ಮುಕ್ತವಾಗಿ ಸ್ವಾಗತಿಸುತ್ತಿದೆ.
3: ಹೌದು, 1976 ಸಮಾನ ವೇತನ ಕಾಯ್ದೆ ಒಂದೇ ರೀತಿಯ ಕೆಲಸಕ್ಕೆ ಪುರುಷ ಮತ್ತು ಮಹಿಳೆಯರಿಗೆ ಇದಕ್ಕಾಗಿಯೇ ಸಮಾನ ವೇತನವನ್ನು ಕಡ್ಡಾಯಗೊಳಿಸಿದೆ.
0: ಹಾ, ಒಪ್ಕೋತೀನಿ. ಸಮಾನ ವೇತನ ಕಾಯ್ದೆ ಇದ್ರೂ ಸಹ ಕಂಪನಿಗಳಲ್ಲಿ ದಿನಗೂಲಿ ಕೆಲಸಗಳಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಹೆಚ್ಚು ಸಂಬಳ ನೀಡುವ ಪದ್ಧತಿ ಈಗಲೂ ಇದೆಯಲ್ಲ.
1: ಹೌದು, ಕಾನೂನಿಗಿಂತಲೂ ಮನಸ್ಥಿತಿ ಮುಖ್ಯ. ಯಾಕಂದ್ರೆ ಭಾರತದಲ್ಲಿ ಅದ್ಭುತವಾದ ಕಾನೂನುಗಳಿವೆ, ಆದರೆ ಸಮಾಜದ ಮನಸ್ಥಿತಿ ಬದಲಾದ್ರೆ ಮಾತ್ರ ಕಾನೂನಿನ ಹಕ್ಕುಗಳನ್ನ ಕಾರ್ಯರೂಪಕ್ಕೆ ತರ್ಬೋದು.
2: ಹೌದು, ನಿಜಾನೇ. ಉನ್ನತ ಹುದ್ದೆಗಳಲ್ಲಿ ಇಂದಿಗೂ ಪುರುಷರ ಸಂಖ್ಯೆ ಹೆಚ್ಚಾಗಿದ್ದು ಮಹಿಳೆಯರಿಗೆ ಅರ್ಹತೆ ಇದ್ದೂ ಸಹ ಅವ್ರನ್ನ ಕೌಟುಂಬಿಕ ಕಾರಣಗಳನ್ನ ನೀಡಿ ಪ್ರಮೋಷನ್ ಕೊಡದೇ ಇಲ್ವಲ್ಲ.
3: ಹಾ, ನಾನು ಒಪ್ತೇನೆ. ಮನೆಯವ್ರಿಗೆ ಮಹಿಳೆಯರು ಕೆಲಸ ಮಾಡೋದನ್ನ ಒಪ್ತಾರೆ, ಸಮಾಜನೂ ಒಪ್ಪುತ್ತೆ. ಆದರೆ ಮನೆಯೊಳಗಿನ ಕೆಲಸಗಳು ಕೇವಲ ಮಹಿಳೆಯರ ಜವಾಬ್ದಾರಿ ಅನ್ನೋ ಅಭಿಪ್ರಾಯ ಇನ್ನೂ ಇದೆಯಲ್ಲ.
1: ಆದ್ರಿಂದ ನಮ್ಮ ಮನೆಯಿಂದಲೇ ಬದಲಾವಣೆ ಪ್ರಾರಂಭ ಆಗಬೇಕು. ಸಮಾನತೆ ಬಗ್ಗೆ ನಾವೆಷ್ಟೇ ದೊಡ್ಡ ಭಾಷಣ ಮಾಡಿದ್ರು ಅದು ನಮ್ಮ ಮನೆ ಅಡುಗೆ ಮನೆಯಿಂದಲೇ ಪ್ರಾರಂಭ ಆಗದೇ ಇದ್ರೆ ಪ್ರಯೋಜನ ಇಲ್ಲ.
0: ಹೌದು, ಕೆಲಸದ ಹಂಚಿಕೆ ಲಿಂಗದ ಆಧಾರದ ಮೇಲೆ ಇರಬಾರ್ದು. ಗಂಡ್ ಮಕ್ಳಿಗೂ ಸಣ್ಣ ವಯಸ್ಸಿಂದನೇ ಮನೆ ಕೆಲಸ ಕಲಿಸೋದು ಮತ್ತೆ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಸ್ವತಂತ್ರವಾಗಿರಲು ಕಲಿಸೋದು ಅತ್ಯಂತ ಮುಖ್ಯ ಬದಲಾವಣೆ ಅಂತ ನಾನು ಭಾವಿಸ್ತೀನಿ.
1: ಸಮಾನತೆ ಅನ್ನೋದು ಕೇವಲ ಮಾತಾಗದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಹಕ್ಕಾಗಿ ಅಳವಡಿಸಿಕೊಂಡಾಗ ಮಾತ್ರ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗೋಕೆ ಸಾಧ್ಯವಾಗುತ್ತೆ.
2: ಆದರೆ ಈಗಿನ ಸಮಾಜ ಸ್ತ್ರೀ ಪುರುಷರ ನಡುವೆ ಅಂತರ ತಂದಿದ್ದು ಮಹಿಳೆಯರ ಬಟ್ಟೆ ನಡವಳಿಕೆ ಅವರ ನಿರ್ಧಾರಗಳ ಮೇಲೆ ಇಂದಿಗೂ ತನ್ನ ಹಿಡಿತವನ್ನ ಸಾಧಿಸಲು ಪ್ರಯತ್ನಿಸುತ್ತಿದೆ.
3: ಹಾ, ಹಾಗೆ ಗಂಡ್ಮಕ್ಳಿಗೂ ಅಳಬಾರ್ದು, ಯಾವಾಗ್ಲೂ ಧೈರ್ಯವಾಗಿರ್ಬೇಕು, ಕುಟುಂಬದ ಜವಾಬ್ದಾರಿ ತಗೋಬೇಕು ಎಂಬ ಒತ್ತಡವನ್ನ ಏರ್ತಿದೆ. ಇದು ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ.
0: ಪುರುಷರ ಮೇಲಿನ ಒತ್ತಡ ಕಡಿಮೆ ಆಗಬೇಕು. ಸಮಾನತೆ ಅಂದ್ರೆ ಕೇವಲ ಮಹಿಳೆಯರ ಸಬಲೀಕರಣವಲ್ಲ, ಇದು ಪುರುಷರಿಗೆ ಸ್ವಾತಂತ್ರ್ಯ ನೀಡುತ್ತದೆ. ಒಬ್ಬ ಪುರುಷ ತಾನೊಬ್ಬನೇ ಸಂಪಾದಿಸ್ಬೇಕು ಅನ್ನೋ ಹೊರೆಯಿಂದ ಮುಕ್ತನಾಗ್ತಾನೆ. ಸಮಾನತೆ ಅನ್ನೋದು ಸ್ತ್ರೀ ಮತ್ತು ಪುರುಷ ಇಬ್ಬರಿಗೂ ಸ್ವತಂತ್ರವಾಗಿ ಬದುಕಲು ಅವಕಾಶ ನೀಡುತ್ತೆ.
3: ಸಮಾನತೆ ಅಂದ್ರೆ ಇಬ್ರು ಒಂದೇ ರೀತಿ ಇರೋದಲ್ಲ, ಬದಲಾಗಿ ಇಬ್ಬರಿಗೂ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಮಾನ ಅವಕಾಶ ಮತ್ತು ಗೌರವ ಸಿಗುವುದು. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ಅಂದರೆ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಲಿಂಗ ಸಮಾನತೆ ಎಷ್ಟರ ಮಟ್ಟಿಗಿದೆ ಎಂದು ನೀವು ಭಾವಿಸ್ತೀರಾ?
4: ಕರ್ನಾಟಕದ ಯುವ ಜನತೆಯಲ್ಲಿ ಪುಸ್ತಕದ ಮೇಲೆ ಮೂಡಿರುವ ತಾತ್ಸಾರ ಭಾವಕ್ಕೆ ಕಾರಣ ಸಾಮಾಜಿಕ ಜಾಲತಾಣವೇ. ಈ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ದಿವ್ಯಾ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ. ನಾನು ಇಂದು ನಿಮ್ಮ ಮುಂದೆ ಇಡುತ್ತಿರುವ ವಿಷಯದ ಶೀರ್ಷಿಕೆ ಕರ್ನಾಟಕದ ಯುವಜನತೆಯಲ್ಲಿ ಪುಸ್ತಕದ ಮೇಲೆ ಮೂಡಿರುವ ತಾತ್ಸಾರ ಭಾವಕ್ಕೆ ಕಾರಣ ಸಾಮಾಜಿಕ ಜಾಲತಾಣವ. ಕರ್ನಾಟಕವು ಸಾಹಿತ್ಯ, ಸಂಸ್ಕೃತಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಶ್ರೀಮಂತ ಪರಂಪರೆಯನ್ನು ಹೊಂದಿದ್ದು, ಈ ಪರಂಪರೆಯನ್ನು ಉಳಿಸುವಲ್ಲಿ ಪುಸ್ತಕಗಳು ಅತ್ಯಂತ ಮಹತ್ವ ಪಾತ್ರ ವಹಿಸುತ್ತವೆ. ಪುಸ್ತಕಗಳು ಕೇವಲ ಜ್ಞಾನ ಸಾಧನಗಳಲ್ಲ, ಅವು ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಗುರುತಿನ ಪ್ರತೀಕವಾಗಿದೆ. ಆದರೆ ಇಂದಿನ ಯುಗವನ್ನು ಡಿಜಿಟಲ್ ಯುಗವೆಂದು ಕರೆಯಲಾಗುತ್ತಿದ್ದು, ಈ ಯುಗದಲ್ಲಿ ಯುವ ಪೀಳಿಗೆಯ ಜೀವನ ಶೈಲಿ ಬದಲಾಗಿರುವುದು ಸತ್ಯ. ಹಿಂದೆ ಜ್ಞಾನಾರ್ಜನೆಗೆ ಪುಸ್ತಕಗಳೇ ಮುಖ್ಯವಾಗಿದ್ದವು, ಆದರೆ ಇಂದಿನ ಯುವಕರು ಹೆಚ್ಚು ಸಮಯವನ್ನು ಸಾಮಾಜಿಕ ಮಾಧ್ಯಮಗಳಲ್ಲೇ ಕಳೆಯುತ್ತಿರುವುದು ಚಿಂತಾಜನಕ ವಿಷಯವಾಗಿದೆ. ಕರ್ನಾಟಕದಲ್ಲಿ ಪುಸ್ತಕ ಮೇಳಗಳನ್ನು ಅನೇಕ ಬಾರಿ ಏರ್ಪಡಿಸಲಾಗುತ್ತದೆ, ಆದರೆ ಮೇಳದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಬೆರಳೆಣಿಕೆಯದ್ದಾಗಿದೆ. ರಿಯಾಯಿತಿ ಕೊಟ್ಟರೂ ಪುಸ್ತಕ ಕೊಂಡುಕೊಳ್ಳದ ಯುವಜನತೆ ಎಲ್ಲಿದೆ ಎಂದು ಕಣ್ಣಾಯಿಸಿದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೊಬೈಲ್ ಕೊಂಡುಕೊಂಡು ಜ್ಞಾನಿಯಾಗುವ ಬದಲು ದಾಸರಾಗುತ್ತಿದ್ದಾರೆ. ಇತ್ತೀಚೆಗೆ ಚೆನ್ನೈನಲ್ಲಿ ನಡೆದ ಪುಸ್ತಕ ಮೇಳದಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡು 4 ಕೋಟಿಗೂ ಹೆಚ್ಚು ರೂಪಾಯಿಯ ಪುಸ್ತಕಗಳನ್ನು ಕೊಂಡಿದ್ದಾರೆ. ಈ ಅಂಶವು ಪ್ರತಿಯೊಬ್ಬ ಕನ್ನಡಿಗರು ಕವಿಯು ಪುಸ್ತಕ ಪ್ರೀತಿಯ ಬಗ್ಗೆ ಯೋಚಿಸುವಂತೆ ಮಾಡಬೇಕಿದೆ. ಇತ್ತೀಚೆಗೆ ಪತ್ರಿಕೆ ಓದಬೇಕಾದರೆ ಕಾಣಿಸಿದ ಈ ಅಂಶವು ನನ್ನನ್ನು ಈ ಬಗ್ಗೆ ಯೋಚಿಸುವಂತೆ ಮಾಡಿತು. ಕನ್ನಡ ಉಳಿಸಿ ಬೆಳೆಸಿ ಎಂದು ಹೇಳುವವರು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನೇಕೆ ಎಲ್ಲಿಯೂ ಪ್ರಸಾರ ಮಾಡುವುದಿಲ್ಲ? ಭಾಷೆಯ ಉಳಿವು ಗೆಲುವು ಸಾಹಿತ್ಯದಲ್ಲಿದೆ. ಸಾಮಾಜಿಕ ಮಾಧ್ಯಮಗಳ ಬಳಕೆಯನ್ನು ಸಂಪೂರ್ಣವಾಗಿ ತಪ್ಪೆಂದು ಹೇಳಲಾಗುವುದಿಲ್ಲ. ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದೂ ಕೂಡ ಜ್ಞಾನದ ಒಂದು ಸಾಧನವಾಗಿದೆ. ಆದರೆ ಪುಸ್ತಕ ಓದಿ ಸಿಗುವ ಜ್ಞಾನಕ್ಕೆ ಸಮನಾಗಿರಲಾರದು. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಯುವಕರ ಸಮಯವನ್ನು ವ್ಯರ್ಥವಾಗಿಸುವುದರ ಜೊತೆಗೆ ಮಾನಸಿಕ ಒತ್ತಡ, ಚಂಚಲತೆ ಮತ್ತು ವ್ಯಸನದ ಸ್ವಭಾವವು ಹೆಚ್ಚುತ್ತಿದೆ. ಇದರಿಂದ ಅಧ್ಯಯನದ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಿದ್ದು ಪುಸ್ತಕ ಓದುವ ಸಂಸ್ಕೃತಿ ನಿಧಾನವಾಗಿ ಕುಸಿಯುತ್ತಿದೆ. ನಾನು ಓದಿದ ಪುಸ್ತಕಗಳೇ ನನ್ನ ಜೀವನವನ್ನು ರೂಪಿಸಿವೆ ಎಂದು ಮಹಾತ್ಮ ಗಾಂಧೀಜಿಯವರು ಪುಸ್ತಕದ ಮಹತ್ವವನ್ನು ಹೇಳಿದ್ದಾರೆ. ಅದೇ ರೀತಿ ಕುವೆಂಪುರವರು ಪುಸ್ತಕ ಓದು ಮನುಷ್ಯನ ಮನಸ್ಸನ್ನು ವಿಶಾಲಗೊಳಿಸುತ್ತದೆ ಎಂದು ಶಿಕ್ಷಣ ಮತ್ತು ಸಾಹಿತ್ಯದ ಮಹತ್ವವನ್ನು ತಮ್ಮ ಕೃತಿಗಳಲ್ಲೂ ಒತ್ತಿ ಹೇಳಿದ್ದಾರೆ. ಪುಸ್ತಕಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ, ವ್ಯಕ್ತಿತ್ವ ವಿಕಾಸಕ್ಕೆ ಸಹಕಾರಿಯಾಗುತ್ತವೆ. ಪುಸ್ತಕ ಓದುವ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ಯುವ ಪೀಳಿಗೆಯು ಸಾಮಾಜಿಕ ಮಾಧ್ಯಮಗಳನ್ನು ಮಿತವಾಗಿ ಬಳಸಿಕೊಂಡು ಪುಸ್ತಕಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕು. ಪುಸ್ತಕ ಓದುವ ಸಂಸ್ಕೃತಿ ಉಳಿದರೆ ಮಾತ್ರ ಮಾದರಿ ಸಮಾಜ ನಿರ್ಮಾಣಗೊಳ್ಳಲು ಸಾಧ್ಯ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿರುವ 16 ವರ್ಷಕ್ಕಿಂತ ಕೆಳಗಿನವರಿಗೆ ಮೊಬೈಲ್ ನಿಷೇಧವು ಸ್ವಾಗತಾರ್ಹವಾಗಿದೆ. ಇದರಿಂದ ಮುಂದಾದರೂ ಯುವಕರಲ್ಲಿ ಪುಸ್ತಕ ಓದುವ ಪ್ರವೃತ್ತಿ ವೃದ್ಧಿಸಲಿ. ಸಾಮಾಜಿಕ ಮಾಧ್ಯಮ ಕ್ಷಣಿಕ ಸಂತೋಷ ನೀಡುತ್ತದೆ, ಆದರೆ ಪುಸ್ತಕ ಶಾಶ್ವತ ಜ್ಞಾನ ನೀಡುತ್ತದೆ.
4: ತೃತೀಯ ಲಿಂಗಗಳ ಸಮಾನತೆ ಮತ್ತು ಸಾಮಾಜಿಕ ಗೌರವದ ಹಾದಿ ಕುರಿತು ಭಾಷಣ ನೀಡಲಿದ್ದಾರೆ ಸಹನ.
6: ನಮಸ್ಕಾರ, ನಾನು ಸಹನ. ತೃತೀಯ ಲಿಂಗಗಳ ಸಮಾನತೆ ಮತ್ತು ಸಾಮಾಜಿಕ ಗೌರವದ ಹಾದಿ. ದೇವರು ಸೃಷ್ಟಿಸಿದ್ದು ಗಂಡು ಮತ್ತು ಹೆಣ್ಣು ಮಾತ್ರ. ತೃತೀಯ ಲಿಂಗಗಳನ್ನು ಕೀಳಾಗಿ ನೋಡುವುದು, ದೇವರು ಇವರನ್ನು ಸೃಷ್ಟಿಸೇ ಇಲ್ಲವೆಂಬ ತಪ್ಪು ಕಲ್ಪನೆ ಜನರಲ್ಲಿದೆ. ಆದರೆ ಇದು ಸುಳ್ಳು. ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಎರಡು ವರ್ಗಗಳ ಆಚೆಗೂ ತೃತೀಯ ಲಿಂಗಿ ಎಂಬ ಸಮುದಾಯವಿದ್ದು ಇತಿಹಾಸದ ಕಾಲದಿಂದಲೂ ಇವರು ನಮ್ಮ ಸಮಾಜದ ಭಾಗವಾಗಿದ್ದಾರೆ. ಇದು ಅವರು ತಾವೇ ಇಷ್ಟಪಟ್ಟು ಆ ರೀತಿಯಾಗಿ ಮಾರ್ಪಡುವುದಲ್ಲ, ಇದೊಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ದುರದೃಷ್ಟವಶಾತ್ ಇಂದಿಗೂ ಇವರು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಕುಟುಂಬದವರ ಅಸಮ್ಮತಿ. ಇವರು ಎದುರಿಸುವ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ಬಾಲ್ಯದಲ್ಲಿಯೇ ತಮ್ಮ ಲಿಂಗದ ಗುರುತಿನ ಬಗ್ಗೆ ತಿಳಿದಾಗ ಸ್ವಂತ ಕುಟುಂಬದವರಿಂದಲೇ ತಿರಸ್ಕಾರಕ್ಕೆ ಒಳಗಾಗುವರು. ಇದರಿಂದಾಗಿ ಅವರು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಸಮಾಜದಲ್ಲಿ ಅಂಗೀಕರಿಸದೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿ ಬೀದಿಗಳಲ್ಲಿ ಭಿಕ್ಷಾಟನೆ ಅಥವಾ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಲೈಂಗಿಕ ವೃತ್ತಿಯನ್ನು ಅವಲಂಬಿತರಾಗಿರುತ್ತಾರೆ. ಸಮಾಜದಲ್ಲಿ ಎದುರಿಸುತ್ತಿರುವ ಸವಾಲುಗಳು: ಉದ್ಯೋಗ ನೀಡದಿರುವುದು, ಅರ್ಹತೆ ಇದ್ದರೂ ಕೂಡ ಸಮಾಜದ ತಪ್ಪು ಕಲ್ಪನೆಗಳಿಂದಾಗಿ ಅವರಿಗೆ ಕೆಲಸ ನೀಡಲು ಹಿಂದೇಟು ಹಾಕುತ್ತಾರೆ. ವಸತಿ ಸಮಸ್ಯೆ. ನಗರಗಳಲ್ಲಿ ಇವರಿಗೆ ಬಾಡಿಗೆ ಮನೆಗಳು ದೊರೆಯುವುದು ಕಷ್ಟಸಾಧ್ಯ. ಮಾನಸಿಕ ಒತ್ತಡ. ಸಮಾಜದ ಅವಹೇಳನಕಾರಿ ಹಾಗೂ ಹಣಕಿಸುವ ಮಾತುಗಳಿಂದಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಸಾಧಕರು. ಡಾಕ್ಟರ್ ಅಂಜಲಿ ಅವರು ತೆಲಂಗಾಣದ ಹೈದರಾಬಾದ್ನ ಮೂಲದವರು. ಇವರು ತೃತೀಯ ಲಿಂಗಿ ಸಮುದಾಯಕ್ಕೆ ಸೇರಿದವರು. ಪ್ರಭಾವಿ ರಾಜಕಾರಣಿಗಳಿರುವ ಕ್ಷೇತ್ರದಲ್ಲಿ ಒಬ್ಬ ತೃತೀಯ ಲಿಂಗಿ ಮಹಿಳೆಯಾಗಿ ಸ್ಪರ್ಧಿಸಿದ್ದು ತೃತೀಯ ಲಿಂಗಿಗಳಿಗೆ ಕೇವಲ ಮತದಾನದ ಹಕ್ಕಷ್ಟೇ ಅಲ್ಲದೆ ಶಾಸನ ಸಭೆಯಲ್ಲಿ ಕುಳಿತು ಕಾನೂನು ರೂಪಿಸುವ ಅಧಿಕಾರವೂ ಸಿಗಬೇಕು ಎಂಬುದು ಇವರ ಪ್ರಮುಖ ಉದ್ದೇಶವಾಗಿದೆ. ಕೇವಲ ರಾಜಕೀಯ ಮಾತ್ರವಲ್ಲದೆ ಅಂಜಲಿ ಅವರು ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ಸಮುದಾಯದ ಸಾವಿರಾರು ಜನರಿಗೆ ಗೌರವಯುತ ಜೀವನ ನಡೆಸಲು ಸ್ಫೂರ್ತಿಯಾಗಿದ್ದು ಅವರು ಬೆಳೆಸಿದ 10 ಜನ ತೃತೀಯ ಲಿಂಗಿ ಮಹಿಳೆಯರು ಇಂದು ಒಳ್ಳೆಯ ವೃತ್ತಿಯನ್ನು ಹೊಂದಿದ್ದಾರೆ. ಡಾಕ್ಟರ್ ಅಂಜಲಿ ಅವರು ಭಾಷಣಗಳಲ್ಲಿ ನಾವು ಮನುಷ್ಯರು ನಮಗೂ ಗೌರವದಿಂದ ಬದುಕುವ ಹಕ್ಕಿದೆ ಎಂಬುದು ಜನರಿಗೆ ನೀಡುವ ಸಂದೇಶವಾಗಿದೆ. ನೀತು ವನಜಾಕ್ಷಿ ಅವರು ಟ್ಯಾಟೂ ಮತ್ತು ಕಲೆ, ಬಿಸ್ನೆಸ್, ಮಾಡಲಿಂಗ್ ಮತ್ತು ಸೌಂದರ್ಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. 2017 ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದರು. ಆರ್ಜೆ ಕಾಜಲ್, ಖ್ಯಾತ ರೇಡಿಯೋ ಜಾಕಿ, ಇವರು ತೆಲುಗಿನ ಜನಪ್ರಿಯ ರೇಡಿಯೋ ಕೇಂದ್ರಗಳಲ್ಲಿ ಆರ್ಜೆ ಆಗಿ ದಶಕಕ್ಕೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿ ತಮ್ಮ ವಿಶಿಷ್ಟ ಧ್ವನಿ ಮತ್ತು ಮಾತುಗಾರಿಕೆಯಿಂದ ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ನಾವೆಲ್ಲರೂ ತಿಳಿಯಬೇಕಾದ ಒಂದು ಮುಖ್ಯ ವಿಷಯವೆಂದರೆ ಬದಲಾವಣೆಯು ಕೇವಲ ಕಾನೂನಿನಿಂದ ಸಾಧ್ಯವಿಲ್ಲ, ನಮ್ಮ ಮನಸ್ಥಿತಿ ಬದಲಾಗಬೇಕು. ಅವರನ್ನು ವ್ಯತ್ಯಾಸವಾಗಿ ನೋಡುವ ಬದಲು ಅವರೂ ನಮ್ಮಂತೆಯ ಮನುಷ್ಯರು, ಅವರಿಗೂ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಎಂಬ ಮನೋಭಾವ ಮೂಡಿದಾಗ ಮಾತ್ರ ಅವರೂ ಸಹ ನಮ್ಮಂತೆ ಶಿಕ್ಷಕರು, ಪೊಲೀಸ್, ವೈದ್ಯರು, ಅಧಿಕಾರಿಗಳು ಹಾಗೂ ಉನ್ನತ ಹುದ್ದೆಗಳಲ್ಲಿ ಇರಲು ಸಾಧ್ಯ.
4: ಈಗ ಅಳುವ ಭುವಿ ಈ ಕವನವನ್ನು ವಾಚಿಸಲಿದ್ದಾರೆ ಪ್ರಿಯಾ.
7: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಎಂ. ನಿಮ್ಮ ಮುಂದೆ ವಾಚಿಸಲಿರುವ ಕವನದ ಶೀರ್ಷಿಕೆ ಅಳುವ ಭುವಿ. ಅಳುತ್ತಿದೆ ಭುವಿ ಮೌನದಲ್ಲಿ, ಮನುಜನೆ ನಿನ್ನಯ ಹೆಜ್ಜೆ ಗುರುತಿನ ನೋವಿನಲ್ಲಿ. ಹಸಿರು ಒದಿಕೆಯ ಕಳೆದು ಕಂಗಾಲಾದಳು, ಕಡಿದು ಉರುಳಿಸಿದ ಮರಗಳ ನೆನೆದು ತಲ್ಲಣಲಾದಳು. ನೋವ ನಡುವಿನಲ್ಲೇ ನಗುತಿಹೆಳು, ಕಣ್ಣ ಹನಿಯೇ ನದಿಯಾಯಿತು. ಪ್ಲಾಸ್ಟಿಕ್ ಹೊರೆಯೇ ತಾಳಲಾರದೆ ದಣಿದು ಹೋಯಿತು. ಗಾಳಿಯು ಕೂಡ ವಿಷವೇ ಆಯಿತು. ಹಗಲೇ ಕಡು ರಾತ್ರಿಯ ಕಪ್ಪು ಆವರಿಸಿತು. ಪಕ್ಷಿಗಳ ಮಾತು ಮರೆಯಾಯಿತು. ಹೃದಯದಂತಿದ್ದ ಕಾನನ ಈಗ ಕಬ್ಬಿಣ ಅಪ್ಪಿದ ಸೂರಾಯಿತು. ಅಳುತಿಹಳು ಮೌನದಲ್ಲಿ, ನಿನ್ನಯ ದುರಾಸೆಯ ಹೆಜ್ಜೆಯ ನೋವಿನಲ್ಲಿ. ಬೆಚ್ಚಗಿನ ಬೇಸಿಗೆ ಬೆಂಕಿಯುಂಡೆಯಾದರೆ ಮಳೆರಾಯ ಮಾಯಾಲೋಕದಲ್ಲಿ ಮರೆಯಾಗುತ್ತಿಹನು, ಇಲ್ಲವೇ ನಿಲ್ಲುವುದ ಮರೆತು ಸುರಿದೇ ಇರುತ್ತಿಹನು. ನಿನ್ನೆ ಹಸಿರಿನ ಹೊದಿಕೆ ಹೊಂದಿದ ತಾಯಿ ಇಂದು ಗಾಯಗಳ ಗುರುತಿಗೆ ಅಳುತಿಹಳು. ಮರಗಳ ನೆರಳಿಲ್ಲದ ಕಾಯಿ ಬಾಡಿದ ನೋವಿಗೆ ತನ್ನ ನೆರಳೇ ಕಂಡು ಹೆದರಿರುವಳು. ನೆನೆಯೋ ಮನುಜ, ತಾಯ ಒಡಲಿನ ನೋವಿನ ನಿಜ. ಉಳಿಸಿ ಎನ್ನುವ ಅವಳ ದನಿ ಗಾಳಿಯ ಹೊಕ್ಕು ಮಾರ್ದನಿಸುತ್ತಿದ್ದ ಪ್ರತಿಭಟನೆಯ ಪ್ರತಿದನಿ. ಕಂಡೆಯಾವಳ ಕೋಪ ನಿಂತು ಗೆಲ್ಲಬಹುದೇ ಎದುರು ನೀ ಭೂಪ. ಭುವಿಯೇ ಎರಡಾಗುವುದು ಹೆಸರೊತ್ತು ಭೂಕಂಪ. ಬೇಕೆ ನಿನಗೆ ಆ ನೋವು, ಶರಣಾಗುವುದು ಲೇಸು. ಅವಳ ಮಡಿಲಿಗೆ ಮಕ್ಕಳಲ್ಲವೇ ನಾವು. ಹನಿ ನೀರು ಸಣ್ಣ ಬೇರು, ಹೆಮ್ಮರವೇ ನಿನಗಾಗುವುದು ಸೂರು. ತಿಮ್ಮಕ್ಕನಂತೆ ತಾಯಾಗದೆ ಹೋದರೂ ಸಾಲಲ್ಲಿ ನಿಲ್ಲುವ ಮರಗಳಿಗಾದರೂ ಹಾಕು ನೀನೀರು. ತಿಳಿಯೋ ಮನುಜ, ನಿನ್ನ ತಾಯ ನಗುವಿನ ನಿಜ. ಹಸಿರ ಕನಸ ಇಡು, ಅಳುವ ಭುವಿಯ ನಗುವ ನೀ ನೋಡು. ನಾಳೆಯ ಪೀಳಿಗೆಯ ಸಂದೇಶವಿದೆ, ಎಲ್ಲರಲ್ಲೂ ಮರೆಯದೆ ಸಾರಿ ಹಾಡು ಈ ಹಾಡು.
8: ಇದುವರೆಗೆ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯದ ಮೊದಲ ಭಾಗ ಕೇಳಿದಿರಿ. ಸಂಕಲನ ಶೀತಲ್ ಬೆಳಗಲಿ.

ಆಕಾಶವಾಣಿ ಮೈಸೂರು FM 100.6, ಸಮಯ 8:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ಆಖ್ರಿ ಖತ್ ಚಿತ್ರದಿಂದ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ.
3: ಅದಾಲತ್ ಚಿತ್ರದ ಗೀತೆಯನ್ನು ಆಲಿಸೋಣ. ರಾಜೇಂದ್ರ ಕೃಷ್ಣನವರ ಸಾಹಿತ್ಯ, ಸಂಗೀತ ಮದನ್ ಮೋಹನ್ ಅವರದು.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಿಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಅಲ್ಬೇಲಾ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಸಿ ರಾಮಚಂದ್ರ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯ ಸ್ವರ ಸಂಯೋಜನೆ ಸಿ ರಾಮಚಂದ್ರ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45 ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕೇಳುಗರೆ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ಶ್ರೀವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:30. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃತಿ ಹೆಚ್ಚಾರ್ ಅವರ ಹಾಡುಗಾರಿಕೆ. ಶ್ಯಾಮಶಾಸ್ತ್ರಿಗಳ ರಚನೆ ಬ್ರೋವು ಬ್ರೋವು ಮನೀನೆ ಎಂದು ವೇಡಿದೆ ನೀವು. ಕೀರವಾಣಿ ಮಿಶ್ರಚಾಪು ತಾಳ

ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:05 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇತ್ರೆ ಮಂಜುನಾಥ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ 10 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಒಡೆಯರವರು ಹಲವಾರು ವಿಚಾರಗಳನ್ನು ಕೃತಿ ಸಾಹಿತ್ಯದಲ್ಲಿ ನಿರೂಪಿಸುವಲ್ಲಿ ಎತ್ತಿದ ಕೈ. ಅದರಲ್ಲಿ ಒಂದು ಮೆಚ್ಚುವ ಅಂಶ ಎಂದರೆ ಎಲ್ಲೂ ಉಪದೇಶ ಮಾಡಲು ಹೋಗದೆ ಏನು ಹೇಳಬೇಕೋ ಅದನ್ನು ಭಕ್ತಿಯನ್ನು ಕೂಡ ತಮ್ಮ ಮನಸ್ಸಿಗೆ ಹೇಳಿಕೊಂಡು ವಿಚಾರವನ್ನು ವಿಷದಪಡಿಸುವಲ್ಲಿ ಅವರ ಜಾಣ್ಮೆ. ಈ ಪೂರ್ಣಚಂದ್ರಿಕೆಯ ರಾಗದ ಭಜರೇ ರೇ ಮಾನಸ ಮಹಿಷಾಸುರ ಮರ್ದಿನಿ ಎಂಬ ಈ ಕೃತಿ ಸಾಹಿತ್ಯದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ.
3: ಅಪರೋಕ್ಷವಾಗಿ ಇಲ್ಲಿ ಮಹಿಷ ಮರ್ದಿನಿ ಎಂದರೆ ಮನುಷ್ಯನ ಕೆಟ್ಟ ಗುಣಗಳು ಎಂದರ್ಥ. ಅದನ್ನು ಮರ್ದಿಸಿದರೆ ಮಾತ್ರ ಮಹಾಬಲಾದ್ರಿಯ ದರ್ಶನ ಭಾಗ್ಯ ದೊರೆತು ವಿಶ್ವಾಸ ನಿರಂತರವಾಗಿ ಒದಗಿ ಬಂದು ನಿತ್ಯ ಪೂರ್ಣಚಂದ್ರಿಕಾ ವಿಲಾಸಿನಿಯಾಗಿ ಭಕ್ತನ ಮನಸ್ಸಿನಲ್ಲಿ ಮಹಾಬಲಾದ್ರಿಯಾಗಿ ನಿಲ್ಲುತ್ತಾಳೆ ಆ ದೇವಿ ಎಂಬುದನ್ನು ಉದಾಹರಣೆ ಸಹಿತ ಕೃತಿಯಲ್ಲಿ ವಿವರಿಸಿದ್ದಾರೆ. ಇದರ ಸಾರವನ್ನು ಸವಿದು ನಮ್ಮ ಮನಸ್ಸಿಗೆ ಪೂರ್ಣಚಂದ್ರಿಕಾ ದರ್ಶನ ಭಾಗ್ಯವನ್ನು ತಂದುಕೊಳ್ಳೋಣ ಬನ್ನಿ.

0: ಐವತ್ತನೇ ಮೇಳಕರ್ತ ನಾಮನಾರಾಯಣಿ. ಈ ರಾಗ ಅಪರೂಪದ ರಾಗ. ಒಡೆಯರವರು ಈ ರಾಗದಲ್ಲಿ ಮಹಿಷಾಸುರ ಮರ್ದಿನಿಯನ್ನು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾವಾಣಿ ರೂಪದಲ್ಲಿ ದರ್ಶಿಸಿದ್ದಾರೆ. ಈ ಕೃತಿಯಲ್ಲಿ ದೇಹಿ ಮುದಮ್ಮ ಎಂದು ದೇವಿಯನ್ನು ಸದಾ ಸಂತೋಷವನ್ನು ನೀಡು ಎಂದು ಬೇಡಿದ್ದಾರೆ. ಹಾಗೆಯೇ ಸಂತೋಷದಿಂದ ಇರಬೇಕಾದರೆ ಮಹಿಷ ಎಂಬ ಜಡತ್ವವನ್ನು ಹೊಡೆದೋಡಿಸಿದರೆ ಮಾತ್ರ ಸಾಧ್ಯ. ಭಕ್ತಿ ಮತ್ತು ಸಾತ್ವಿಕನಾಗಿ ಬಾಳಿದರೆ ದಯಾವಾಹಿನಿ ದಾಕ್ಷಾಯಿಣಿ ಆ ಶಕ್ತಿಯನ್ನು ನೀಡುತ್ತಾಳೆ ಎಂಬುದು ನಿತ್ಯ ಸತ್ಯ.
1: ಸೂಕ್ಷ್ಮ ನಾಳಾಂತರ್ಗತ ತ್ರಿವೇಣಿ ಎಂಬ ಸಾಹಿತ್ಯದ ಭಾವಾರ್ಥ ಗೂಢಾರ್ಥ ದಟ್ ವಿಲ್ ಕಟ್ ಶಾರ್ಟ್ ನೋ ಶಾರ್ಟ್ ಕಟ್ ಟು ಅಪೀಸ್ ದೇವಿ, ಅಂದರೆ ದೇವಿಯನ್ನು ಮೆಚ್ಚಿಸಲು ಒಂದೇ ದಾರಿ, ಅದೇ ಭಕ್ತಿ ಮಾರ್ಗ ಮಾತ್ರ. ವೀಣಾ ವೆಂಕಟಗಿರಿಯಪ್ಪನವರಿಂದ ವೀಣಾ ಅಭ್ಯಾಸವನ್ನು ಮಾಡಿದ್ದ ಒಡೆಯರ್ ಅವರಿಗೆ ಭಕ್ತಿ ಶ್ರದ್ಧೆಗಳಿಂದ ಭಜಿಸಿದರೆ ಮಾತ್ರ ದೇವಿ ಸುಪ್ರೀತಳಾಗುತ್ತಾಳೆ ಎಂಬ ಅಚಲ ನಂಬಿಕೆ ಇತ್ತು. ವೀಣಾಗಾನ ತೋಷಿಣಿ ಶ್ರೀವಿದ್ಯಾ ವಿಹಾರಿಣಿ ಮಾಣಿಕ್ಯ ಮಕುಟ ಭೂಷಣಿ ಮೃದುಭಾಷಿಣಿ ಮಾನಿನಿ ಎಂಬ ವಿಶೇಷಣಗಳನ್ನು ಕೃತಿ ಸಾಹಿತ್ಯದಲ್ಲಿ ಬಳಸಿರುವುದು ಗಮನಾರ್ಹ. ನಾಮನಾರಾಯಣಿ ಎಂಬ ರಾಗಮುದ್ರೆಯಿಂದ ಮಂಗಳವಾಗುವ ಈ ಮಹಿಷಮರ್ದಿನಿ ಕುರಿತ ಕೃತಿಯನ್ನು ಆಲಿಸಿ ಅವಳ ಕೃಪಾ ಕಟಾಕ್ಷವನ್ನು ಪಡೆಯೋಣ.

0: ಶ್ರೀ ವಿದ್ಯಾ ಎಂಬ ಅಂಕಿತದಿಂದಲೇ ಆರಂಭವಾಗಿ ಲಲಿತಾ ಮಾತೆಗೆ ಪ್ರಣಾಮ ಸಲ್ಲಿಸಿದ್ದಾರೆ ಒಡೆಯರ್. ಈ ನಾದಬ್ರಹ್ಮ ರಾಗದ ರಚನೆಯಲ್ಲಿ ಶ್ರೀ ವಿದ್ಯಾವಿಶಾರದ ಜಯಚಾಮರಾಜೇಂದ್ರ ಒಡೆಯರವರ ಇಂಗಿತಾರ್ಥ ಶ್ರೀ ವಿದ್ಯಾದಿದೇವತೆ ಲಲಿತೆ ನಾದಬ್ರಹ್ಮನಿಗೆ ವಶವಾಗಿದ್ದಾಳೆ ಎಂಬ ಇಂಗಿತಾರ್ಥವೇ.
1: ನಾದ ಎಂದರೆ ಓಂಕಾರ. ಈ ಪ್ರಣವನಾದವೇ ಸಂಗೀತದ ಮೂಲ. ಸಂಗೀತ ನಾದ ಹಾಗೂ ವಾಕ್ ಎರಡರಿಂದಲೂ ಕೂಡಿತ್ತು. ಆ ನಾದ ಮೂಲಾಧಾರ ಚಕ್ರದಲ್ಲಿ ಅಡಗಿದೆ. ಆ ನಾದವನ್ನು ಅರಿಯಲು ವಾಕ್ನ ನಾಲ್ಕು ಹಂತಗಳಾದ ಪರ, ಪಶ್ಯಂತಿ, ಮಧ್ಯಮ, ವೈಖರಿಗಳನ್ನು ಹಂತ ಹಂತವಾಗಿ ಅರಿತರೆ ಮಾತ್ರ ಭಕ್ತಿ ಗಂಗೆಯಲ್ಲಿ ಮೀಯಬಹುದು ಎಂಬುದನ್ನು ಕೃತಿ ಸಾಹಿತ್ಯದಲ್ಲಿ ಗಮನಿಸಬಹುದು. ಸಂಗೀತ ಸಾಹಿತ್ಯ ಶಿವಶಕ್ತಿಯರಂತೆ ಒಂದೇ ನಾಣ್ಯದ ಎರಡು ಮುಖಗಳು ಎಂಬುದನ್ನು ಅರಿತು ನಾದಾಭಿಷೇಕವನ್ನು ಸಾಹಿತ್ಯದಲ್ಲಿ ಪಡಿ ಮೂಡಿಸಿದ್ದಾರೆ. ನಾದಬ್ರಹ್ಮವ ಶಂಕರೀಂ ಶಂಕರೀಂ ಎಂದು ಕೃತಿಯನ್ನು ರಾಗಮುದ್ರೆಯೊಂದಿಗೆ ಮಂಗಳ ಮಾಡಿದ್ದಾರೆ.
0: ಈ ಕೃತಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯವನ್ನು ರಚಿಸುವಾಗ ಆದಂತಹ ಒಂದು ವಿಶಿಷ್ಟವಾದ ಅನುಭವವನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ನಮ್ಮೊಂದಿಗೆ ಹೀಗೆ ಹಂಚಿಕೊಳ್ತಾ ಇದ್ದಾರೆ.
2: ಶ್ರೀ ವಿದ್ಯಾಂ ಲಲಿತಾಂ ನಮಾಮಿ ನಾದಬ್ರಹ್ಮದ ಒಂದು ಒಡೆಯರವರ ರಚನೆಯ ಸಂದರ್ಭದಲ್ಲಿ ನಾನೇ ಸ್ವತಃ ಅನುಭವಿಸಿದ ಒಂದು ಘಟನೆಯನ್ನು ಹಂಚಿಕೊಳ್ಳಲು ಪ್ರಯತ್ನ ಪಡ್ತೇನೆ. ಶ್ರೋತೃಗಳೇ, ದಯವಿಟ್ಟು ಗಮನಿಸಿ, ಘಟನೆ ನಡೆದ ತಾರೀಕು 20/9/1997 ಶನಿವಾರ. ಸಂದರ್ಭ ಪ್ರಪ್ರಥಮವಾಗಿ ಶ್ರೀ ವಿದ್ಯಾಂ ನಮಾಮಿ. ಇದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಕೃತಿಗಳನ್ನು ಆಧರಿಸಿದ ಒಂದು ಸಂಗೀತ ರೂಪಕ. ಆಗ ನಮಗೆ ಒಡೆಯರ್ ಕೃತಿಗಳು ಸಂಪೂರ್ಣವಾಗಿ 94 ದೊರೆತಿರಲಿಲ್ಲ. ಹಂತ ಹಂತವಾಗಿ ಅದು ಕೈ ಬರಹದಲ್ಲಿ ಇದ್ದ ಕೃತಿ ಅಷ್ಟೆ. ಇದು ಘಟನೆಯ ಒಂದು ಸ್ಥೂಲ ಹಿನ್ನೆಲೆ. ಸಂಗೀತ ರೂಪಕದ ಪ್ರಸ್ತುತಿಗೆ ನಾನು ತಯಾರಾಗುತ್ತಿದ್ದ ಸಂದರ್ಭದಲ್ಲಿ ಅದರ ಭಾಷ್ಯದ ಸೃಷ್ಟಿಗೆ ಚರಣದ ಕೊನೆಯ ಸಾಲಿನಲ್ಲಿ ಎಲ್ಲ ಈಕಾರಗಳು ಕೈಬರಹದಲ್ಲಿತ್ತು. ನನಗೆ ಸಿಕ್ಕ ಆ ನಾದಬ್ರಹ್ಮರಾಗದ ಕೃತಿಯಲ್ಲಿ ಈ ಸಾಹಿತ್ಯಕ್ಕೆ ಅರ್ಥ ತಿಳಿಯಲು ನಾನು ತುಂಬ ತಲೆ ಕೆಡಿಸಿಕೊಂಡು ಬಿಟ್ಟೆ. ತಮ್ಮ ಮುಂದೆ ತಿಳಿಸಲು ಅದನ್ನು ಇಚ್ಛಿಸ್ತೇನೆ. ಬರೆಯುವಾಗ ಗೊತ್ತಾಗದೆ ಈಶವಾಹ ಸಹೋದರಿಂ ಇದೆ. ಏಕೆಂದರೆ ಹಿಂದಿನ ಎಲ್ಲ ಸಾಲುಗಳಲ್ಲೂ ಈಕಾರ ಪ್ರಯೋಗ ಅರ್ಥಪೂರ್ಣವಾಗಿದೆ. ಅದು ಹಾಗೆ ಪ್ರಾಸದಲ್ಲಿ ಇದೆ ಎಂದು ಬರೆದುಕೊಂಡು ಬಿಟ್ಟೆ. ಆಮೇಲೆ ಅರ್ಥೈಸಿದಾಗ ಈಶವಾಹ ಅಂದರೆ ಈಶ್ವರನ ವಾಹನ, ನಂದಿ ತಾನೆ. ನಂದಿಯ ಸಹೋದರಿ ದೇವಿ ಹೇಗೆ ಸಾಧ್ಯ ಎಂದೆಲ್ಲ ಯೋಚಿಸ್ತೆ. ಆಮೇಲೆ ತುಂಬ ಯೋಚಿಸ್ತಾ ಹೊಳೆಯಿತು, ವಾ ಪ್ಲಸ್ ಈಶ, ವೀಷನೇ ಸರಿ. ವೀಷವಾಹ ಸಹೋದರಿ ಅಂದರೆ ವೀಷ ಅಂದರೆ ಗರುಡ, ವಿಷ್ಣುವಿನ ವಾಹನ, ಅವನ ಸಹೋದರಿ ದೇವಿ. ಅದು ಸರಿ ಹೋಗುತ್ತೆ. ಶ್ರೀ ಲಲಿತಾ ಸಹಸ್ರನಾಮದ 280 ನಾಮ ಪದ್ಮನಾಭ ಸಹೋದರಿಂ. ಯಾಕೆ ಇಷ್ಟೆಲ್ಲ ವಿಚಾರಗಳನ್ನು ಯೋಚಿಸಬೇಕಾಗುತ್ತೆ ಅಂದರೆ, ಒಂದು ಕೃತಿ ಸಾಹಿತ್ಯಕ್ಕೆ ಅರ್ಥ ತಿಳಿಯಬೇಕಾದರೆ ಇವೆಲ್ಲ ಒಂದು ನಿದರ್ಶನಗಳು.

0: ನಂಜನಗೂಡಿನ ಶ್ರೀಕಂಠೇಶ್ವರನ ಪರಮ ಭಕ್ತರು ಒಡೆಯರ್. ಶ್ರೀಕಂಠೇಶ್ವರನ ಜಯಕ್ಕೆ ಕಾರಣ ಪಾರ್ವತೀದೇವಿ, ರಾಗಮುದ್ರೆ ಜಯ ಸಂವರ್ಧಿನಿ, ಶಿವಶಕ್ತಿಯರ ಸೃಷ್ಟಿ ತಾವು ಎಂಬುದನ್ನು ಜಯ ಪದದ ಮೂಲಕ ತಿಳಿಸಿದ್ದಾರೆ. ತಮ್ಮ ಏಕೈಕ ಪುತ್ರನಿಗೂ ಸಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಎಂಬ ಹೆಸರನ್ನಿತ್ತಿದ್ದಾರೆ. ಜಯ ಸಂವರ್ಧಿನಿ ಒಡೆಯರವರ ಕಲ್ಪನೆಯ ಕೂಸು.
1: ಒಡೆಯರ್ ಅವರ ಜನನ 18 ಜುಲೈ 1919. ಆಗ ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳಿಗೆ ಜಯ ದೊರೆತ ವರ್ಷ. ಅಲ್ಲದೆ ಒಡೆಯರ್ ಅವರ ಸಹೋದರಿಯರೆಲ್ಲರ ಹೆಸರಿನಲ್ಲೂ ಜಯ ಶಬ್ದ ಬಳಕೆಯಾಗಿದೆ. ವಿಜಯಲಕ್ಷ್ಮಣ್ಣಿ, ಸುಜಯ, ಜಯ ಚಾಮುಂಡಮ್ಮಣ್ಣಿ ಹಾಗೂ ಜಯ ಚಾಮರಾಜೇಂದ್ರ ಒಡೆಯರ್, ಹೀಗೆ ವಿಜಯದ ಸಂಕೇತ ಜಯ ಸಂವರ್ಧಿನಿ ರಾಗದ ಹೆಸರಲ್ಲೂ ಕೂಡ ಸೇರಿದೆ. ಏಕಾನೇಕ್ಷಾರಿ ಎಂಬ ಲಲಿತಾ ತ್ರಿಶತಿಯ 27ನೇ ನಾಮದ ಪ್ರಯೋಗ ಹಾಗೂ ಚಿರಮಭಿವರ್ಧತಾಂ ಯದು ಸಂತಾನಶ್ರೀ ಎಂಬ ಇತ್ಯಾದಿ ಆಶಯಗಳ ಆಗರ ಈ ಕೃತಿರತ್ನ ಜೈ ಭುವನೇಶ್ವರಿ ಶ್ರೀ ರಾಜರಾಜೇಶ್ವರಿ.

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ಬೇಕಿತ್ತು.
4: ಕೇಳು ಕೊಡುವೆ ನಿನಗೆ ನಾನೀಗ.
0: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
6: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
6: ಕರೆ ಮಾಡಿ
7: 2512582
6: ಅಥವಾ 2515089.
0: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
6: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
0: ಆನಂದಿಸಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಈಗ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ. ಪಾವನಗಂಗಾ ಚಿತ್ರದಿಂದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಪಿ ಸುಶೀಲ ಹಾಗೂ ಸಂಗಡಿಗರು ಹಾಡಿರುವ ವಾಲ್ಮೀಕಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಘಂಟಸಾಲ

0: ಆಕಾಶವಾಣಿ ಯಾದವಗಿರಿ ಮೈಸೂರು ಪಿನ್ಕೋಡ್ 5700020 ಒಂದರಿಂದ 10ನೇ ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
1: ವಸಂತ ಗೀತ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್ ಅವರದು.

ಕಾರ್ಯಕ್ರಮದ ಕಡೆಯ ಗೀತೆ ಪ್ರಸಾರವಾಗ್ತಾ ಇದೆ. ಬಯಲು ದಾರಿ ಚಿತ್ರದಿಂದ ಗೀತೆಗಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಎಸ್ವಿ ಪಾಟೀಲ್ ಗುಂಡೂರು ಅವರಿಂದ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾ ವಾಹಿನಿ, 7:45 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ನಾಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ, ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 8:45 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವಿದೆ. 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವಿಜ್ಞಾನ ಭಾರತಿ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಕುರಿತು ಮಾತುಕತೆ ಇದೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗ್ ಹಾಗೂ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್, ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ನಂತರ ಕರೆಗೊಂದು ಗೀತೆ ಕಾರ್ಯಕ್ರಮ ಮುಂದುವರೆಯಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾಯತ್ರಿ ರಮೇಶ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಸಾಧನಾ ಶಿಖರ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಮೈಸೂರಿನ ಅಂಜಲಿ ಬಿಗುಪ್ತಾ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆ, 12:45 ಸುಜನಾ ಅವರ ಮಹಾಕಾವ್ಯ ಯುಗಸಂಧ್ಯಾದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮ, ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಶರದಿ ಪಾಟೀಲ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎನ್ ರಮಣಿಯವರ ಕೊಳಲು ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಓಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾಕಾಲಕ್ಷೇಪ, ಶ್ರೀ ತುಳಸಿ ಮಹಿಮೆ, ಪ್ರಸ್ತುತಿ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ನಾಳೆ ಸಂಜೆ 5:00 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಜೆಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ ಆಲಿಸುವಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:50 ಕೃಷಿರಂಗ, ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಾನುಗೊಬ್ಬರಗಳ ಬಳಕೆ, ಈ ಕುರಿತು ಮೈಸೂರಿನ ಇಫ್ಕೋ ರಸಗೊಬ್ಬರಗಳ ಸಂಸ್ಥೆಯ ಕ್ಷೇತ್ರಾಧಿಕಾರಿ ಕೆಎಸ್ ಮನೋಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕೆಳಗರೆ ಇದುವರೆಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.